ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಭಾದ್ರಪದ ಮಾಸದ 2ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 24ನೇ ತಾರೀಕು ಸೋಮವಾರ. ಸಮಯ 5:56:45. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ. ಹೀಗೆಂದಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಶಾಂತಲಾ ನಾಗರಾಜು, 6:35 ರೈತರಿಗೆ ಸಲಹೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರೀಮಾ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:30 ಚಿತ್ರಚಿತ್ತಾರ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇಂದು ಉಸ್ತಾದ್ ಅಮ್ಜಾದ್ ಅಲಿ ಖಾನ್ ಅವರಿಂದ ಸರೋದ್ ವಾದನ. 10:30 ಗಾನ ಭಜನ, 11:00 ನನ್ನೆದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222258 ಹಾಗೂ 2281299. ನಿರ್ವಹಣೆ ಎಂ ಶಕುಂತಲಾ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಸೃಷ್ಟಿ ಮತ್ತು ಶ್ರಾವಣ, ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ, ಮಾತನಾಡುತ್ತಾರೆ ಯಮುನಾ ಕೋಣೇಸರ, ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಶಿವ ಸಂಹಿತ ಹಾಗೂ ಹಠಯೋಗ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಅಟಲ್ ಭೂಜಲ್ ಯೋಜನೆ, ಮಾತನಾಡುತ್ತಾರೆ ವಿನೋದ್ ಎಂ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ, 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ, 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4:00 ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಐದು ಗಂಟೆಗೆ ಮಹಿಳಾ ಲೋಕ. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾಅತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ. ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಏಳು ಗಂಟೆ 45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು. 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಶರ್ಮಿಷ್ಠಾ ಗುಹಾ ಅವರ ಹಾಡುಗಾರಿಕೆ. 10:00 ವನಿತಾ ವಿಹಾರ. ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ. ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. 10:30 ಗೀತಚಂದ್ರಿಕೆ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಡಿಕೇರಿ. ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅಲ್ಲಮ ಪ್ರಭುಗಳ ವಚನ, ಹಾಡಿದ್ದಾರೆ ರಘು ಹೆಗ್ಡೆ.

0: ಆಕಾಶವಾಣಿ ಚಿಂತನ ಶಾಂತಲಾ ನಾಗರಾಜು ಅವರಿಂದ.
1: ಅಂದು ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಭಾರೀ ಕೋಲಾಹಲವಾಗಿತ್ತು. 14 ವರ್ಷದ ಹುಡುಗನೊಬ್ಬ ತನ್ನ ತಂದೆಯನ್ನು ಕೋಲಿನಿಂದ ಸಾಯುವಂತೆ ಹೊಡೆದು ಬಿಟ್ಟಿದ್ದ. ಅವನ ತಾಯಿ ಗಂಡನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅವನ ಚಿಕ್ಕಮ್ಮ ಅವನನ್ನು ದರದರನೆ ಎಳೆದುಕೊಂಡು ಹತ್ತಿರವಿದ್ದ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ಕರೆತಂದರು. ಅಷ್ಟು ಹೊತ್ತಿಗಾಗಲೇ ತಾಯಿ ಮತ್ತು ಚಿಕ್ಕಮ್ಮಂದರಿಂದ ಬೈಗುಳ ಹೊಡೆತ ತಿಂದಿದ್ದ. ಆದರೂ ಅವನ ಮುಖ ಬಿರುಸಾಗಿಯೇ ಇತ್ತು ಮತ್ತು ತಾನು ಮಾಡಿದ್ದೇ ಸರಿ, ತನ್ನಪ್ಪ ಅದಕ್ಕೆ ಲಾಯಕ್ಕು ಎಂದೇ ವಾದಿಸುತ್ತಿದ್ದ. ಅಲ್ಲಿದ್ದ ಹಿರಿಯ ಆಪ್ತ ಸಮಾಲೋಚಕಿ ಅವನನ್ನು ತಮ್ಮ ಮುಂದಿದ್ದ ಕುರ್ಚಿಯಲ್ಲಿ ಕೂಡಿಸಿ ಒಂದು ಲೋಟ ನೀರು ಕುಡಿಸಿ ಚಿಕ್ಕಮ್ಮನನ್ನು ಆ ರೂಮಿನಿಂದ ಹೊರಗೆ ಕಳಿಸಿ ಸ್ನೇಹದ ಧ್ವನಿಯಲ್ಲಿ ಕೇಳಿದರು, ಮಗು ನಿನಗೆ ಈಗ ಹೇಗನಿಸುತ್ತದೆ? ಅವನು ಸುಮ್ಮನೆ ಅವರ ಮುಖ ನೋಡಿದ. ನಂತರ ತಲೆ ಕೆಳಗಡೆ ಹಾಕಿ ಒಂದು ಪಾದದಿಂದ ಮತ್ತೊಂದು ಪಾದವನ್ನು ಹೊಸೆಯುತ್ತಾ ನಿರಾಸೆಯನ್ನೇ ಮೈತುಂಬಾ ಹೊದ್ದಂತೆ ಕುಳಿತ. 5 ನಿಮಿಷಗಳ ನಂತರ ಆಪ್ತ ಸಮಾಲೋಚಕಿಯ ಕೈ ಹಿಡಿದು ಗುಳೋ ಎಂದು ಅಳಲು ಪ್ರಾರಂಭಿಸಿದ. ಅವರು ಹಾಗೆ ಅಳುತ್ತಿದ್ದರೂ ಏನೂ ಹೇಳದೆ ಸುಮ್ಮನೆ ತಲೆ ಸವರಿಸಿದರು. ನಿಧಾನವಾಗಿ ಸುಧಾರಿಸಿಕೊಂಡ ಹುಡುಗ ಹೇಳಿದ್ದು, ನನ್ನ ತಂದೆ ಸದಾ ನನ್ನನ್ನ ಹೀಯಾಳಿಸುತ್ತಿದ್ದರು. ನಾನು ಏನು ಮಾಡಿದರೂ ಅದರಲ್ಲೂ ತಪ್ಪು ಹುಡುಕುತ್ತಿದ್ದರು. ನನ್ನಣ್ಣನನ್ನು ಹೋಲಿಸುತ್ತಾ ಅವನ ಕಾಲಿನ ಕೆಳಗೆ ತೂರು ಎನ್ನುತ್ತಿದ್ದರು. ಅಣ್ಣನೂ ವ್ಯಂಗ್ಯವಾಗಿ ನಗುತ್ತಿದ್ದ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣವೆಂದು ನಿರ್ಧಾರ ಮಾಡಿದ್ದೆ. ಸಾಯುವ ಮೊದಲು ಅಪ್ಪನಿಗೆ ಅವರು ನನಗೆ ಹೊಡೆಯುತ್ತಿದ್ದಂತೆ ಹೊಡೆದು ನನ್ನ ಕೋಪ ತೀರಿಸಿಕೊಳ್ಳಬೇಕೆಂದು ಈ ದಿನ ಹೊಡೆದೆ. ಇದು ಕೀಳರಿಮೆ ಎನ್ನುವ ಮಾನಸಿಕ ವ್ಯತ್ಯಯದ ಫಲಿತಾಂಶ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎನ್ನುವುದು ಮಾನಸಿಕ ರೋಗವಲ್ಲ, ಆದರೆ ಯಾವುದೇ ಮಾನಸಿಕ ರೋಗಕ್ಕೆ ಎಡೆಮಾಡಿ ಕೊಡಬಹುದಾದ ಸಾಧ್ಯತೆ ಉಳ್ಳದ್ದು. ಮೇಲಿನ ಉದಾಹರಣೆಯನ್ನೇ ತೆಗೆದುಕೊಂಡರೆ ಆ ಹುಡುಗನಿಗೆ ಈ ಕೀಳರಿಮೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಎಡೆಮಾಡಿ ಕೊಟ್ಟಿದೆ. ತಂದೆಯಾದವನನ್ನು ಮಗ ಹೊಡೆಯುವುದನ್ನು ಸಮಾಜ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಇವತ್ತು ತಂದೆಯನ್ನು ಹೊಡೆಯುವ ಕ್ರೌರ್ಯ ತೋರಿಸಿದವನು ನಾಳೆ ರಸ್ತೆಯಲ್ಲೂ ಯಾರಾದರೂ ಇವನಿಗಿಷ್ಟವಾಗದ ಹಾಗೆ ನಡೆದುಕೊಂಡರೆ ಅವರನ್ನು ಹೊಡೆಯಬಹುದು. ಹೀಗೆ ಕ್ರೌರ್ಯವೇ ಆಪ್ತವಾಗಿ ಬಿಟ್ಟರೆ ಆತ್ಮಸಾಕ್ಷಿ ನಾಶವಾಗಿ ಸಮಾಜದ ಭಯ, ಹಿರಿಯರ ಭಯ, ಪೊಲೀಸು ವ್ಯವಸ್ಥೆಯ ಭಯ ಇಲ್ಲವಾಗುತ್ತದೆ. ಇಂಥ ವ್ಯಕ್ತಿಗಳು

0: ಸಮಾಜ ಕಂಟಕರಾಗುತ್ತಾರೆ. ಮಕ್ಕಳಲ್ಲಿ ಕೀಳರಿಮೆ ಯಾಕೆ ಬೆಳೆಯುತ್ತದೆ ಎನ್ನುವುದನ್ನು ಮನೋವಿಜ್ಞಾನ ಹಲವು ಕಾರಣಗಳಿಂದ ವಿವರಿಸುತ್ತದೆ. ಮನೆಯಲ್ಲಿ, ಶಾಲೆಯಲ್ಲಿ, ಸ್ನೇಹಿತರ ವಲಯದಲ್ಲಿ ಯಾವುದೇ ಕಾರಣಕ್ಕೆ ಪದೇ ಪದೇ ಹೀಯಾಳಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಬರಬಹುದು. ಉದಾಹರಣೆಗೆ ಕಪ್ಪು ಬಣ್ಣ, ಕುಳ್ಳು, ಉಬ್ಬುಹಲ್ಲು, ಕಡಿಮೆ ಅಂಕ ತೆಗೆಯುವ ಪೆದ್ದುತನ, ಇಂಥವನ್ನ ಪದೇ ಪದೇ ಹೇಳಿ ಮತ್ತೊಬ್ಬರೊಡನೆ ಹೋಲಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಖಂಡಿತ ಬರಬಹುದು. ಕೀಳರಿಮೆ ಬಂದ ಎಲ್ಲ ಮಕ್ಕಳು ಮಾನಸಿಕ ವ್ಯತ್ಯಯಗಳೇನೂ ಆಗುವುದಿಲ್ಲ. ಆದರೆ ಮಕ್ಕಳು ಅದನ್ನು ಮೀರಿ ಬದುಕನ್ನು ಸುಂದರವಾಗಿಯೇ ಕಟ್ಟಿಕೊಳ್ಳಬಹುದು. ಕೆಲವರು ಹಿಂಜರಿಕೆಯ ಸ್ವಭಾವ ಬೆಳೆಸಿಕೊಂಡು ಎಲೆಮರೆಯ ಕಾಯಿಗಳಂತೆ ಬದುಕಿ ಬಿಡಬಹುದು. ಕೆಲವರು ಮಾತ್ರ ಉಗ್ರರಾಗಿ ಪ್ರತೀಕಾರಕ್ಕೆ ಹಲವು ಸಮಾಜ ಬಾಹಿರ ಕೆಲಸಗಳನ್ನು ಮಾಡಿ ಅದರಲ್ಲೇ ತೃಪ್ತಿ ಹೊಂದಬಹುದು. ಮಕ್ಕಳನ್ನು ಬೆಳೆಸುವಾಗ ಪೋಷಕರಿಗೆ ಈ ಬಗ್ಗೆ ವೈಜ್ಞಾನಿಕ ಅರಿವು ಇರುವುದು ಅತಿ ಮುಖ್ಯ. ಮಕ್ಕಳನ್ನು ಗದರದೆ ಬೈಯದೆ ಬೆಳೆಸುವುದು ಖಂಡಿತ ಸಾಧ್ಯವಿಲ್ಲ. ಆದರೆ ಅದರಲ್ಲಿ ಮಿತಿ ಇರಬೇಕು. ಆದಷ್ಟು ಬೇರೆಯವರ ಜೊತೆಯಲ್ಲಿ ಹೋಲಿಸುವುದನ್ನು ನಿಲ್ಲಿಸಬೇಕು. ಮನೋವಿಜ್ಞಾನ ಹೇಳುವುದೆಂದರೆ ಪ್ರತಿ ಜೀವಿಯೂ ವಿಭಿನ್ನ. ಒಬ್ಬರ ಬುದ್ಧಿಯ ಹಾಗೆ ಮತ್ತೊಬ್ಬರಿಗೂ ಇರುವುದು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಜಾಣತನ ಇದ್ದೇ ಇರುತ್ತದೆ. ಅದನ್ನ ಬಾಲ್ಯದಲ್ಲೇ ಹೆತ್ತವರು ಗುರುತಿಸಬೇಕು. ಮಕ್ಕಳು ಮಾಡುವ ಸಣ್ಣ ಕೆಲಸವನ್ನು ಮೆಚ್ಚಬೇಕು. ಅದನ್ನ ಪಾಸಿಟಿವ್ ಸ್ಟ್ರೋಕ್ ಎನ್ನುತ್ತಾರೆ. ತಪ್ಪು ಮಾಡಿದಾಗ ಧಾರಾಳವಾಗಿ ಬೈಯುವ ಪೋಷಕರು ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳುವುದಕ್ಕೆ ಜಿಪುಣತನವನ್ನು ತೋರಿಸಬಾರದು. ನೀವು ಕೊಡುವ ಒಂದೊಂದು ಮೆಚ್ಚುಗೆಯು ಮಗುವಿನಲ್ಲಿ ಆತ್ಮಬಲವನ್ನು ಬೆಳೆಸುತ್ತದೆ. ಮುಂದೆ ಅವರು ಸತ್ಪ್ರಜೆಗಳಾಗಿ ಬಾಳುತ್ತಾರೆ.
1: ಇದುವರೆಗೆ ಶಾಂತಲಾ ನಾಗರಾಜು ಅವರಿಂದ ಚಿಂತನವನ್ನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 6:35 ಈಗ ಕೇಳಿ ರೈತರಿಗೆ ಸಲಹೆ.
1: ಕಾಫಿ ಬೆಳೆಗಾರರು ಆಗಸ್ಟ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ವಿಶೇಷವಾಗಿ ಹಳೆ ತೋಟಗಳು ಅಥವಾ ಸ್ಥಾಪನೆಯಾಗಿರುವಂತಹ ತೋಟಗಳಲ್ಲಿ ಕೆಲವು ಕೃಷಿ ಪದ್ಧತಿಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಚಿಗುರು ತೆಗೆಯೋದನ್ನು ಮತ್ತು ನೆತ್ತಿ ಬಿಡಿಸೋದನ್ನು ಪೂರ್ಣಗೊಳಿಸಬೇಕಾಗತ್ತೆ. ಹಾಗೆಯೇ ಕಂಬ ಚಿಗುರು ತೆಗೆಯೋದನ್ನು ಕೂಡ ಮುಂದುವರಿಸಬೇಕಾಗತ್ತೆ. ಚಿಗುರನ್ನು ತೆಗೆಯೋದ್ರ ಕಡೆಗೆ ಬಂದರೆ ಗಿಡಗಳ ಬೆಳವಣಿಗೆ ಆಧಾರದ ಮೇಲೆ ನಾವು ಈ ಮುಖ್ಯ ಗಿಡಕಸಿ ನಂತರ ಹೊಸ ಚಿಗುರನ್ನು ನಮಗೆ ಬೇಕಾದಂಥ ಮಟ್ಟಕ್ಕೆ ನಾವು ತೆಗಿಬೇಕಾಗತ್ತೆ. ಇದರಿಂದ ನಾವು ಗಿಡವನ್ನು ತೆಳುಗೊಳಿಸ್ಕೋಬೋದು. ಚಿಗುರು ತೆಗೆಯುವಂತಹ ಸಮಯದಲ್ಲಿ ಅಡ್ಡವಾಗಿ ಬೆಳೆದಿರುವಂತಹ ರೆಕ್ಕೆಗಳು, ಒಳಮುಖವಾಗಿ ಬೆಳೆಯುವಂತಹ ರೆಕ್ಕೆಗಳು, ಅಂದರೆ ಈ ಮುಖ್ಯ ಕಾಂಡದ ಕಡೆಗೆ ಬೆಳೆಯುವಂಥ ರೆಕ್ಕೆಗಳು, ಹಾಗೆಯೇ ಅರೆನೆಟ್ಟೆಗೆ ಬೆಳೆಯುವಂತಹ ರೆಕ್ಕೆಗಳು ಅಥವಾ ರೆಂಬೆಗಳನ್ನು ಅವುಗಳ ಒಂದು ಶಕ್ತಿಯ ಹೊರತಾಗೂ ಕೂಡ ನಾವು ತೆಗೆದಾಕಬೇಕಾಗತ್ತೆ. ಅಂದರೆ ನೋಡೋದಕ್ಕೆ ಅವು ಚೆನ್ನಾಗಿ ಬೆಳೀತಾ ಇರ್ತವೆ, ಆದರೆ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಂಡು ಇಡೀ ಗಿಡ ನಿಶಕ್ತವಾಗುತ್ತೆ. ಆದ್ದರಿಂದ ಇಂತಹ ರೆಕ್ಕೆಗಳನ್ನು ನಾವು ಯಾವುದೇ ಮುಜುಗರ ಇಲ್ಲದಲೇ ತೆಗಿಬೇಕಾಗತ್ತೆ. ಕಂಬ ಚಿಗುರು ತೆಗೆಯೋದು ಕೂಡ ಅಷ್ಟೇ ಮುಖ್ಯ. ಮುಖ್ಯ ಕಾಂಡದ ಮೇಲೆ ಬರುವಂತಹ ಎಲ್ಲ ಕಂಬ ಚಿಗುರನ್ನು ತೆಗೆದುಹಾಕೋದ್ರ ಮೂಲಕ ನಾವು ನಮ್ಮ ಗಿಡದ ಒಂದು ಶಕ್ತಿಯನ್ನು ಕಾಪಾಡ್ಕೋಬಹುದು. ಅದು ಫಸಲನ್ನು ಬಿಡುವಂತಹ ಶಕ್ತಿಯನ್ನು ಕೂಡ ನಾವು ಕಾಪಾಡ್ಕೋಬಹುದು. ಹಾಗೆಯೇ ರೋಬಸ್ಟಾದಲ್ಲಿ ಈ ರೆಕ್ಕೆ ಬೋರರ್ ಬಾಧಿತ ರೆಕ್ಕೆಗಳನ್ನು ಅಥವಾ ರೆಂಬೆಗಳನ್ನು ತೆಗೆದುಹಾಕಬೇಕಾಗತ್ತೆ. ಇನ್ನು ನೆತ್ತಿ ಬಿಡಿಸೋದು ಕೂಡ ಅಷ್ಟೇ ಮುಖ್ಯ. ಈ ಗಿಡವನ್ನು ನಾವು ತೆಳುಗೊಳಿಸುವಂಥ ಸಂದರ್ಭದಲ್ಲೇ ಮುಖ್ಯ ಕಾಂಡದ 10-15 ಸೆಂಟಿಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಹೊಸ ಚಿಗುರನ್ನು ತೆಗೆದಾಕಬೇಕಾಗತ್ತೆ. ಅಂದರೆ ಸುತ್ತಲೂ ಒಂದು 15 ಸೆಂಟಿಮೀಟ್ರು ನಾವು ತೆಗಿಬೇಕಾಗತ್ತೆ. ಗಿಡವನ್ನು ನಾವು ತೆಳುಗೊಳಿಸುವಾಗ ಮುಖ್ಯ ಕಾಂಡದಿಂದ 10-15 ಸೆಂಟಿಮೀಟ್ರ್ ವ್ಯಾಪ್ತಿ ಒಳಗಡೆ ಬರುವಂತಹ ಎಲ್ಲ ಹೊಸ ಚಿಗುರನ್ನು ನಾವು ತೆಗೆದುಹಾಕಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಸೂರ್ಯನ ಶಾಖ ಮತ್ತು ಬೆಳಕು ಮತ್ತು ಬಿಸಿಲು ಕೆಳಗಡೆ ಇರುವಂತಹ ರೆಂಬೆಗಳಿಗೂ ಕೂಡ ತಲುಪುತ್ತೆ. ಹಾಗೆಯೇ ಸೆಪ್ಟೆಂಬರ್ ತಿಂಗಳಿನಿಂದ ಪ್ರಾರಂಭವಾಗುವಂತಹ ಈ ಹೂ ಮಗ್ಗುಗಳ ಒಂದು ಆರಂಭವನ್ನು ಕೂಡ ಈ ರೀತಿ ಬೆಳಕು ಬರೋದರಿಂದ ಉತ್ತೇಜಿಸಬಹುದು. ಆದರೆ ಎಲ್ಲೆಲ್ಲಿ ಈ ಅರೇಬಿಕಾ ಕಾಫಿಯನ್ನು ಬೆಳೆದಿರ್ತೀವಿ ಮತ್ತು

0: ಈ ಕಾಂಡಕೊರಕ ಕೀಟದ ಹಾವಳಿ ಹೆಚ್ಚಾಗಿರುತ್ತೆ. ಅಂತಹ ಪ್ರದೇಶದಲ್ಲಿ ಗಿಡಗಳ ಮಧ್ಯಭಾಗವನ್ನು ಹೆಚ್ಚು ತೆರೆಯದಂತೆ ನಾವು ನೋಡ್ಕೋಬೇಕಾಗತ್ತೆ. ಅಂದರೆ 30 ಸೆಂಟಿಮೀಟ್ರ್ಗಿಂತ ಜಾಸ್ತಿ ಭಾಗದಲ್ಲಿ ನಾವು ನೆತ್ತಿಯನ್ನು ಬಿಡಿಸಬಾರ್ದು. ಇನ್ನು ಎಲ್ಲೆಲ್ಲಿ ಗಿಡಗಳು ಹೋಗಿರ್ತವೆ ಅಂತಹ ಕಡೆಗಳಲ್ಲಿ ನಾವು 45 ಸೆಂಟಿಮೀಟ್ರ್ ಉದ್ದ, 45 ಸೆಂಟಿಮೀಟ್ರ್ ಅಗಲ ಮತ್ತು 45 ಸೆಂಟಿಮೀಟ್ರ್ ಆಳ, ಅಂದರೆ 1.5 ಅಡಿ ಉದ್ದ, 1.5 ಅಡಿ ಅಗಲ ಮತ್ತು 1.5 ಅಡಿ ಆಳದ ಗುಂಡಿಯನ್ನು ತೆಗಿಬೇಕಾಗತ್ತೆ. ಪ್ರತಿ ಗುಂಡಿಗೆ ನಾವು 2-3 ಕಿಲೋಗ್ರಾಂನಷ್ಟು ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ. 20-30 ಗ್ರಾಂನಷ್ಟು ಶಿಲಾರಂಜಕವನ್ನು ಕೂಡ ನಾವು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಸಾಧಾರಣವಾಗಿ ನಾವು 1 ವರ್ಷ ವಯಸ್ಸಾಗಿರುವಂತಹ ಸಸ್ಯಗಳನ್ನು ನಾಟಿ ಮಾಡ್ಕೋಬಹುದು. ಎಲ್ಲೆಲ್ಲಿ ನಾವು ತಾತ್ಕಾಲಿಕ ನೆರಳಿನ ಮರಗಳಾಗಿ ಈ ಹಾಲುವಾಣವನ್ನು ಬೆಳೆಸಿರ್ತೀವಿ ಅಂತಹ ಕಡೆಗಳಲ್ಲಿ ಅನವಶ್ಯಕವಾದಂತಹ ರೆಂಬೆಗಳನ್ನು ತೆಗೆದುಹಾಕಬೇಕಾಗತ್ತೆ. ಇದರಿಂದ ನೆರಳು ನಿಯಂತ್ರಣವನ್ನು ನಾವು ಮಾಡದಂತಾಗತ್ತೆ. ನಾವು ಕಳೆದ ತಿಂಗಳು ಈ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಈಗ ಅದನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಕಾಫಿ ಗಿಡದಲ್ಲಿ ಗಾಳಿ ಆಡೋದಕ್ಕೆ ಮತ್ತು ಕೊಳೆ ರೋಗದ ಬಾಧೆಯನ್ನು ಕಡಿಮೆ ಮಾಡೋದಕ್ಕೆ ನೆರಳಿನ ಮರಗಳಿಂದ ಬಿದ್ದಂಥ ಒಣ ಎಲೆಗಳನ್ನು ನಾವು ತೆಗೆದುಹಾಕಬೇಕಾಗತ್ತೆ. ಅಂದರೆ ಕೆಲವು ರೆಂಬೆಗಳು ಮತ್ತು ಎಲೆಗಳು ಗಿಡಗಳ ಮೇಲೆ ಬಿದ್ದಿರ್ತವೆ, ಅವುಗಳನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಕಾಫಿ ಗಿಡಗಳ ಸುತ್ತ ಬುಡದಿಂದ ಬಿದ್ದಂಥ ಎಲೆಗಳನ್ನು ಸಂಗ್ರಹಿಸಿ 4 ಗಿಡಗಳ ಮಧ್ಯದಲ್ಲಿ ನಾವು ರಾಶಿ ಮಾಡಬೇಕಾಗತ್ತೆ. ಇದರಿಂದ ಕಾಫಿ ಗಿಡಗಳ ಬೇರುಗಳಿಗೆ ಗಾಳಿಯನ್ನು ಒದಗಿಸೋದಕ್ಕೆ ಅನುಕೂಲವಾಗುತ್ತೆ. ಕಾಫಿ ತೋಟಗಳಿಗೆ ಸಾಕಷ್ಟು ನೆರಳನ್ನು ಒದಗಿಸೋದಕ್ಕೆ ಮತ್ತು ಕಾಫಿ ಬೆಳೆಗೆ ಅನುಕೂಲಕರವಾದಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ನೆರಳು ಕಡಿಮೆ ಇರುವಂತಹ ಜಾಗದಲ್ಲಿ ಶಾಶ್ವತ ಮತ್ತು ತಾತ್ಕಾಲಿಕ ನೆರಳಿನ ಮರಗಳ ಸಸ್ಯಗಳನ್ನು ನೆಡಬೇಕಾಗತ್ತೆ. ಇನ್ನೊಂದು ವಿಶೇಷ ಅಂತಂದರೆ ಈ ತೊಟ್ಲುಗುಂಡಿಗಳನ್ನು ನಾವು ತೆಗಿಬೇಕಾಗತ್ತೆ. ಇಲ್ಲದೇ ಇದ್ದರೆ, ಒಂದು ವೇಳೆ ಇದ್ದರೆ ಅವುಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಸಾಧಾರಣವಾಗಿ ತೊಟ್ಲುಗುಂಡಿಗಳು 6 ಅಡಿ ಉದ್ದ, 1 ಅಡಿ ಅಗಲ ಮತ್ತು 1.5 ಅಡಿ ಆಳ ಇರ್ತವೆ. ಈ ರೀತಿಯಾಗಿ ನಾವು ತೊಟ್ಲುಗುಂಡಿಗಳನ್ನು ತೆಗಿಬಹುದು. ಒಂದು ವೇಳೆ ಇದ್ದರೆ ಅವುಗಳನ್ನು ನಾವು ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ನೀರು ನಿಲ್ಲದನ್ನು ಮತ್ತು ಅತಿಯಾದ ತೇವಾಂಶವನ್ನು ತಪ್ಪಿಸೋದಕ್ಕೆ 4 ಕಾಫಿ ಗಿಡಗಳ ಮಧ್ಯೆ ನಾವು ತರಗೆಲೆಗಳನ್ನು ರಾಶಿ ಮಾಡೋದು ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ನಾವು ನೀರು ಗುಂಡಿಗಳಲ್ಲಿ ಹೆಚ್ಚುವರಿ ನೀರನ್ನು ಸಂಗ್ರಹಣೆ ಮಾಡೋದರಿಂದ ಭೂಮಿಯ ಒಂದು ನೀರಿನ ಮಟ್ಟ ಹೆಚ್ಚಾಗತ್ತೆ ಮತ್ತು ಹೊಲದಿಂದ ಹೆಚ್ಚುವರಿ ಹರಿದು ಹೋಗುವಂಥ ನೀರನ್ನು ಕೂಡ ನಾವು ಸಂಗ್ರಹಣೆ ಮಾಡ್ಕೊಂಡಂತಾಗತ್ತೆ. ಹಾಗೆಯೇ ಈ ಕಾಫಿ ಗಿಡಗಳ ಸಾಲುಗಳ ಮಧ್ಯೆ ಬಸಿಗಾಲುವೆಯನ್ನು ಕೂಡ ತೆಗಿಬೇಕಾಗತ್ತೆ. ಇದರಿಂದನೂ ಕೂಡ ನಾವು ಹೆಚ್ಚುವರಿಯಾಗಿರುವಂತಹ ತೇವಾಂಶವನ್ನು ಬಸಿಯೋದಕ್ಕೆ ಅನುಕೂಲವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಷ್ಟೇ ಕಲ್ಲುಗಳನ್ನು ಬೀರಿದರೂ ಮರ ಫಲ ಕೊಡುತ್ತಲೇ ಇರುತ್ತದೆ. ಶುಭಾಷಿತ.

ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಸ್ವರ ಮಾಧುರ್ಯ. ಇಂದು ಮುತ್ತಯ್ಯ ಭಾಗವತರ ಕೃತಿ ಪಶುಪತಿ ಪ್ರಿಯ ರಾಗ ಆದಿತಾಳ, ಹಂಸಿಣಿ ನಾಗೇಂದ್ರ ಅವರ ಹಾಡುಗಾರಿಕೆ.

ಇದುವರೆಗೆ ಹಂಸಿನಿ ನಾಗೇಂದ್ರ ಅವರ ಹಾಡುಗಾರಿಕೆಯಲ್ಲಿ ಮುತ್ತಯ್ಯ ಭಾಗವತರ ಕೃತಿಯನ್ನು ಪಶುಪತಿ ಪ್ರಿಯರಾಗ ಆದಿತಾಳದಲ್ಲಿ ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ.

0: ಕೇಳುಗರೆ, ಈ ಬೆಳಿಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827722285 ಹಾಗೂ ಮತ್ತೊಂದು ದೂರವಾಣಿ ಸಂಖ್ಯೆ 2281129. ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ. ಈ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಸೃಷ್ಟಿ ಮತ್ತು ಶ್ರಾವಣ. ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ. ಮಾತನಾಡುತ್ತಾರೆ ಕುಸುಮ ಯಮುನಾ ಕೋಣೇಸರ. ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. ಈ ಸಂಜೆ 6:51 ಕೃಷಿ ರಂಗ. ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರೊಂದಿಗೆ ಸಂದರ್ಶನವಿದೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800420223.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8900 ರೂಪಾಯಿಗೆ, 2-door ವಾರ್ಡ್ರೋಬ್ 6900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
6: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
7: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಬೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
6: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
5: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
8: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
9: ಹೇ, ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
10: ವಾ, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
9: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾದಲ್ಲಿ.
10: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
9: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.

ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳ

ಮತ, ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.

0: ಬೇಕು. ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು.
1: ನಗುವೇ ನಮ್ಮ ಮನೆ ತೋರಣ, ಒಲವೇ ಒಲವೇ ನಮ್ಮ ಮನೆ ಹೂವನ.
0: ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: यदा भारतं जापानं च व्यापार निवेश सम्बन्धान् महत्वपूर्णतया सुदृढीकर्तुं प्रयतमानौ स्तः। ब्रिक्स क्रीडा मन्त्रिणाम् उपवेशनं ह्यः आन्ध्रप्रदेशस्य विशाखापत्तनम् नगरे क्रीडा सम्बद्ध संयुक्त घोषणापत्रं सर्वसम्मत्या स्वीकरणेन सम्पन्ना। घोषणापत्रे सदस्य देशैः संवादेन पारस्परिक सम्मानेन अथ सर्वसमावेशभावेन क्रीडाक्षेत्रे सहयोगं सुदृढं कर्तुं स्वप्रतिबद्धता पुनरुक्ता। एतत् उपवेशनम् अस्मिन् वर्षे भारतस्य ब्रिक्स अध्यक्षतायाः अन्तर्गतम् आयोजितम्। उपराष्ट्रपतिः सीपी राधाकृष्णनवर्यः अद्य आन्ध्रप्रदेशस्य एलुरु जनपदस्य मुसुनुरु ग्रामं गमिष्यति। स्वीय यात्रावधौ उपराष्ट्रपतिः मुसुनुरु ग्रामे भारतस्य प्रथमस्य अनुवांशिकरूपेण असंशोधितस्य उच्चविस्तारक्षमतायुक्तस्य पॉपकॉर्न मेज इत्यस्य संकरबीजस्य शुभारम्भं करिष्यति। असौ कृषकेभ्यः सम्माननं प्रदास्यति तथा कृषिक्षेत्र सम्बन्धान् हितधारकान् अन्यान् च सहभागिनः सम्बोधयिष्यति। इति वार्ताः।
1: आकाशवाणी मडिकेरी। कूर्ग हाईलाइट फर्निचर नल्ली कॉर्नर सोफा सेट केवल 16,990 रूपायिगे। कूर्ग हाईलाइट फर्निचर गोणिकोप्पल रोड विराजपेटे। हाईटेक फर्निचर नली फेस्टिवल बंपर ऑफर फर्निचर गलनु खरीदी स्वागा अप टू 50% डिस्काउंट। हाईटेक फर्निचर मूर्नाडु मत्तु गोणिकोप्पलु। ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ। ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ।
1: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ, ಬೇಡ ಬಿಡಿ ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ।
2: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್। ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು।
1: ವಿಲ್ಕೋ ಗೋಲ್ಡ್ ಕುಶಾಲನಗರ। ನಿಧನ ಸುದ್ದಿ। ನಾಪೋಕ್ಲು ಕಾರಳಾನ ಬೊಪ್ಪಂಡ ಕುಶಾಲಪ್ಪ ಎಂಗ ನಿನ್ನಾಂದು ಮರಣಪಟ್ಟಿತ್ತು। 87 ಬಯತ್ರ ರಿಟೈರ್ಡ್ DYSP ಬೊಪ್ಪಂಡ ಕುಶಾಲಪ್ಪ ಎಂಗಡ ಆಕಿರಿ ಕಾರ್ಯ ಇಂದು ಮಜಂತ್ರ ಮೀದ ಎಂಗಡ ಸ್ವಂತ ಮನೇಲಿ ನಡ್ಪ। ಮೂಲತ್ತು ಬೆಟ್ಟತೂರು ಕಾರಳಾನ ಬೆಂಗಳೂರು ವಾಸಂಜ ಚಿಮ್ಮಂಡ ಪೌತಿ ತಮ್ಮಯ್ಯ ಎಂಗಡ ಪೊಣ್ಣು ರಾಣಿ ಪೂವಮ್ಮ ಎಂಗ ನಿನ್ನಾಂದು ಮರಣಪಟ್ಟಿತ್ತು। ಚಿಮ್ಮಂಡ ಹರೀಶ್ ಎಂಗಡ ಅಮ್ಮ 65 ಬಯತ್ರ ರಾಣಿ ಪೂವಮ್ಮ ಎಂಗಡ ತಾಮನೆ ಅಯ್ಯಂಗಿರಿ ಬೊಳಿಯಾಡಿರ ಆಕಿರಿ ಕಾರ್ಯ ಇಂದು ಮಜ್ಜನ ಬೆಂಗಳೂರು ಮೈಸೂರು ರೋಡ್ಲುಳ್ಳ ಕ್ರಿಮಿಟೋರಿಯಂಲೆ ನಡ್ಪ। ಬಾಳೆಲೆ ದೇವನೂರು ಗ್ರಾಮತ್ರ ಅರಮಣಮಾಡ ಪೌತಿ ಕಾಳಯ್ಯಂಗಡ ಮೂವು ಜೀವನ್ ಚರ್ಮಣ ಎಂಗ ನಿನ್ನಾಂದು ಮರಣಪಟ್ಟಿತ್ತು। 65 ಬಯತ್ರ ಅರಮಣಮಾಡ ಜೀವನ್ ಚರ್ಮಣ ಎಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ ಎಂಗಡ ಸ್ವಂತ ಮನೇಲಿ ನಡ್ಪ। ಕೋಕೇರಿ ಗ್ರಾಮತ್ರ ಚೇನಂಡ ಗಪ್ಪು ಬೋಪಯ್ಯ ಎಂಗಡ ಮೂವು ತಪಸ್ಸು ತಿಮ್ಮಯ್ಯ ಎಂಗ ನಿನ್ನಾಂದು ಮರಣಪಟ್ಟಿತ್ತು। 45 ಬಯತ್ರ ಚೇನಂಡ ತಪಸ್ಸು ತಿಮ್ಮಯ್ಯ ಎಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ ಎಂಗಡ ಸ್ವಂತ ಮನೇಲಿ ನಡ್ಪ। ಹುದಿಕೇರಿ ಕಾರಲಾನ ಬಲ್ಯಮಾಡ ಕಾಶಿ ನಂಜಪ್ಪ ಎಂಗಡ ಪೊಣ್ಣು ಕುಸುಮ ಚೋಂದಕಿ ಎಂಗ ನಿನ್ನಾಂದು ಮರಣಪಟ್ಟಿತ್ತು। ತಾಮನೆ ನಾಟೋಳಂಡ ಆಕಿರಿ ಕಾರ್ಯ ಇಂದು ಪೊಲಕ 9:30 ಗಂಟೆಗೆ ಹುದಿಗೇರಿ ಗ್ರಾಮತ್ರ ಎಂಗಡ ಸ್ವಂತ ಮನೇಲಿ ನಡ್ಪ। ಕಡಗದಾಲ್ ಗ್ರಾಮತ್ರ ಕೆಚ್ಚಿಟ್ಟಿರ ಸುರೇಶ್ ಸೋಮಯ್ಯ ಎಂಗ ನಿನ್ನಾಂದು ಮರಣಪಟ್ಟಿತ್ತು। 57 ಬಯತ್ರ ಕೆಚ್ಚಿಟ್ಟಿರ ಸುರೇಶ್ ಸೋಮಯ್ಯ ಎಂಗಡ ಆಕಿರಿ ಕಾರ್ಯ ಇಂದು ಪೊಲಕ 10:30 ಗಂಟೆಗೆ ಕಡಗದಾಲ್ ಗ್ರಾಮತ್ರ ಒಕ್ಕ ತೂಟುಂಗಳತ್ಲೆ ನಡ್ಪ। ಆಕಾಶವಾಣಿ ಮಡಿಕೇರಿ। ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ। ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು। ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ। ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ। ಸಂಪರ್ಕಿಸಿ cpsblr@gmail.com।

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
6: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
7: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಈಗ ವಾರ್ತೆಗಳ ವಿವರ. ಕಳೆದ 13 ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆಯನ್ನು ಒಂದು ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ ನೀಡಿದ್ದಾರೆ. ಚಿಕ್ಕಲಕಿ ಕ್ರಾಸ್ನಲ್ಲಿ ಯೋಜನೆಗಾಗಿ ರೈತರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಯೋಜನೆ ಪೂರ್ಣಗೊಳಿಸುವ ಭರವಸೆ ಹಿನ್ನೆಲೆಯಲ್ಲಿ ಧರಣಿಯನ್ನು ಅಂತ್ಯಗೊಳಿಸುವಂತೆ ರೈತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಲಾಗುವುದು, ರೈತರಿಗೆ ಅನುಕೂಲವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದಾಗಿ ಸಚಿವರು ಭರವಸೆ ನೀಡಿದರು. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಎಫ್ಎಲ್ಎನ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಆಯುಕ್ತಾಲಯದ ಒಟ್ಟು 9 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಎಫ್ಎಲ್ಎನ್ ಗುರಿ ಸಾಧನೆಗೆ ಪೂರಕ ತಂತ್ರಜ್ಞಾನ ಹಾಗೂ ಕಾರ್ಯತಂತ್ರಗಳನ್ನು ಶಾಲಾ ತರಗತಿಗಳಲ್ಲಿ ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ.
1: ಧಾರವಾಡ ಸಾರ್ವಜನಿಕ ಶಿಕ್ಷಣ ಆಯುಕ್ತಾಲಯ ಬೆಳಗಾವಿ ವಿಭಾಗದ ಎಲ್ಲ ಶಾಲೆಗಳ 4 10 ತರಗತಿವರೆಗಿನ ಶಾಲಾ ಮಕ್ಕಳು ಓದಿ ಅರ್ಥೈಸುವ ಸಾಮರ್ಥ್ಯ ಹೊಂದಬೇಕು ಹಾಗೂ ಮೂಲಭೂತ ಗಣಿತ ಪ್ರಕ್ರಿಯೆಗಳನ್ನು ಸುಲಭವಾಗಿ ಪರಿಹರಿಸುವ ಜಾಣ್ಮೆ ಹೊಂದಬೇಕು ಎಂಬ ನಿಟ್ಟಿನಲ್ಲಿ ಪೂರಕ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ರೂಪಿಸಿದೆ. ಎಫ್ಎಲ್ಎನ್ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಡಿ ಪೂರಕ ತಾಂತ್ರಿಕತೆ ಹಾಗೂ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ಉತ್ತೇಜಿಸಿ ಆ ಮೂಲಕ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್ ಹಾಗೂ ಗಣಿತದ ವಿಷಯಗಳನ್ನು ಹಂತ ಹಂತವಾಗಿ ನಿಗದಿತ ವೇಳಾಪಟ್ಟಿಯಲ್ಲಿ ಕಲಿಸುವ ಉದ್ದೇಶವಿರಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ವಿಭಾಗದ ಹೆಚ್ಚುವರಿ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ.
2: ಮಗುವಿಗೆ ಆರಂಭದಲ್ಲಿಯೇ ಕಲಿಕೆಯನ್ನ ಪರಿಚಯಿಸಿದಾಗ ಅದು ಸಾಕ್ಷರ ಮತ್ತು ಮೌಲ್ಯಯುಕ್ತ ಸಮುದಾಯದ ಅಭಿವೃದ್ಧಿಗೆ ಸಕ್ರಿಯವಾಗಿ ಕೊಡುಗೆ ನೀಡುವ ವ್ಯಕ್ತಿಯಾಗಿ ಬೆಳೆಯುವ ಸಾಮರ್ಥ್ಯವನ್ನ ಹೊಂದದೆ, ಹಾಗಾಗಿ ಎಫ್ಎಲ್ಎನ್ ಅಂತಂದ್ರೆ ಫೌಂಡೇಶನಲ್ ಲಿಟರಸಿ ಮತ್ತು ನ್ಯೂಮರಸಿ ಅಂದ್ರೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ, ಈ ವಿಚಾರದ ಕುರಿತಂತೆ ಬೆಳಗಾವಿ ವಿಭಾಗದ ಎಲ್ಲ 4 ತರಗತಿಯಿಂದ 10 ತರಗತಿಯಲ್ಲಿ ಓದುತ್ತಿರತಕ್ಕಂತಹ ಪ್ರತಿ ಮಗು ಅರ್ಥೈಸಿಕೊಂಡು

0: ಓದುವ ಮತ್ತು ಪ್ರತಿಕ್ರಿಯಿಸುವ ಮತ್ತು ಮೂಲಭೂತ ಗಣಿತದ ಕ್ರಿಯೆಗಳನ್ನ ಮಾಡುವ ಸಾಮರ್ಥ್ಯವನ್ನ ಹೊಂದತಕ್ಕಂಥದ್ದೇ ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಧಾರವಾಡ ಆಯುಕ್ತಾಲಯದ 9 ಶೈಕ್ಷಣಿಕ ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ ಶಾಲೆಗಳು FLN ಸಾಧನೆಗೆ ಪೂರಕವಾದ ತಂತ್ರಜ್ಞಾನಗಳನ್ನ ಕಾರ್ಯತಂತ್ರಗಳನ್ನ ತರಗತಿಗಳಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿ ವಿಭಾಗ FLN ಸಾಧಿಸಿದ ವಿಭಾಗ ಎಂಬ ಘನ ಧ್ಯೇಯದೊಂದಿಗೆ ಕಾರ್ಯಪ್ರವೃತ್ತರಾಗಲು ಕ್ರಮವಹಿಸಲಾಗ್ತಾ ಇದೆ. ಈ ದಿಸೆಯಲ್ಲಿ ಎಲ್ಲ ಶಿಕ್ಷಕರು ಹಾಗೂ ತಾಲೂಕಾ ಹಂತದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯಾಧಿಕಾರಿಗಳು, CRP ಅವರು, BRP ಅವರು ಮತ್ತೆ ಎಲ್ಲ ECO ಮತ್ತು ಉಳಿದಿರತಕ್ಕಂಥ ಎಲ್ಲ ಅನುಷ್ಠಾನಾಧಿಕಾರಿಗಳೊಂದಿಗೆ ಹಾಗೂ ಜಿಲ್ಲಾ ಹಂತದ ಉಪನಿರ್ದೇಶಕರು, ಡಯಟ್ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರನ್ನು ಒಳಗೊಂಡು ಎಲ್ಲ ಅನುಷ್ಠಾನಾಧಿಕಾರಿಗಳು ಈ ಕುರಿತಂತೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಸೂಚನೆ ನೀಡಲಾಗ್ತಾ ಇದೆ.
1: ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆ ವಿಷಯವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಲಭ್ಯವಿರುವ ಸಕ್ಕರೆ ದಾಸ್ತಾನನ್ನು ಶೀಘ್ರದಲ್ಲೇ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಆಲಿಸಿ ನಂತರ ಮಾತನಾಡಿದ ಅವರು, ಕರ್ನಾಟಕ, ಮಹಾರಾಷ್ಟ, ಉತ್ತರ ಪ್ರದೇಶದಲ್ಲಿ ಸಕ್ಕರೆಯ ಕೊರತೆಯಿದ್ದು ಈ ಸಂಬಂಧ ರಾಜ್ಯಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಈಗಾಗಲೇ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರ 350 ಕೋಟಿ ರೂಪಾಯಿ ಒಟ್ಟಾರೆ ಬಾಕಿ ನೀಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಖಾತರಿ ಅನುಷ್ಠಾನ ಸಮಿತಿಗಳು ಹಾಗೂ ಭಾರತ್ ಜೋಡೋ ಯುವ ಸಂಘಗಳಿಗೆ ಅನುದಾನ ನೀಡುವಂತೆ ಸೂಚಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನಾರ್ಹ. ಈ ಸಂಬಂಧ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಿತ್ರದುರ್ಗ ವಿಭಾಗದ ವತಿಯಿಂದ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಿರ್ಮಿಸಲಾಗಿರುವ ನೂತನ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಬಸ್ಗಳ ಕಾರ್ಯಾಚರಣೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವರು, 2018ರಿಂದ 2023ರ ಅವಧಿಯ ಸರ್ಕಾರದಲ್ಲಿ ಮಂಜೂರಾಗಿದ್ದ ಈ ಯೋಜನೆಯಡಿ ಅಂದಾಜು 5 ಕೋಟಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ. ಕಾಮಗಾರಿಗಳು ಇನ್ನೂ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ತಾತ್ಕಾಲಿಕವಾಗಿ ಸಂಚಾರ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶಿಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳು, ಪಕ್ಷದ ನಾಯಕರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಿ ವಿಜೃಂಭಣೆಯಿಂದ ಅಧಿಕೃತ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವರ ಸಾಮ್ರಾಟ್ ಪದ್ಮಭೂಷಣ ಪಂಡಿತ್ ಬಸವರಾಜ್ ರಾಜಗುರು ಅವರ 106ನೇ ಜನ್ಮ ದಿನಾಚರಣೆ ಹಾಗೂ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮತ್ತು ಸಂಗೀತೋತ್ಸವ ಇಂದು ಸಂಜೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾಗಿದೆ. ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅತಿಥಿಗಳಾಗಿ ಬೆಳಗಾವಿ ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ಕೆಎಚ್ ಚನ್ನೂರ್ ಆಗಮಿಸಲಿದ್ದಾರೆ. ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿಗೆ ರಾಜಗುರು ಸಂಗೀತ ಪರಂಪರೆಯ ಅಗ್ರ ಶ್ರೇಣಿಯ ಗಾಯಕರಾದ ಯಕ್ಷಗಾನದ ಸಾಂಸ್ಕೃತಿಕ ನೆಲೆಯಾದ ಉತ್ತರ ಕನ್ನಡ ಜಿಲ್ಲೆಯ ಪಂಡಿತ್ ಪರಮೇಶ್ವರ್ ಹೆಗಡೆ ಭಾಜನರಾಗಿದ್ದಾರೆ. 2023ರಲ್ಲಿ ಆಕಾಶವಾಣಿಯ ಅಖಿಲ ಭಾರತ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಂಡ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತದ ಪ್ರತಿಭಾವಂತ ಯುವ ಗಾಯಕ ಅನಿರುದ್ಧ್ ಐತಾಳ್ ಹಾಗೂ ಮಲೆನಾಡಿನ ಸಾಗರ ತಾಲೂಕು ಹಂಸಗಾರು ಗ್ರಾಮದ ಸರೋದ್ವಾದಕ ಸಚಿನ್ ಹಂಪೆ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2026-27 ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಕಟಿಸಿದ ಹಿನ್ನೆಲೆ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಖ್ಯಾತ ರಂಗಭೂಮಿ ಹಾಗೂ ಚಲನಚಿತ್ರ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ

0: ಹಂಚಿಕೊಂಡಿದ್ದಾರೆ.
1: ರಂಗಭೂಮಿಯನ್ನ ಉಳಿಸಿಕೊಳ್ಳೋಕ್ಕೋಸ್ಕರ 51 ವರ್ಷದಿಂದ ನಾನು ಸತತವಾಗಿ ಒಂದು ಕಲಾಗಂಗೋತ್ರಿ ತಂಡದಿಂದ ಇರೋದ್ರಿಂದ ಈ ಅವಾರ್ಡ್ಗೆ ಆ ರಂಗಭೂಮಿಗೆ ಮತ್ತು ನಮ್ಮ ತಂಡಕ್ಕೆ ಮತ್ತು ರಂಗಕರ್ಮಿಗಳಿಗೆ ಕೊಟ್ಟಂತ ಅವಾರ್ಡ್ ಅಂತ ನಾನು ಭಾವಿಸ್ತೀನಿ. ಇದು ಪ್ರಾಮಾಣಿಕವಾಗಿ ಬಂದಿದೆ ಮತ್ತು ಅರ್ಹತೆ ಬೇಕಾದಷ್ಟು ಜನ ಇದ್ರು ಕೂಡ ನನ್ನನ್ನು ಗುರುತಿಸಿದ್ದಾರೆ ಆ ಕಮಿಟಿ ಅವರು ಅನ್ನೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಅವಾರ್ಡ್ ಅನ್ನತಕ್ಕಂಥದ್ದು ಏನು ಅಂತಂದ್ರೆ ಮುಂದಿನ ಇನ್ನೂ ಕೆಲವು ವರ್ಷಗಳ ಕಾಲ ಇದರಲ್ಲಿ ನೀವು ಮುಂದುವರಿಯಿರಿ ಎಂದು ಪ್ರೋತ್ಸಾಹತಕ್ಕಂಥದ್ದು ರಂಗಭೂಮಿಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ಶಿಲ್ಪಕರಿಗೆ ಏಜ್ ಬಾರ್ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾಗಿ ಮುಂದುವರಿಸಲಿ ಅನ್ನೋದು ಒಂದು ಪ್ರೋತ್ಸಾಹ ಇರಬಹುದು. ಆ ದೃಷ್ಟಿಯಿಂದ ಸಂತೋಷ ಆಗಿದೆ. 51 ವರ್ಷದಿಂದ ಬಣ್ಣ ಹಾಕಿದ್ದೀನಿ. ನಿರಂತರವಾಗಿ ನಾನು ಸಿನಿಮಾ ನಟ ಆಗ್ಲಿ, MLA ಆಗ್ಲಿ, ಪಾಪ್ಯುಲರ್ ಆಗ್ಲಿ, ತೆಲುಗು ಮಾಡ್ಕೊಂಡು ಇಲ್ಲೆಲ್ಲೂ ಓಡಾಡ್ತಿದ್ರು ಕೂಡ ತಿಂಗಳು ಒಂದಾದ್ರೂ ನಾಟಕವನ್ನ, ಪ್ರದರ್ಶನವನ್ನ ನಾನು ತಿಳಿದ ಮಟ್ಟಿಗೆ ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ತಮ್ಮ ತಂಡವನ್ನ ಕಟ್ಟೋದಕ್ಕೆ ನಾನು ಪೂರಕವಾಗಿದ್ದೀನಿ. ಯಾವುದೇ ದುಡ್ಡು ತಗೊಳ್ದೆ ತಂಡ ಉಳಿಲಿ ಮತ್ತು ರಂಗಭೂಮಿ ಉಳಿಲಿ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಸಂತೋಷಕ್ಕೆ ಈಗ ಮುಖ್ಯಮಂತ್ರಿ ನಾಟಕ ಮಾಡ್ತಾ ಇದ್ದೀನಿ. ನಾನು ಮಾಡಿದಾಗ 28-29 ವರ್ಷ, ಆದ್ರೆ ಇವತ್ತು ನನಗೆ 74ನೇ ವಯಸ್ಸಿನಲ್ಲಿ ಅರ್ಹತೆ ಇದ್ದೀನಿ, ಅದು ಪಳಗಿದ್ದೀನಿ. ಅದ್ರ ಜನಪ್ರಿಯತೆ ಎಷ್ಟು ಮುಚ್ಚಿ ಪಡ್ಕೊಂಡಿದೆ ಅಂದ್ರೆ ಯಾವಾಗ ಹಾಕಿದ್ರು ಹೌಸ್ಫುಲ್ ಹೋಗುತ್ತೆ ಅಂತ ಅಂದಾಗ ಏನೋ ಒಂದ್ ಕಡೆ ನಂದು ಕಾಂಟ್ರಿಬ್ಯೂಷನ್ ಟು ದಿ ಥಿಯೇಟರ್. ರಂಗಭೂಮಿಯಿಂದ ಏನ್ ಮಾಡ್ಬೋದು ಅಂದ್ರೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಭ್ರಷ್ಟಾಚಾರ ಇರ್ದಂಗ ನೋಡ್ಕೊಳ್ಳಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ.
0: ಧಾರವಾಡ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಡಾಕ್ಟರ್ ಮೊರಾರ್ಜಿ ಪಿಸಿ ವಿರಚಿತ ಅಬ್ಸೆಂಟ್ ಫಾದರ್ ಸಿಂಡ್ರೋಮ್ ಅನುವಾದ ಕೃತಿ ಅಪ್ಪ ನೀನೇಕೆ ಹೀಗೆ ಇಂದು ಬೆಳಗ್ಗೆ 10:30 ಲೋಕಾರ್ಪಣೆಗೊಳ್ಳಲಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದ್ದು ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿಯೇ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
3: ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
5: ಫೋನ್ 2255571.
6: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
11: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
13: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
17: ನಾನ್ ಡೋಣರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
18: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
19: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲ.

0: ಮೂಲಕ ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
2: The number you've dialed is currently busy. Kindly
3: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
0: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
4: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
3: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
5: ವಿಲ್ಕೋ ಗೋಲ್ಡ್, ಕುಶಾಲನಗರ.
7: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
8: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
7: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
8: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
7: ಟೋಲ್ ಫ್ರೀ 1-800-420-2233.
5: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
3: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲಾ ಸಿಗುತ್ತೆ.
5: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
3: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
9: No. 578 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪಾರಾಣೆ. ಈ ಸಂಘದ 2025-26 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಅಪ್ಪನರವಣ್ಣ ಎಂ ಪೂವಯ್ಯನವರ ಅಧ್ಯಕ್ಷತೆಯಲ್ಲಿ ಇದೇ 2026 August 26 ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ನಡೆಸಲಾಗುವುದು. ಸರ್ವ ಸದಸ್ಯರು ಮಹಾಸಭೆಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಸಭೆಯ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ.
10: ಕೋಣಿಯೂಪದ ಕರಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ NEB ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 September 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 kilometer, 10 kilometer ಮತ್ತು 5 kilometer ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010997806 ಅಥವಾ 9010997808.
0: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಣಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
11: ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ.

0: Altura Coog Wedding Planners, Bypass Road, Gonikoppa. Contact Nellira Madhu Timmayya 9591803656. Kalimada Sharath 87620-50292.
1: ಪೊನ್ನಂಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪೊನ್ನಂಪೇಟೆ ಇದರ 50ನೇ ವಾರ್ಷಿಕ ಮಹಾಸಭೆ ಹಾಗೂ ಸುವರ್ಣ ಮಹೋತ್ಸವವನ್ನು ಇದೇ ಆಗಸ್ಟ್ 25ರಂದು ಮಂಗಳವಾರ ಪೂರ್ವಾಹ್ನ 10:30 ಸಂಘದ ಅಧ್ಯಕ್ಷರಾದ ಶ್ರೀ ಕೋಳೆರಾಸಿ ದಿನು ಅವರ ಅಧ್ಯಕ್ಷತೆಯಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಆಹ್ವಾನ ಪತ್ರ ತಲುಪದೇ ಇರುವವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಂಘದ ಸರ್ವ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಪೊನ್ನಂಪೇಟೆ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
2: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟೌವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ. ಹೊಸದ್ ತನ್ನಿ.
3: ಅಯ್ಯಯ್ಯೋ, ಸಿಟ್ಟಾಗ್ಬೇಡ್ವೆ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ.
4: ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರು ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ ಶೇಕಡ 50ರಿಂದ ಶೇಕಡ 50ರವರೆಗೆ ರಿಯಾಯಿತಿನೂ ಪಡಿಬಹುದು.
2: ಈ ಆಫರ್ ಮಡಿಕೇರಿ ಮಹಾದೇವಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
4: ಕಾಲ್ 229199.
5: The number you've dialed is currently busy. Kindly try after some time. ಎಷ್ಟು ಕಾಲ್ ಮಾಡ್ತಾ ಇದ್ದೀನಿ,
3: ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
7: ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 26ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಭಾಗಮಂಡಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಹೊಸೂರು ಜೆ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
8: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
9: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
8: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
9: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
10: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.

0: ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
4: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591-424242.
5: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
7: ನೋಡಿ, ಕುತ್ತಿಗೆ ಮತ್ತೆ ಸೊಂಟ ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್. ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತಿ ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನು ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು ಕಾಮನ್ ರೀಸನ್ ಇಸ್ ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿ ನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದನೇ ಕಾಮನ್ಲಿ ಪೇನ್ ಬರೋದು.
6: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
8: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ

0: ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ದಿನ ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟೀಯ ಸಮಾವೇಶ. ಹಾರ್ಮೋಸ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಅವರು ರೈತರನ್ನು ಸನ್ಮಾನಿಸಲಿದ್ದು ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದಿನಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿಯ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟೀಯ ಸಮಾವೇಶ ಆಯೋಜಿಸಲಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ಸಮಾವೇಶವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಉದ್ಘಾಟಿಸಲಿದ್ದಾರೆ. ಯುದ್ದ ನೌಕೆಗಳು ಕಡಲಾಚೆ

0: ಹಡಗುಗಳು ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯ ಅಗತ್ಯವಿದೆ. ಇದು ದೇಶದ ಭದ್ರತೆಗೆ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಭಾರತವನ್ನು ಭವಿಷ್ಯದ ಹಡಗು ನಿರ್ಮಾಣ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ನಿರ್ವಹಣಾ ಸೇವೆಗಳ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಕೋಲ್ಕತ್ತಾದಲ್ಲಿ ಸುಮಾರು 3,400 ಕೋಟಿ ರೂಪಾಯಿ ಮೌಲ್ಯದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ ಹಾಗೂ ಯಂತ್ರ ಇಂಡಿಯಾ ಲಿಮಿಟೆಡ್ನ 5 ಯೋಜನೆಗಳಿಗೆ ನಿನ್ನೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಆತ್ಮನಿರ್ಭರತೆಯು ಈ ಸಮಯದ ಅಗತ್ಯವಾಗಿದೆ ಎಂದು ಹೇಳಿದರು. ಇಂದು ಭಾರತದ ರಕ್ಷಣಾ ಸಾರ್ವಜನಿಕ ವಲಯದ ಸಂಸ್ಥೆಗಳು ತಯಾರಿಸಿದ ಉತ್ಪನ್ನಗಳ ಬಗ್ಗೆ ಸಶಸ್ತ್ರ ಪಡೆಗಳು ಈಗ ಹೆಚ್ಚಿನ ಆಸಕ್ತಿ ತೋರಿಸುತ್ತಿವೆ ಎಂದರು. ವಿಶ್ವಾದ್ಯಂತ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ನಿರ್ವಾತವನ್ನು ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಭಾರತವು ನಿವಾರಿಸಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಸಂಪನ್ನಗೊಂಡಿತು. ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾತನಾಡಿ, ಕ್ರೀಡಾಪಟುಗಳು ಮತ್ತು ತರಬೇತುದಾರರ ಪರಸ್ಪರ ಸಂವಹನ, ಜಂಟಿ ಸ್ಪರ್ಧೆಗಳು ಹಾಗೂ ಕ್ರೀಡಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಚಿಕೆಗೆ ಒತ್ತು ನೀಡುವ ಬಗ್ಗೆ ಪ್ರಸ್ತಾಪಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ 3 ಪ್ರಮುಖ ಉಪಕ್ರಮಗಳಾದ ಬ್ರಿಕ್ಸ್ ಕ್ರೀಡಾ ತಂತ್ರಜ್ಞಾನ ಕಾರ್ಯಕಾರಿ ಸಮೂಹ, ಬ್ರಿಕ್ಸ್ ಕ್ರೀಡಾ ಉತ್ಪಾದನಾ ಸಮಾವೇಶ ಹಾಗೂ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಕ್ರೀಡೆಗಳ ಪ್ರದರ್ಶನ ಸ್ಪರ್ಧೆಗಳನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಭಾರತದಲ್ಲಿ ತಯಾರಿಸಿ ಉಪಕ್ರಮದಡಿ ಕ್ರೀಡಾ ಸಾಮಗ್ರಿಗಳ ಉತ್ಪಾದನೆ ಬಲಪಡಿಸುವ ಹಾಗೂ ಜಾಗತಿಕ ಹೂಡಿಕೆಯನ್ನು ಆಕರ್ಷಿಸುವ ಭಾರತದ ಯೋಜನೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಕ್ರೀಡೆಯ ಮೂಲಕ ದೈಹಿಕ ಕ್ಷಮತೆ, ಆರೋಗ್ಯಕರ ಜೀವನ ಶೈಲಿ, ಸಾಂಸ್ಕೃತಿಕ ವಿನಿಮಯ ಮತ್ತು ಬ್ರಿಕ್ಸ್ ರಾಷ್ಟಗಳ ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಸದಸ್ಯ ರಾಷ್ಟಗಳು ಪುನರುಚ್ಚರಿಸಿವೆ. ಹಾರ್ಮೋಸ್ ಜಲಸಂಧಿಯ ಮೂಲಕ ಸಾಗುವ ದೇಶಗಳ ಹಡಗುಗಳು ಈಗ ಸೇವಾ ಶುಲ್ಕ ಪಾವತಿಸಬೇಕಾಗುತ್ತದೆ ಎಂದು ಇರಾನ್ ಘೋಷಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಇರಾನ್ನ ರಾಷ್ಟೀಯ ಭದ್ರತಾ ಆಯೋಗದ ವಕ್ತಾರ ಇಬ್ರಾಹಿಂ ರೆಜೈ, ಶುಲ್ಕಗಳು ವ್ಯಾಪಕ ಶ್ರೇಣಿಯ ಸಮುದ್ರ, ಪರಿಸರ ಮತ್ತು ವ್ಯವಸ್ಥಾಪನಾ ನಿಬಂಧನೆಗಳನ್ನು ಒಳಗೊಂಡಿರುತ್ತವೆ ಎಂದು ಹೇಳಿದ್ದಾರೆ. ಇದಕ್ಕೂ ಮೊದಲು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸಿನ್ ರೆಜೈ ಮಾತನಾಡಿ, ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚಲಾಗಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಹಾಗೂ ಅದರ ನಡವಳಿಕೆಯನ್ನು ಬದಲಾಯಿಸುವವರೆಗೆ ಮತ್ತೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯುವುದಿಲ್ಲ ಎಂದು ತಿಳಿಸಿದರು. ಮತ್ತೊಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮೋಸ್ ಜಲಸಂಧಿಯನ್ನು ನೂತನ ಅಮೆರಿಕ ಪ್ರದೇಶವೆಂದು ಚಿತ್ರಿಸುವ ಚಿತ್ರವನ್ನು ಹಂಚಿಕೊಳ್ಳುವ ಮೂಲಕ ನಿರ್ಣಾಯಕ ಜಲಮಾರ್ಗದ ಮೇಲೆ ಅಮೆರಿಕ ನಿಯಂತ್ರಣದ ಹಕ್ಕನ್ನು ಪುನರುಚ್ಚರಿಸಿದ್ದಾರೆ. ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಹಂಗೇರಿಯ ನಾಗೈ ಕನಿಜಾದಲ್ಲಿ ನಡೆದ ಪ್ರತಿಷ್ಠಿತ ಕನಿಜಾ ಓಪನ್ ಚೆಸ್ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಿನ್ನೆ ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ದಿನದಾಟದ ಅಂತ್ಯಕ್ಕೆ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 5 ವಿಕೆಟ್ನಷ್ಟಕ್ಕೆ 300 ರನ್ ಗಳಿಸಿದೆ. ಇಂದು 2ನೇ ದಿನದಾಟ ಮುಂದುವರೆಯಲಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ನೆದರ್ಲೆಂಡ್ಸ್ನ ಆಮ್ಸ್ಟೆಲ್ವೀನ್ನಲ್ಲಿ ನಿನ್ನೆ ರಾತ್ರಿ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತೀಯ ಮಹಿಳಾ ತಂಡ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಹೆಚ್ಚು ಗೋಲು ಗಳಿಸಿದ ಆಧಾರದ ಮೇಲೆ ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ ತಲುಪಿದೆ. ಕೋಟಾದ ಕಿನಾಬಾಲುದಲ್ಲಿ ನಿನ್ನೆ ನಡೆದ ತನ್ನ ಅಂತಿಮ ಗುಂಪು ಎ ವಿಭಾಗದ ಪ್ರಾಥಮಿಕ ಹಂತದ ಪಂದ್ಯದಲ್ಲಿ

0: ಮಲೇಷ್ಯಾದ ಸಬಾ ಫುಟ್ಬಾಲ್ ಕ್ಲಬ್ ಅನ್ನು 2-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತೀಯ ಫುಟ್ಬಾಲ್ ಕ್ಲಬ್ ಈಸ್ಟ್ ಬೆಂಗಾಲ್ 2026-27 ಎಎಫ್ಸಿ ಮಹಿಳಾ ಚಾಂಪಿಯನ್ಸ್ ಲೀಗ್ನ ಮುಖ್ಯ ಹಂತವನ್ನು ಪ್ರವೇಶಿಸಿತು. ಈ ಗೆಲುವು ಪಂದ್ಯಾವಳಿಯಲ್ಲಿ ಸತತ ಗುಂಪು ಹಂತದ ಅರ್ಹತೆಯನ್ನು ಗಳಿಸಲು ಭಾರತೀಯ ಫುಟ್ಬಾಲ್ ಕ್ಲಬ್ಗೆ ಸಹಾಯ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ನಿನ್ನೆ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡವನ್ನು ಭೇಟಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅಮಿತ್ ಶಾ ಅವರು ಭಾರತ ಇಂಗ್ಲೆಂಡ್ ಪುರುಷರ ಮಿಶ್ರ ದಿವ್ಯಾಂಗ ಅಂತಾರಾಷ್ಟೀಯ ಟಿ20 ಸರಣಿಗಾಗಿ ಇಂಗ್ಲೆಂಡ್ಗೆ ತೆರಳಿದ್ದ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡ ಸ್ವದೇಶಕ್ಕೆ ಹಿಂತಿರುಗಿದೆ ಎಂದು ಹೇಳಿದ್ದಾರೆ. ದೇಶಕ್ಕಾಗಿ ಗೆಲ್ಲುವ ತಂಡದ ಪ್ರಯತ್ನಗಳು ಮತ್ತು ದೃಢ ಸಂಕಲ್ಪವು ಭಾರತದ ಯುವಕರಿಗೆ ಸ್ಫೂರ್ತಿ ನೀಡುತ್ತದೆ ಎಂದ ಅವರು ತಂಡದ ಭವಿಷ್ಯದ ಪ್ರಯತ್ನಗಳಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ದಿನ ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟೀಯ ಸಮಾವೇಶ. ಹಾರ್ಮೋಸ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ನಾಪೋಕ್ಲ ಕಾರಳಾನ ಬೊಪ್ಪಂಡ ಕುಶಾಲಪ್ಪಾಯಂಗ ನಿನಾಂದು ಮರಣಪಟ್ಟಿತ್ತು. 87 ಬೈತ್ರ ರಿಟೈರ್ಡ್ ಡಿವೈಎಸ್ಪಿ ಬೊಪ್ಪಂಡ ಕುಶಾಲಪ್ಪಾಯಂಗಡ ಆಖಿರಿ ಕಾರ್ಯ ಇಂದು ಮಜ್ಜಂತ್ರ ಮೀದ ಅಂಗಡ ಸ್ವಂತ ಮನೇಲಿ ನಡಪ. ಕಿಕ್ಕರಳ್ಳಿ ಕಾರಳಾನ ಅಜ್ಜ ಮಕ್ಕಡ ಸುಬ್ಬಯ್ಯ ಅಣ್ಣಯ್ಯ ಕುಂಯಂಗ ಇಂದು ಪೊಲಂಜತಿಕ್ಕು ಮರಣಪಟ್ಟಿತ್ತು. 9 ಬಯತ್ರ ಅಜ್ಜ ಮಕ್ಕಡ ಸುಬ್ಬಯ್ಯ ಅಣ್ಣಯ್ಯ ಕುಂಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ ಕಿಕ್ಕರಳ್ಳಿಯಲ್ಲುಳ್ಳ ಅಜ್ಜ ಮಕ್ಕಡ ಒಕ್ಕ ತುಟುಂಗಳಲ್ಲಿ ನಡಪ. ಕಡಗದಾಲಿ ಗ್ರಾಮತ್ರ ಕೆಚ್ಚಿಟೀರ ಸುರೇಶ್ ಸೋಮಯ್ಯ ಎಂಗ ನಿನಾಂದು ಮರಣಪಟ್ಟಿತ್ತು. 87 ಬಯತ್ರ ಕೆಚ್ಚಿಟೀರ ಸುರೇಶ್ ಸೋಮಯ್ಯ ಎಂಗಡ ಆಖಿರಿ ಕಾರ್ಯ ಇಂದು ಪೊಲಕ 10:30 ಕಡಗದಾಳು ಗ್ರಾಮತ್ರ ಒಕ್ಕ ತುಟುಂಗಳತ್ತು ನಡಪ. ಮೂಲತ್ತು ಬೆಟ್ಟತೂರು ಕಾರ್ಲಾನ್ನ ಬೆಂಗಳೂರು ವಾಸಂಜ ಚಿಮ್ಮಂಡ ಪೌತಿ ತಮ್ಮಯ್ಯ ಎಂಗಡ ಪೊಣ್ಣು ರಾಣಿ ಪೂವಮ್ಮ ಎಂಗ ನಿನಾಂದು ಮರಣಪಟ್ಟಿತ್ತು. ಚಿಮ್ಮಂಡ ಹರೀಶ್ ಎಂಗಡ ಅಮ್ಮ 65 ಬಯತ್ರ ರಾಣಿ ಪೂವಮ್ಮ ಎಂಗಡ ತಾಮನೆ ಅಯ್ಯಂಗೇರಿ ಬುಳಿಯಾಡಿರ ಆಖಿರಿ ಕಾರ್ಯ ಇಂದು ಮಜ್ಜನ ಬೆಂಗಳೂರು ಮೈಸೂರು ರೋಡ್ಲುಳ್ಳ ಕ್ರಿಮಿಟೋರಿಯಂ ನಡಪ. ಹುದಿಕೇರಿ ಕಾರ್ಲಾನ್ನ ಬಲ್ಯಮಾಡ ಕಾಶಿ ನಂಜಪ್ಪ ಎಂಗಡ ಪೊಣ್ಣು ಕುಸುಮ ಚೋಂದಕಿ ಎಂಗ ನಿನಾಂದು ಮರಣಪಟ್ಟಿತ್ತು. ತಾಮನೆ ನಾಟೋಳಂಡ 75 ಬಯತ್ರ ಕುಸುಮ ಚೋಂದಕಿ ಎಂಗಡ ಆಖಿರಿ ಕಾರ್ಯ ಇಂದು ಪೊಲಾಕ 9:30 ಹುದಿಕೇರಿ ಗ್ರಾಮತ್ರ ಒಕ್ಕ ತೋಟಂಗಳಲ್ಲಿ ನಡಪಂದು ಒಕ್ಕ ಕಾರ ಅರಿಚಿಟ್ಟಿತು. ಬಾಳೆಲೆ ದೇವನೂರು ಗ್ರಾಮತ್ರ ಅರಮಣಮಡ ಪೌತಿ ಕಾಳಯ್ಯ ಎಂಗಡ ಮೂವು ಜೀವನ್ ಚರ್ಮಣ ಎಂಗ ನಿನಾಂದು ಮರಣಪಟ್ಟಿತು. 65 ಬಯತ್ರ ಅರಮಣಮಾಡ ಜೀವನ್ ಚರ್ಮಣ ಎಂಗಡ ಆಖಿರಿ ಕಾರ್ಯ ಇಂದು ಮಜ್ಜನ ಎಂಗಡ ಸ್ವಂತ ಮನೇಲಿ ನಡಪ. ಕೋಕೇರಿ ಗ್ರಾಮತ್ರ ಚೇನಂಡ ಗಪ್ಪು ಬೋಪಯ್ಯ ಎಂಗಡ ಮೂವು ತಪಸ್ಸು ತಿಮ್ಮಯ್ಯ ಎಂಗ ನಿನಾಂದು ಮರಣಪಟ್ಟಿತು. 45 ಬಯತ್ರ ಚೇನಂಡ ತಪಸ್ಸು ತಿಮ್ಮಯ್ಯ ಎಂಗಡ ಆಖಿರಿ ಕಾರ್ಯ ಇಂದು ಮಜ್ಜನ ಎಂಗಡ ಸ್ವಂತ ಮನೇಲಿ ನಡಪ.
2: ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ಗೆ ನೀವು ಖರೀದಿಸುವ ಫರ್ನಿಚರ್ಗಳ ಮೇಲೆ ಪಡೆಯಿರಿ up to 50% ಆಫ್. ಈ ಫೆಸ್ಟಿವಲ್ಸ್ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: up to 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
6: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
7: ನೆಕ್ಸಾ.
8: The number you've dialed is currently busy. Can't
6: you try? ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ.

0: ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900912182.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ ಐದ್ ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
4: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
3: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
5: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
2: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 1,25,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
1: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
0: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
9: ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ PM ನರೇಂದ್ರ ಸ್ವಾಮಿ, ಮುಖ್ಯಮಂತ್ರಿ ಎಂಗಡ, ರಾಜಕೀಯ ಕಾರ್ಯದರ್ಶಿ ಪಿಣ್ಯ, ಶಾಸಕಂಗಳಾನ ಅಜ್ಜಿಕುಟಿ ರೇಸ್ ಪೊನ್ನಣ್ಣ ಪಿಣ್ಯ, ಮಡಿಕೇರಿ ಕ್ಷೇತ್ರದ ಶಾಸಕಂಗಳಾನ ಡಾಕ್ಟರ್ ಮಂತರ್ಗೌಡ ಎಂಗ, ನಲ್ಲ ಮಳೆ ಕಾಯ್ತು ಪಾಡಿ ಶ್ರೀ ಇಗ್ಗುತ್ತಪ್ಪತಿರಿಕಿಲು ರುದ್ರಾಭಿಷೇಕ ಪಿಣ್ಯ, ವಿಶೇಷ ಪೂಜೆ ಕೈಚತ್ತು. ಪೊಲಕ 6 ಗಂಟೆಗೆ ದೇವಸ್ಥಾನಕ ಬಂದಿತಿಂಜೆ ಸಚಿವಂಗ ಪಿಣ್ಯ ಶಾಸಕಂಗ. ನಾಡುಕ್ಕು ನಲ್ಲ ಮಳೆ ಕಾಯ್ತು ಜಲಾಶಯ ತುಂಬೊಂಡು ನಲ್ಲ ಬೊಳೆ ಕುಡಿಪ ನೀರು ಪಿಣ್ಯ ನಾಡರ ಜನಡ ಬದುಕಲು ಸಮೃದ್ಧಿ ಕಾಂಗಡೆಂದು ದ್ಯಾವಡಲ್ಲಿ ಬೋಡೆಣತ್ತು. ಸಿರಿ ಸಂಸ್ಕೃತಿ ಟ್ರಸ್ಟ್ ರಾದ ನೆಂಜ 9ನೇ ಸ್ವಾತಂತ್ರ್ಯ ನಾಡರ ಮಾರಿಪತ್ತು ಬಾಳುಗೋಡ್ರ ಏಕಲ ವಸತಿ ಸ್ಕೂಲ್ ಸಭಾ ಬಡಲು ವಿಶ್ವ ಬುಡಕಟ್ಟು ದಿನ ಪಿಣ್ಯ, ಬಣ್ಣೆ ಆರೋಗ್ಯ ತಪಾಸಣೆ ಪಿಣ್ಯ, ಚೌರ್ಯದನ ಶಿಬಿರ ನಡೆದತ್ತು. ಮುಖ್ಯಮಂತ್ರಿರ ರಾಜಕೀಯ ಕಾರ್ಯದರ್ಶಿ ಪಿಣ್ಯ, ಶಾಸಕ ಅಜ್ಜಿಕುಟ್ಟಿ ರೇಸ್ಪೊನ್ನಣ್ಣಯಂಗ ಮುಖ್ಯ ಬಿಂದು ಆಯ್ತು ಕೋಡಿಯಾಡಿ ತಿಂಜತ್ತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪಿಣ್ಯ, ಬೋಧಕ ಆಸ್ಪತ್ರೆ ಮಡಿಕೇರಿ ಪಿಣ್ಯ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪಿಣ್ಯ, ಸಂಸ್ಕೃತಿ ಸಿಹಿ ಟ್ರಸ್ಟ್ ಕೊಡಗು ಇಂಗಡ ಕೂಡುಕೂಟತ್ತು ನಡೆದ ಕಾರ್ಯಕ್ರಮಕ್ಕೆ ನಲ್ಲಾಮೆ ಬೈಂದಿತ್ತು ತಕ್ಕ ಬಂದ ಶಾಸಕಂಗ. ನಾಡರ ಸಂಸ್ಕೃತಿನ ಕಾಪಾಡುವನತ ಬುಡಕಟ್ಟು ಜನಾಂಗತ್ರ ಬೊಳಚೆಕ್ಕು ನೈಪದು ಪ್ರತಿಯೊಬ್ಬನ ಕರ್ತವ್ಯ ಆಯ್ತಿಪ್ಪ. ಇಂಥ ದಿನತರಂದು ಬುಡಕಟ್ಟು ಜನರ ಮಧ್ಯತ್ಲು ಆರೋಗ್ಯ ತಪಾಸಣೆ ಶಿಬಿರತ್ನ ಮಾಡೋದು ಪಿಣ್ಯ, ಚೌರ್ಯತನತನತ ನಲ್ಲ ಕಾರ್ಯಕ್ರಮದ ಮಾಹಿತಿ ಕೊಡ್ತಿತ್ತು ಅಂಗಳ ಕೂಟೋದು ಪುಣ್ಯತ್ರ ಕಾರ್ಯ ಅಂದು ಅಣ್ಣುಚಿ. ಈ ಸಂದರ್ಭದಲ್ಲಿ ಸಾಧನೆ ಮಾಡಿದ ಸಾಧಕಂಕು ಶಾಸಕಂಗ ಸನ್ಮಾನ ಮಾಡಿಚಿ. ಸೋಮವಾರಪೇಟೆ ತಾಲೂಕು ಬೇಳೂರು ಗ್ರಾಮ ಪಂಚಾಯತಿ ನೌಕರ ರಶೀದ್ ಎಂಗಡಮೋವ ಮೊಹಮ್ಮದ್ ಯಾಸಿನ್ ಇಕ್ಕಾಯ್ತ ನೇಪಾಳ ಹತ್ರ ಕಠ್ಮಂಡುವಲ್ಲಿ ನಡೆದ ಅಂತಾರಾಷ್ಟ್ರೀಯ 3ನೇ ಮಿಕ್ಸ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಲು ಭಾರತ ತಂಡತ್ನ ಪ್ರತಿನಿಧಿಸಿಟ್ಟಿತ್ತು. ಪೊನ್ನೂರ ಪದಕ ಪಡೆದವಣ ಮೂಲಕ ಕರ್ನಾಟಕ ಪಿಣ್ಯ ಕೊಡಗು ಜಿಲ್ಲೆಗೆ ಪರಮೆಕೊಂಡ ಬಂದಿತ್ತು. ಮಡಿಕೇರಿ ECHSಲು ಇಂದು ಪಿಣ್ಯ ನಾಳೆ ಪಲ್ಲು ವೈದ್ಯಂಗ ಪಾಲಿಕ್ಲಿನಿಕ್ಲು ಲಭ್ಯ ಇಪ್ಪಲ್ಲ ಎಂದು ಪ್ರಕಟಣೆ ಅರ್ಚಿಟ್ಟಿತ್ತು. ಡಿ ದೇವರಾಜ ಅರಸು ಎಂಗ ರಾಜ್ಯದಲ್ಲಿ ಪುದಿಯ ಕ್ರಾಂತಿನ ಶುರು ಮಾಡಿತ್ತು, ರಾಜ್ಯದ ಬೊಳಚೆಕ್ಕು ತಂಗಡದೇ ಅನ್ನೋ ಕೊಡುಗೆ ಕೊಡ್ತಿತ್ತು ಎಂದು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಎಂಗ ಅಣಚಿ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಣ್ಯ, ಬೈಯತುಳು ವರ್ಗತ್ರ ಕಲ್ಯಾಣ ಇಲಾಖೆ ಎಂಗಡು ಕೂಡುಕೂಟತ್ತು ನಗರತ್ರ ಗಾಂಧಿ ಭವನತ್ತು ನಡೆದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಎಂಗಡ ನುಡಿಟ 11ನೇ ಪುಟ್ಟನ ದಿನತ್ರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿತ್ತು ತಕ್ಕ ಬಂದಿತ್ತು. ಡಿ ದೇವರಾಜ ಅರಸು ಎಂಗ ಉಳುವವನೇ ಭೂಮಿಯ ಒಡೆಯ.

0: ಕಾಯ್ದೆ ಜಾರಿಗೆ ಕೊಂಡಪ್ಪಣ ಮೂಲಕ ಭೂಮಿರ ಹಕ್ಕನ ಕೊಡಪು ಚಿಟ್ಟಿತ್ತು ಗರೀಬಂಕ್ ಸಹಾಯ ಮಾಡಿಸಿಂದು ಜಿಲ್ಲಾಧಿಕಾರಿ ಅಣ್ಣಿಚಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಹೆಂಗ ತಕ್ಕ ಬಂದಿತ್ತು. ವಿದ್ಯಾರ್ಥಿಯ ಬೋರೆಂಗ್ ಮಾಡುವನ ಅನುಕರಣೆ ಮಾಡುವಣ ಬದಲು ತಂಗಡದೆ ಇರಾದೆ ಉಳ್ಳ ಸಾಮರ್ಥ್ಯತ್ನ ಅರ್ಜೆಂಡ್ ಬದುಕಲು ಮೀನ್ಯಕ ಪೋಂಡು ಬರೀ ಪರೀಕ್ಷೆ ಫಲಿತಾಂಶತ್ನ ನಂಬಿಂಡು ಜೀವನತ್ರ ನಿರ್ಧಾರ ಎಡ್ತವಕ್ಕೆ ಸಾಧ್ಯ ಆಪ್ಲೆ. ಎಳ್ತಿರ ಕೂಡೆ ನಲ್ಲ ಕೌಶಲ್ಯತ್ನ ಬಳುತ್ತಿಯೋದು ತುಂಬ ಮುಖ್ಯ. ಪ್ರತಿಯೊಬ್ಬನು ತಂಗಡ ಇರಾದೆ ಉಳ್ಳ ಕೋವನ ಗುರುತು ಮಾಡಿಂಡು ಧೈರ್ಯ ತಂಜೆ ಮೊಟ್ಟೋಡೋದು ಅವು ಅಣಚಿ. ವಿರಾಜಪೇಟೆ 66/33/11 kV ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜ ಪೊರಪಾಯುವ F10 kV ಫೀಡರ್ಲು ಇಂದು ಪೊಲಕ 9:30 5 ಗಂಟೆ ಕತನೆ ಅವಶ್ಯ ರಿಪೇರಿ ಪಣಿ ಉಳ್ಳನಗುಂಡು ವಿರಾಜಪೇಟೆ ಟೌನ್ರ ಗಡಿಯಾರ ಕಂಬ ಮಲಬಾರ್ ರೋಡ್ ಸುಣ್ಣದ ಬೀದಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಶಾಂತಿನಗರ ಮೀನುಪೇಟೆ ಕಾಮಧೇನು ಬಡಾವಣೆ ಪೊಲೀಸ್ ಸ್ಟೇಷನ್ ಪಿಂಜ ಸುತ್ತಮುತ್ತ ಜಾಗತ್ತು ಕರೆಂಟ್ ಇಪ್ಲೆ. ಸಾರ್ವಜನಿಕಂಗ ಸಹಕರಿಸಿಡುವನಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಗ ಕಟ್ಟಂಡಿತು. ಬಾಲಕರಿಗೆ ಉದ್ಯೋಗಾವಕಾಶ ಕೊಡುವ ಉದ್ದೇಶ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿರ ಆದನೆಂಜ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಕಚೇರಿ ಸಾಮರ್ಥ್ಯ ಸೌಧ ಸಭಾ ಬಡೆಯಲು ಚಾಕ್ರಿ ಮೇಳ ಆಯೋಜನೆ ಮಾಡಿತಂಜತ್ತು. ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಸಂಜನಾ ಸಿಎಸ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಳಿಮಡ ಪ್ರಶಾಂತ್ ಅಂಗಡ ಕೊರವು ಕಾರ್ಯಕ್ಕೆ ಬೊಡ್ಚ ಕಚ್ಚಿಡೋಣ ಮೂಲಕ ಮೇಳತ್ನ ಉದ್ಘಾಟನೆ ಮಾಡಿಸಿ ಅಲ್ಲಿಂದ ತಕ್ಕ ಬಂದ ತಹಶೀಲ್ದಾರ್ ಸಿಎಸ್ ಸಂಜನಾ ಮನುಷ್ಯಂಡ ವ್ಯಕ್ತಿತ್ವ ಪಿಂಜ ಬದುಕಿನ ರೂಪಿಸಿಡುವಲ್ಲಿ ಚಾಕ್ರಿ ಬಲಿಯೋರು ಪಾತ್ರ ವಹಿಸುವ ಉದ್ಯೋಗ ಪಡೆದವಕ್ಕೆ ಶಿಕ್ಷಣ ತುಂಬ ಮುಖ್ಯ ಆಯ್ತಿಪ್ಪ. ಅಳ್ತಕ್ಕೆ ಸರಿಯಾದ ಉದ್ಯೋಗಾವಕಾಶನ ಕೊಡಪಲ್ಲಿ ಇಂಥ ಮೇಳ ಸಹಕಾರಿ ಅಪ್ಪ ಅಂದು ಅವು ಅಣಚಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಳಿಮಡ ಪ್ರಶಾಂತ್ ತಕ್ಕ ಬಂದಿತ್ತು. ಬಾಲಕಾರಕ್ಕೆ ಉದ್ಯೋಗಾವಕಾಶ ಕೊಡಪಾಣ ಮೂಲಕ ಅಂಗಡ ಬದುಕಕ್ಕೆ ಆರ್ಥಿಕ ಭದ್ರತೆ ಕೊಡಪದು ಉದ್ಯೋಗ ಮೇಳತರ ಮುಖ್ಯ ಉದ್ದೇಶ. ಅರ್ಹ ಬಾಲಕರ ಇಂಥ ಅವಕಾಶದ ಉಪಯೋಗ ಮಾಡಿ ಅಂಡು ತಂಗಡ ಭವಿಷ್ಯತ್ನ ರೂಪಿಸಿಟ್ಟೋಡುವುದು ಅಣಚಿ. ನೂರಂಗು ಅವರ ಪದವೀಧರಂಗ ಡಿಪ್ಲೊಮಾ ಪಿಂಜ ಐಟಿಐ ವಿದ್ಯಾರ್ಥಿಯ ಮೇಳತ್ತು ಕೂಡಿಯಾಡಿ ತಿಂಜತ್ತು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಜ ಕರ್ನಾಟಕ ರಾಜ್ಯ ಕಾನೂನು ಸೇವೆ ಪ್ರಾಧಿಕಾರದ ನಿರ್ದೇಶನ ಪೋಲೆ ರಾಜ್ಯದಲ್ಲಿ September 12 ನಡ್ಕೊಂಡಿಂಜ ರಾಷ್ಟ್ರೀಯ ಲೋಕ್ ಅದಾಲತ್ನ September 19 ಮಿಂಜಕ್ಕೆ ತೆರಕಿತ್ತು. ಈ ಹಿನ್ನೆಲೆಯಲ್ಲಿ 19 ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ನ್ಯಾಯಾಲಯಕ್ಕೆ ರಾಷ್ಟ್ರೀಯ ಲೋಕ್ ಅದಾಲತ್ ನಡಪಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ಪೆರಿಯ ಸಿವಿಲ್ ನ್ಯಾಯಾಧೀಶಂಗ ಪಿಂಜ ಸದಸ್ಯ ಕಾರ್ಯದರ್ಶಿ ಶುಭಾ ಎಂಗ ಅರಿಚಿಟ್ಟಿತ್ತು. ಕೊಡಗು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ರಾಜನಿಂಜ ಮೇಜರ್ ಧ್ಯಾನ್ಚಂದ್ ಅಂಗಡ ಪುಟನ ದಿನತರಂದು ಕ್ರೀಡಾ ನಾಳನ ಕೈಪನ್ನಿಟ್ಟಲು ಇದೇ 27 ಪೊಲಕ 9:30 ಜಿಲ್ಲಾ ಒಳಿಯತ್ರ ಕಳಿಪರಂಬಲು 14 ಒಳಲುಳ್ಳ ಬಾಲಂಗ ಪಿಂಜ ಬಾಲಕರ್ತಿಯಕ್ಕೆ ಪಿಂಜ 15 ದಾಟನ ಆಮಕ್ಕ ಪಿಂಜ ಪೊಮ್ಮಕ್ಕಕ್ಕೆ ಜಿಲ್ಲಾ ಮಟ್ಟದ ಮುಕ್ತ ಶಟಲ್ ಕಳಿಕೂಟತ್ನ ಆಯೋಜನೆ ಮಾಡಿದ್ದು ಅವರ ಮಾಹಿತಿಗೆ 87 ದಂಡು 84 ದಂಡು 853 ನಂಬರ್ನ ಸಂಪರ್ಕ ಮಾಡಲು ಒಂದು ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಟಿ ವಿಸ್ಮಯ್ ಅರಿಚಿಟ್ಟಿತ್ತು. ಇಲ್ಲಿಗೆ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾದವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 September 14 5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡೌನ್ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ₹5,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
4: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ.

0: ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ ಟು ಎಲೆಕ್ಟ್ರಾನಿಕ್ಸ್ ಗುಂಡಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್.

ರೋಡ್ ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
1: ನಮಸ್ಕಾರ, ನಾನು ಡಾಕ್ಟರ್ ಪ್ರೇಮಾ ರಾಠೋಡ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ, ಅರಸೀಕೆರೆ ತಾಲೂಕ್ ಹಾಸನ್ ಜಿಲ್ಲೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಾನಸಿಕ ಕಾಯಿಲೆಗಳನ್ನು ನೋಡುತ್ತಿದ್ದೇವೆ. ಪ್ರಪಂಚಾದ್ಯಂತ 8 ಜನರಲ್ಲಿ ಒಬ್ಬರಿಗೆ ಮಾನಸಿಕ ಕಾಯಿಲೆಯು ಕಾಣಿಸುತ್ತಿದೆ. ಬದಲಾದ ಜೀವನ ಶೈಲಿ, ಆಧುನಿಕತೆ, ಕೆಲಸದ ಒತ್ತಡ, ಒಂಟಿ ಜೀವನ, ಅಂದರೆ ಕೂಡು ಕುಟುಂಬ ಮತ್ತು ಆತ್ಮೀಯರಿಂದ ದೂರವಿರುವುದು, ಹೀಗೆ ಅನೇಕ ಕಾರಣಗಳಿಂದಾಗಿ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸುತ್ತಿದೆ. ಮಾನಸಿಕ ಆರೋಗ್ಯವೆಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಸಂಘರ್ಷಗಳನ್ನು ಯಶಸ್ವಿಯಾಗಿ ನಿಭಾಯಿಸುವುದು, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಸಾಮಾಜಿಕವಾಗಿ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವಂತದ್ದು ಹಾಗೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಡುವಂತದ್ದು. ಒಟ್ಟಾರೆ ಮಾನಸಿಕ ಆರೋಗ್ಯವು ನಮ್ಮ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿರುತ್ತದೆ. ದೇಹ ಮತ್ತು ಮನಸ್ಸು ಒಂದು ನಾಣ್ಯದೆರಡು ಮುಖಗಳಿದ್ದಂತೆ ಮನುಷ್ಯ ದೈಹಿಕವಾಗಿ ನೋವು ಪಟ್ಟಾಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ, ಹಾಗೆಯೇ ಮನಸ್ಸಿಗೆ ಆಘಾತವಾದಾಗ ಅದರ ಪರಿಣಾಮ ದೈಹಿಕವಾಗಿ ಕಾಣಿಸುತ್ತದೆ. ಮಾನಸಿಕ ಕಾಯಿಲೆಗಳಿಗೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ ಬಯಾಲಜಿಕಲ್ ಫ್ಯಾಕ್ಟರ್ಸ್, ಅಂದರೆ ಜೈವಿಕ ಕಾರಣಗಳು. ಇವು ಅನುವಂಶಿಕವಾಗಿ ಬರುವಂತದ್ದು. ತಾಯಿಯು ಗರ್ಭಾವಸ್ಥೆಯಲ್ಲಿರುವಾಗ ತೀವ್ರ ಒತ್ತಡ, ಆತಂಕ ಏನಾದರೂ ಅನುಭವಿಸಿದ್ದರೆ ಮಗುವಿಗೆ ಮಾನಸಿಕ ಕಾಯಿಲೆಯ ಲಕ್ಷಣಗಳು ಕಾಣಿಸುತ್ತವೆ. ಹೆರಿಗೆ ಸಮಯದಲ್ಲಿ ಮಗುವಿನ ತಲೆಗೆ ಗಾಯವಾದಾಗ ಮೆದುಳಿಗೆ ತೊಂದರೆಯಾಗಿ ಮಾನಸಿಕ ಕಾಯಿಲೆಗಳು ಬರುತ್ತವೆ. ಎರಡನೆಯದಾಗಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್, ಅಂದರೆ ಮನಸ್ಸಿಗೆ ಸಂಬಂಧಿಸಿದ ಕಾರಣಗಳು. ಪ್ರತಿಯೊಬ್ಬ ವ್ಯಕ್ತಿ ಸಮಸ್ಯೆಯನ್ನು ನೋಡುವ ರೀತಿ, ಅನುಭವಿಸುವ ರೀತಿ, ಪ್ರತಿಕ್ರಿಯಿಸುವ ರೀತಿ ಹಾಗೂ ವ್ಯಕ್ತಿತ್ವ ಸಂಬಂಧಿಸಿರುತ್ತದೆ. ಮೂರನೆಯದಾಗಿ ಸೋಷಿಯಲ್ ಫ್ಯಾಕ್ಟರ್ಸ್, ಅಂದರೆ ಸಾಮಾಜಿಕ ಸಮಸ್ಯೆಗಳು. ಬಡತನ, ಅನಕ್ಷರತೆ, ಸುತ್ತಮುತ್ತಲಿನ ಕಲುಷಿತ ವಾತಾವರಣಗಳು, ಭೇದ ಭಾವ, ಸಾಮಾಜಿಕ ತಾರತಮ್ಯ, ಜಾತೀಯತೆ, ಬಾಲ್ಯಾವಸ್ಥೆಯ ತೊಂದರೆಗಳು, ಕಟ್ಟುನಿಟ್ಟಾದ ಪೋಷಕರು, ಬೆದರಿಕೆಗಳು ಹಾಗೂ ಇತ್ತೀಚಿನ ಸೋಷಿಯಲ್ ಮೀಡಿಯಾದ ಪ್ರಭಾವಗಳು ಇರುತ್ತವೆ. ದಿನನಿತ್ಯದ ಜೀವನದಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳು ಬರ್ತಾ ಇರುತ್ತವೆ. ಆದರೆ ನಕಾರಾತ್ಮಕ ಭಾವನೆಗಳಾದ ಸಿಟ್ಟು, ಕೋಪ, ದ್ವೇಷ ಹಾಗೂ ಅಸೂಯೆ ಅತಿರೇಕಕ್ಕೆ ಹೋದಾಗ ಜೀವನ ತುಂಬಾ ಕಷ್ಟಕರವಾಗುತ್ತದೆ. ಇಂಥ ಸಮಯದಲ್ಲಿ ಸೂಕ್ತವಾದ ಸಮಾಲೋಚನೆ ಹಾಗೂ ಚಿಕಿತ್ಸೆಯು ಬೇಕಾಗುತ್ತದೆ. ಇಂಥ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿ ವ್ಯಕ್ತಿಗನುಗುಣವಾಗಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನು ಕೊಟ್ಟು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಿ ಸರಳ ಜೀವನ ನಡೆಸಲು ಸಹಾಯ ಮಾಡಲಾಗುತ್ತದೆ. ಈ ಜೀವಕ್ಕೆ ಇರುವ ಶಕ್ತಿಯನ್ನು ವೈಟಲ್ ಫೋರ್ಸ್ ಅಥವಾ ಜೀವಶಕ್ತಿ ಎನ್ನಲಾಗುತ್ತದೆ. ಮನಸ್ಸು, ದೇಹ ಮತ್ತು ಬುದ್ಧಿ ಅಸಮತೋಲನವಾದಾಗ ಜೀವಶಕ್ತಿ ಅಸಮತೋಲನವಾಗುತ್ತದೆ. ಹೋಮಿಯೋಪತಿ ಔಷಧಿಗಳು ಈ ಜೀವಶಕ್ತಿಯನ್ನು ಸಕ್ರಿಯಗೊಳಿಸಿ ಮನಸ್ಸು, ದೇಹ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ. ಮಾನಸಿಕ ಕಾಯಿಲೆಗಳು ಹೋಮಿಯೋಪತಿಯ ಕೆಲವು ಔಷಧಿಗಳು ಈ ರೀತಿಯಾಗಿವೆ. ಇಗ್ನೇಷಿಯಾ, ಈ ಔಷಧಿಯನ್ನು ತೀವ್ರ ದುಃಖ, ಆಘಾತ, ಒಳಗಿಟ್ಟಂತ ಭಾವನೆಗಳು, ಅಂದರೆ ಸಪ್ರೆಸ್ಡ್ ಫೀಲಿಂಗ್ಸ್ ಇದ್ದಾಗ ಕೊಡಲಾಗುತ್ತದೆ. ಎರಡನೇದಾಗಿ ನ್ಯಾಟ್ರಮ್ಯೂರ್, ಈ ಔಷಧಿಯನ್ನು ದೀರ್ಘಕಾಲದ ದುಃಖ, ಆಘಾತ, ಒಳಗುಣ ವ್ಯಕ್ತಿತ್ವ ಅಂದ್ರೆ ಇಂಟ್ರೋವರ್ಟೆಡ್ ಪರ್ಸನಾಲಿಟಿ, ಏಕಾಂತವಾಗಿರುವುದು, ಅತಿ ಸಂವೇದನೆ ಇದ್ದಾಗ ಕೊಡಲಾಗುತ್ತದೆ. ಮೂರನೇದಾಗಿ ಅರ್ಸೆನಿಕ್ ಆಲ್ಬಮ್, ಈ ಔಷಧಿಯನ್ನು ತೀವ್ರ ಆತಂಕ, ಅಶಾಂತಿ, ರೋಗ ಹಾಗೂ ಮರಣದ ಭಯವಿದ್ದವರಿಗೆ ಕೊಡಲಾಗುತ್ತದೆ. ನಾಲ್ಕನೇದಾಗಿ ಪಲ್ಸೆಟಿಲ, ಮನೋಭಾವದ ಬದಲಾವಣೆ ಅಂದರೆ ಮೂಡ್ ಸ್ವಿಂಗ್ಸ್, ಸಾಂತ್ವನದ ಅಗತ್ಯವಿರುವವರಿಗೆ ಕೊಡಲಾಗುತ್ತದೆ. ಐದನೇದಾಗಿ ಕ್ಯಾಲ್ಕಿರಿಯಾಕಾಬ್, ಭವಿಷ್ಯದ ಭದ್ರತೆ ಕುರಿತು ಆತಂಕ, ಜವಾಬ್ದಾರಿಗಳ ಭಾರ ಹಾಗೂ ಯಾವಾಗಲೂ ಬೆಂಬಲದ ಅಗತ್ಯತೆ ಇರುವವರಿಗೆ ಕೊಡಲಾಗುತ್ತದೆ. ಆರನೆಯದಾಗಿ ಬೆಲಡೋನ, ತೀವ್ರತರವಾದ ಸಿಟ್ಟು, ಕೋಪವಿದ್ದವರಿಗೆ ಕೊಡಲಾಗುತ್ತದೆ. ಸ್ಟ್ರಮೋನಿಯಂ, ಸಿಟ್ಟು ಕೋಪದ ಜೊತೆಗೆ ಕತ್ತಲೆ ಭಯವಿದ್ದವರಿಗೆ ಕೊಡಲಾಗುತ್ತದೆ. ಇನ್ನು ಬೇರೆ ಔಷಧಿಗಳಾದ ಟ್ಯಾರೆಂಟುಲ ಹಿಸ್ಪ್ಯಾನಿಕಾ, ಟ್ಯಾರೆಂಟುಲ ಕ್ಯೂಬೆ

0: ಟ್ಯುಬರ್ಕ್ಯುಲಿನಮ್, ಕ್ಯಾಲ್ಕಿರಿಯಾಫಾಸ್, ಹಯೋಸೈಮಸ್, ಅಗ್ಯಾರಿಕಸ್ ಮುಂತಾದ ಔಷಧಿಗಳನ್ನು ಎಡಿಎಚ್ಡಿ ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಗಮನದ ಕೊರತೆ, ಅತಿ ಚಟುವಟಿಕೆ ಇದ್ದವರಿಗೆ ಕೊಡಲಾಗುತ್ತದೆ. ಒಂದೇ ಸಮಸ್ಯೆಗೆ ಎಲ್ಲರಿಗೂ ಒಂದೇ ತರವಾದ ಔಷಧಿ ನೀಡಲಾಗುವುದಿಲ್ಲ. ಹಾಗೆ ತೀವ್ರತರವಾದ ಮಾನಸಿಕ ಕಾಯಿಲೆಗಳಾದ ಸಿಜೋಫ್ರೇನಿಯಾ, ಕ್ರಾನಿಕ್ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್ಸ್ಗೆ ಅಲೋಪತಿ ವೈದ್ಯರು ಕೊಡುವ ಸೈಕ್ಯಾಟ್ರಿಕ್ ಔಷಧಿಗಳ ಜೊತೆಗೆ ಸಮಾನಾಂತರವಾಗಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಟ್ಟು ಕಾಯಿಲೆ ತೀವ್ರತೆಯನ್ನು ಕಡಿಮೆ ಮಾಡಲಾಗುತ್ತದೆ. ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಾಸ್ಥ್ಯ ಮನಸ್ಸು ತುಂಬಾ ಅಗತ್ಯವಿರುತ್ತದೆ. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಪರಿಹಾರ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ.
1: ಈ ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ, ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ಲಿ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್ಬಿಟ್ಟು.
1: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
2: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
1: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡು ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು, ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
2: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರು.
2: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
1: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ಹಸಿ ಕಸನ ಗೊಬ್ಬರ ತರಾನೂ ಹಾಕಬಹುದು.
2: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲು ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
1: ಆಯ್ತು ಕವಿತಾ, ಹಾಗೆ ಮಾಡು.
3: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ. ಸೌಹಾರ್ದ ಸೌರಭ.
4: ದೇಶದ ಭವಿಷ್ಯಕ್ಕೆ ಮಕ್ಕಳೇ ನಾಂದಿಯು, ನಾಳೆಯ ಕನಸಿಗೆ ಇವರೇ ಸ್ಫೂರ್ತಿಯು.
3: ಪ್ರೀತಿಯ ಮಕ್ಕಳೇ, ಇದು ಭಾನುವಾರ ಅಂದರೆ ಆಗಸ್ಟ್ 31ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ.
4: ಕಾಣ ದೇಗುಲದಿ ಬೆಳಗುವ ಜ್ಯೋತಿಯು, ಕನಸನು ನನಸಾಗಿಸುವ ಶಕ್ತಿಯು.
3: ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆ 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281129, ಕೋಡ್ ಸಂಖ್ಯೆ 08272. ಸೌಹಾರ್ದ ಸೌರಭ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10:00 to 10:30 ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಪ್ರೀತಿಯ ಮಕ್ಕಳಿಗಾಗಿ.
0: ಆಕಾಶವಾಣಿ ಮಡಿಕೇರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ

0: ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಕಿಂದರಿ ಜೋಗಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ SB ಬಾಲಸುಬ್ರಹ್ಮಣ್ಯಂ ಹಾಗೂ SJ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ಪರಮತತ್ವವ ಕಂಡ ಗುರುವ ನರಸುವದಲ್ಲಿ ದೊರೆತಂದು ನೀಂ ಧನ್ಯ ಮಂಕುತಿಮ್ಮ. ಪರಮತತ್ವವ ಕಂಡ ಗುರುವ ನರಸುವದಲ್ಲಿ ದೊರೆತಂದು ನೀಂ ಧನ್ಯ ಮಂಕುತಿಮ್ಮ.

ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಎಂಬ ದಾಸವಚನವಿದೆ. ಮುಕುತಿಯ ದಾರಿ ತೋರಿಸಬೇಕಲ್ಲ, ಅಂಥ ಗುರುವನ್ನು ಹುಡುಕುವುದು ಹೇಗೆ, ಆ ಗುರುವಿಗೆ ಏನೇನು ಗೊತ್ತಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು. ಸೂರ್ಯನನ್ನು ನೇರವಾಗಿ ನೋಡಲಾಗದು, ಒಂದು ವೇಳೆ ನೋಡಿಬಿಟ್ರೋ ಅದೇ ಕೊನೆಯ ನೋಟ, ಇನ್ನೆಂದು ಯಾರೂ ಏನೂ ಕಾಣಿಸೋಲ್ಲ. ಹಾಗೆ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಸೂರ್ಯನನ್ನು ನೋಡುವುದಕ್ಕಿಂತ ಸೂರ್ಯನ ಕಿರಣವೊಂದ ಕಾಂತಿಯನ್ನು ಅನುಭವಿಸುವುದು ಸುಲಭ, ಹೆಚ್ಚು ಸುಲಭ. ಹಾಗಾಗಿ ಸೂರ್ಯ ತರಣಿ, ಅವನ ದರ್ಶನ ಅದಕ್ಕಿಂತ ಆತನ ಕಿರಣದ ದರ್ಶನವನ್ನು ಪಡೆಯೋದು ಬಹಳ ಸುಲಭ. ದೊಡ್ಡ ದೊಡ್ಡ ಪಾರಮಾರ್ಥಿಕ ಗ್ರಂಥಗಳ ತತ್ವವನ್ನು ಅರಿತುಕೊಳ್ಳೋದು, ಅರಗಿಸಿಕೊಳ್ಳೋದು ನಮ್ಮಂಥ ಸಾಮಾನ್ಯರಿಗೆ ಎಟುಕದ ಕೆಲಸ. ಹಾಗಾಗಿ ಏನು ಮಾಡ್ಬೋದು, ಉದಾಹರಣೆಗಳ ಮೂಲಕ ಆ ತತ್ವದ ಮಥಿತವನ್ನು ಸ್ವಲ್ಪ ಸ್ವಲ್ಪ ಸಂಗ್ರಹಿಸಬಹುದು, ಗ್ರಹಿಸಬಹುದು. ಪರಮತತ್ವಗಳನ್ನು ಕಂಡು ಕೇಳಿದ ಅನುಭವಿಸಿದ ಮಹನೀಯರು ಅಲ್ಲಲ್ಲಿ ಇದ್ದಾರು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ.

ಸಕ್ಷುರ್ ಉನ್ಮೀಲಿತಂ ಏನ, ಆ ಅಂಧಕಾರದ ಪರದೆಯನ್ನ ಪಕ್ಕಕ್ಕೆ ಸರಿಸುವಂಥ ಒಬ್ಬ ಗುರು ಬೇಕು. ಹಾಗೆ ಸಂಪನ್ನರಾದ ಗುರುಗಳನ್ನು ಅರಸುವುದಾದರೂ ಎಲ್ಲಿ, ಹೇಗೆ? ಹುಡುಕಾಟವನ್ನು ನಿಲ್ಲಿಸಬಾರದು. ಹುಡುಕಾಟದಲ್ಲಿ ಅಂಥ ಗುರು ದೊರಕಿಬಿಟ್ನೋ, ನಮ್ಮ ಬದುಕು ಧನ್ಯವಾಯಿತು, ಪಾವನವಾಯಿತು. ಶ್ರೇಷ್ಠವಾದ ಯೋಗ ಮಾರ್ಗದ ಅರಿವನ್ನು ಆ ಕಾರಣಕ್ಕಾಗಿ ಹಾಗೆ ಪಡೆಯಬಹುದು ನಿಸ್ಸಂದೇಹವಾಗಿ ಅಂತ ಇದ್ದಾರೆ ತಿಮ್ಮಗುರು.

ಕಾಗೆಯುಂ ಕೋಗಿಲೆಯುಂ ಒಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಕಾಗೆಯುಂ ಕೋಗಿಲೆಯುಂ ಒಂದೆ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವ ನಂತರದಿ ಮಂಕುತಿಮ್ಮ. ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವ ನಂತರದಿ ಮಂಕುತಿಮ್ಮ.

0: ಕಾಗೆಯೂ ಕೋಗಿಲೆಯೂ ಒಂದೇ ಮೇಲ್ನೋಟಕ್ಕೆ ಅನ್ನೋ ಪಾದವನ್ನು ನೋಡಿದಾಗ ನಮಗೆ ಸಂಸ್ಕೃತದ ಸುಭಾಷಿತ ಒಂದು ನೆನಪಾಗದೇ ಇರೋದು. ಕಾಕಃ ಕೃಷ್ಣ ಪಿಕಃ ಕೃಷ್ಣ ಕೋ ಭೇದೋ ಪಿಕಕಾಕಯೋ ವಸಂತ ಸಮಯ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ ಅಂತ ಅನ್ನೋದು ಒಂದು ಸುಭಾಷಿತ ಇದೆ. ಕಾಗೆಯೂ ಕಪ್ಪು, ಕೋಗಿಲೆಯೂ ಕಪ್ಪು. ಕಾಗೆಯನ್ನು ಕೋಗಿಲೆಯನ್ನು ಪಕ್ಕ ಪಕ್ಕ ನಿಲ್ಲಿಸ್ಬಿಟ್ರೆ ಕೋಗಿಲೆ ಯಾವುದು ಕಾಗೆ ಯಾವುದು ಗುರುತಿಸೋದು ಬಹಳ ಕಷ್ಟ ಆಗುತ್ತೆ. ಆದರೆ ನಮಗೆ ಇದು ಕಾಗೆ ಇದು ಕೋಗಿಲೆ ಅಂತ ತಿಳಿಯೋದು ಹೇಗೆ ತಿಳಿಯೋಣ. ವಸಂತ ಸಮಯದವರೆಗೂ ಚೈತ್ರ ಮಾಸ ಬರೋವರೆಗೂ ಕಾಯಬೇಕು, ಕಾದರೆ ಕೋಗಿಲೆಯ ಗುರುತು ಸಿಗತ್ತೆ. ಅದರಂತೆ ಹೊರನೋಟಕ್ಕೆ ಯೋಗಿಯು ನಮ್ಮ ಹಾಗೆ ಸಂಸಾರವೊಂದಿಗಿನ ಹಾಗೆಯೇ ಕಾಣ್ತಾನೆ. ಆ ಯೋಗಿ ಆ ಗುರು ಭೋಗಿಯಂತೆಯೇ ಇರ್ತಾನೆ. ಲೋಕದ ಸಾಮಾನ್ಯರ ಹಾಗೆ ಆತನಿಗೂ ಸುಖ, ಆತನಿಗೂ ದುಃಖ, ಆತನಿಗೂ ಸಂಭ್ರಮಗಳಿರುತ್ತವೆ. ಅದರಲ್ಲಿ ಪ್ರತಿಕ್ರಿಯಿಸ್ತಾನೆ, ತೊಡಕೊಳ್ತಾನೆ, ನಡ್ಕೋತಾನೆ. ಆದರೆ ಆ ವರಯೋಗ ಮಾರ್ಗವನ್ನು ತೋರುವ ಗುರು ಅಂತರಂಗದಲ್ಲಿ ಯೋಗಿಯ ಜೀವನವನ್ನು ನಡೆಸ್ತಾ ಇರ್ತಾನೆ. ಅಂದರೆ ಯೋಗಿಯೂ ಸಂಸಾರ ಭೋಗಿಯೇ, ಹೊರಕ್ಕೆ ಲೋಗರವೋಲಿರುತ್ತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನ್ ಆಂತರದಿ ಮಂಕುತಿಮ್ಮ. ಅಂದರೆ ಏನರ್ಥ, ಆ ಸುಖ ದುಃಖ ಸಂಭ್ರಮ ಅನ್ನೋದು ಸಾಮಾನ್ಯರಿದ್ದ ಹಾಗೇನೆ, ಆದರೆ ಆ ವರಯೋಗ ಮಾರ್ಗವನ್ನು ತೋರ್ತಕ್ಕಂಥ ಗುರು ಎಂಥ ಒಳ್ಳೆ ಜೀವನವನ್ನು ಅಂತರಂಗದಲ್ಲಿ ನಡೆಸ್ತಾ ಇರ್ತಾನೆ ಅಂದರೆ, ಇದು ನನ್ನದಲ್ಲ, ನನಗೆ ಸೇರಿದ್ದಲ್ಲ, ಕಾರ್ಯಫಲವೂ ನನ್ನಿಂದ ಆದದ್ದಲ್ಲ ಅಂತ ನಿರ್ಮೋಹಿಯಾಗಿ ತ್ಯಾಗಿಯಾಗಿರ್ತಾನೆ. ಸಂಸಾರ ಸಾಗರದೊಳಗೆ ಇದ್ದು ಭೋಗಿಯಾಗಿದ್ದು ಅಂತರಂಗದಲ್ಲಿ ವಿರಕ್ತನಾಗಿರ್ತಾನೆ. ಅಂಥವನನ್ನು ಕಾಣುವ ಕಣ್ಣು ಮನಸ್ಸು ಆ ಹುಡುಕಾಟ ನಮಗಿರಬೇಕು. ಅಂಥವನನ್ನು ಗುರುತಿಸೋದೇ ಜೀವನದ ಬಹುದೊಡ್ಡ ಕೆಲಸ ಅಂತಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ.

ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:15.
1: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ. ಆ ಕಡೆ ಬಿಸಾಡ್
1: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ. ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
2: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಲಿ.
1: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾರ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು. ಜೋರಾಗಿ ಹಾಕೊಂಡ್ಬರ್ತಾರೆ, ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋದು ತಪ್ಪಲ್ವಾ ಕವಿತಾ?
2: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
2: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
1: ಹೌದು. ಮತ್ತೆ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನು ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
2: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
1: ಆಯ್ತು ಕವಿತಾ, ಹಾಗೆ ಮಾಡು.
0: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTVಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡ್ಬೇಕು?
6: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
5: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
7: The number you've dialed is currently busy.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
10: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.

ಆಕಾಶವಾಣಿ ಮಡಿಕೇರಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರ ಕವಿತೆಯನ್ನು ಹಾಡಿದ್ದಾರೆ ಅಜಯ್ ವಾರಿಯರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-422

0: 0022233.
1: ಇನ್ನು ಮುಂದೆ ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆಯನ್ನು ಹಾಡಿದ್ದಾರೆ ಪಿ ಎ ಮಂಗಳಾ.

0: ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ.
1: ಪ್ರತಿದಿನವೂ ಅವಳನ್ನ ತೊಳೆಯುತ್ತೇವೆ.

0: ಕಡಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ.
1: ನನ್ನಂತೆ ನಿನ್ನಂತೆ ಪ್ರಾಣಿಗಳಲು ಜೀವವಿದೆ.
2: ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ ಮನಸ್ಸಿನಿಂದ ಕ್ಷಮಿಸುತ್ತಾಳೆ.
0: ಇದು ಎಲ್ಲಿಯವರೆಗೆ ಎಂದು ನಾವು ಯೋಚಿಸಬೇಕಾದ ಸಮಯ ಬಂದಿದೆ.
1: ನಮ್ಮ ಹಾಗೆ ಅವಕ್ಕೂ ಕೂಡ ನಲಿವು ಇದೆ, ನೋವು ಇದೆ.
2: ನಾವೆಲ್ಲ ಕೈಗೂಡಿಸೋಣ. ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣು ಅಣುವು
0: ಸುಖದಿಂದ ಶಾಂತಿಯಿಂದ ಸಹ

ಚಿತ್ರ ಚಿತ್ತಾರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರೆಲ್ಲರಿಗೂ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಚಿತ್ರಚಿತ್ತಾರದ ವಿಷಯ ಪುಸ್ತಕ ಪ್ರೀತಿ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆ ಇದೆ. ದೇಶವನ್ನು ಸುತ್ತಿ ನಾವು ಕಂಡುಕೊಳ್ಳುವ ಅನುಭವಗಳು ಒಂದು ರೀತಿಯದ್ದಾದರೆ, ಕೋಶ ಅಂದರೆ ಪುಸ್ತಕಗಳನ್ನು ಓದಿ ನಾವು ಪಡೆದುಕೊಳ್ಳುವ ಜ್ಞಾನ ಇನ್ನೊಂದು ರೀತಿಯದು. ಪ್ರವಾಸದ ಅನುಭವವನ್ನು ನಾವು ಕಣ್ಣಿಂದ ನೋಡಿ ಅನುಭವಿಸುತ್ತೇವೆ. ಪುಸ್ತಕಗಳ ಓದು ನಮ್ಮ ಮನಸ್ಸಿನಲ್ಲಿ ಕಲ್ಪನೆಯ ಚಿತ್ರಗಳನ್ನು ಮೂಡಿಸುತ್ತವೆ, ಅಂತರಂಗವನ್ನು ಅರಳಿಸುತ್ತವೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮ ಎಂದಿದ್ದಾರೆ. ಪುಸ್ತಕ ಓದುವವರು ಯಾವಾಗಲೂ ಏಕಾಂಗಿ ಅಲ್ಲ ಅನ್ನೋದು ಇದರ ಅರ್ಥ. ಪುಸ್ತಕದ ಕುರಿತು ಇನ್ನಷ್ಟು ಮಾತಾಡೋಣ ಈ ಗೀತೆಯ ನಂತರ. ಈಗ ಕೇಳಿ ಎಸ್ ನಾರಾಯಣ್ ಅವರು ಬರೆದಿರುವ ಸೂರ್ಯವಂಶ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
2: RBI ಹೇಳುತ್ತೆ.

0: ಜಾಣರಾಗಿರಿ, ಜಾಗರೂಕರಾಗಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಕೇಳುಗರೆ, ಪುಸ್ತಕಗಳು ಜ್ಞಾನದ ಶ್ರೀಮಂತ ಮೂಲವಾಗಿದೆ. ಪುಸ್ತಕದಲ್ಲಿ ಜಗತ್ತಿನ ಜ್ಞಾನವು ಅಡಕವಾಗಿದೆ. ವೈವಿಧ್ಯಮಯ ಸಂಗತಿಗಳಿಂದ ಕೂಡಿರುವ ಪುಸ್ತಕಗಳು ನಮಗೆ ಕೂತಲ್ಲೇ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ತವೆ. ಸಾಹಿತ್ಯ, ಖಗೋಳ, ವಿಜ್ಞಾನ, ಇತಿಹಾಸ, ಭೂಗೋಳ, ವೈದ್ಯ, ಜ್ಯೋತಿಷ್ಯ, ವಾಸ್ತು, ಸಂಗೀತ, ನೃತ್ಯ, ರಾಜಕೀಯ, ಪರಿಸರ, ಕ್ರೀಡೆ, ಹೀಗೆ ನಾನಾ ವಿಚಾರಗಳು ನಮಗೆ ತಿಳಿದು ಬರ್ತವೆ. ನಾವು ಓದಿದ ವಿಚಾರಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಂಡ್ರೆ ಅದರ ಹೊಳಪು ಇನ್ನಷ್ಟು ಹೆಚ್ಚುತ್ತದೆ. ಪುಸ್ತಕ ಹೇಳ್ತದೆ, ನನ್ನನ್ನು ತಲೆ ತಗ್ಗಿಸಿ ಓದು, ನಿನ್ನನ್ನು ಜಗತ್ತಿನಲ್ಲಿ ತಲೆ ಎತ್ತುವಂತೆ ಮಾಡ್ತೇನೆ ಅಂತ. ಇದು ಪುಸ್ತಕಕ್ಕಿರುವ ಮಹತ್ವ. ಇನ್ನಷ್ಟು ಪುಸ್ತಕದ ಕುರಿತ ವಿಚಾರಗಳು ಈ ಹಾಡಿನ ನಂತರ. ಈಗ ಕೇಳಿ ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪುಸ್ತಕ ಪ್ರೀತಿಯು ಜ್ಞಾನದ ಕಣಜಗಳಾಗಿ ನಮ್ಮ ಬದುಕಿಗೆ ದಾರಿದೀಪವಾಗಿರುತ್ತವೆ. ಮನೆಗೆ ದೀಪ ಹೇಗೆ ಬೆಳಕು ನೀಡುತ್ತದೆಯೋ ಹಾಗೆ ಬದುಕಿಗೆ ಪುಸ್ತಕ ಕತ್ತಲೆಯನ್ನು ಅಳಿಸುವ ದೀಪವಾಗಿದೆ. ಓದಿದ ನಂತರ ಅದರ ಸಾರವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಸಮಾಜ ಸುಧಾರಕರ, ಉತ್ತಮ ನಾಯಕರ ಜೀವನ ಚರಿತ್ರೆ, ಆತ್ಮ ಚರಿತ್ರೆಗಳು ನಮ್ಮ ಬಾಳಿಗೆ ಹೊಸ ದಾರಿಯನ್ನು ತೋರಿಸುತ್ತವೆ. ಪುಸ್ತಕ ಪ್ರೀತಿ, ಪರಿಸರ ಪ್ರೀತಿ, ಮನುಷ್ಯ ಮನುಷ್ಯರ ನಡುವಿನ ಪ್ರೀತಿ, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತವೆ. ಪುಸ್ತಕವು ನಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿ ಆ ಮೂಲಕ ಉತ್ತರ ಕಂಡುಕೊಳ್ಳುವಲ್ಲಿ ನಮಗೆ ನೆರವಾಗ್ತವೆ. ನಮ್ಮನ್ನು ಚಿಂತನೆಗೆ ಹಚ್ಚುತ್ತವೆ. ಉತ್ತಮ ಪ್ರಜೆಗಳನ್ನಾಗಿ ರೂಪುಗೊಳ್ಳಿಕ್ಕೆ ಬೇಕಾದ ತಿಳುವಳಿಕೆಯನ್ನು ನೀಡುತ್ತವೆ. ನಮ್ಮ ಅರಿವನ್ನು ವಿಸ್ತಾರಗೊಳಿಸುತ್ತವೆ. ಈ ಗೀತೆಯನ್ನು ಕೇಳಿದ ನಂತರ ಪುಸ್ತಕವನ್ನು ಮತ್ತೊಮ್ಮೆ ತೆರೆಯೋಣ. ಈಗ ಕೇಳಿ ಮನು ಹಾಗೂ ಚಿತ್ರ ಅವರು ಹಾಡಿರುವ ಪುಟ್ನಂಜ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಮಾಹಿತಿ ತಂತ್ರಜ್ಞಾನದ ಈ ಯುಗದಲ್ಲಿ ಪುಸ್ತಕ ಪ್ರೀತಿಯನ್ನ ಹೆಚ್ಚಿಸಲಿಕ್ಕೆ ಪೂರಕವಾದ ವಾತಾವರಣವನ್ನ ಮನೆಯಲ್ಲಿ ಶಾಲೆಯಲ್ಲಿ ನಿರ್ಮಿಸಬೇಕು. ಪತ್ರಿಕೆಗಳನ್ನ ಉತ್ತಮ ಪುಸ್ತಕಗಳನ್ನ ಖರೀದಿಸಿ ಮನೆಯಲ್ಲಿ ಪುಟ್ಟ ಗ್ರಂಥಾಲಯವನ್ನ ನಿರ್ಮಿಸಬೇಕು. ತಮ್ಮ ತಮ್ಮ ಊರಿನ ಗ್ರಂಥಾಲಯದ ಸದಸ್ಯರಾಗಿರಬೇಕು. ಪುಸ್ತಕ ಪ್ರಕಾಶನ ಮಾರಾಟ ಮಳಿಗೆಗಳಿಗೆ, ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ಹೋಗೋದು, ಸಾಹಿತ್ಯ ಸಂವಾದ ಚರ್ಚೆಗಳಲ್ಲಿ ಪಾಲ್ಗೊಂಡು ಪುಸ್ತಕ ಪ್ರೀತಿಯನ್ನ ಹೆಚ್ಚಿಸಿಕೊಳ್ಬೇಕು. ಪುಟ್ಟ ಮಕ್ಕಳಿಗೆ ಪುಸ್ತಕ ಓದಿ ಕತೆ ಹೇಳೋದ್ರಿಂದ ಅವರಲ್ಲಿ ಓದುವ ಹವ್ಯಾಸ ತಾನಾಗಿಯೇ ಮೂಡ್ತವೆ. ಹೀಗೆ ಪುಸ್ತಕ ನಮ್ಮೆಲ್ಲರ ದೈನಂದಿನ ಭಾಗವಾಗಬೇಕು. ಈಗ ಕೇಳಿ ಕಾರ್ತಿಕ್ ಮಂಜರಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಭಾಗ್ಯದ ಬಳೆಗಾರ ಚಿತ್ರದ ಗೀತೆ. ಸಾಂಪ್ರದಾಯಿಕ ಶೈಲಿಯನ್ನ ಚಿತ್ರ ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಳಯರಾಜ.
1: ಎಲ್ಲರ ಕಾಯುವ ಮುದ್ದು ರಂಗನ ನೋಡಿ, ರಂಗನು ಬಲಿದರೆ ಬಾಳು ಬಂಗಾರ ನೋಡಿ, ಅವನನು ನೆನೆಯುತ ಕುಣಿದಾಡುವ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ.

0: ಕೇಳುಗರೆ, ನಮ್ಮ ಮನೆ ಮಕ್ಕಳಲ್ಲಿ ಇಂದಿನಿಂದಲೇ ಪುಸ್ತಕ ಪ್ರೀತಿಯನ್ನ ಬೆಳೆಸಬೇಕು. ಜ್ಞಾನಕ್ಕೆ ಸಮಾನವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಗಟ್ಟಿ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಪುಸ್ತಕಗಳನ್ನ ಹೆಚ್ಚು ಹೆಚ್ಚು ಓದಬೇಕು. ಮನೆಯ ಹಿರಿಯರು, ಶಿಕ್ಷಕರು ಮಕ್ಕಳಲ್ಲಿ ಈ ಕುರಿತಂತೆ ಅರಿವು ಮೂಡಿಸಬೇಕು. ತಾಯಿ ಸರಸ್ವತಿಗೆ ವಂದಿಸುತ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಇದುವರೆಗೆ
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್
0: ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸುಜನ್. ಸಮಯ 10:01:06. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರಿಂದ ಸರೋದ್ ವಾದನವನ್ನು ಕೇಳುವಿರಿ. ರಾಗ್ ದೇಶ್, ವಿಲಂಬಿತ್ ತೀನ್ ತಾಲ್, ಮಧ್ಯಲಯ ಚಾರ್ ತಾಲ್, ಕೇಳೋಣ ಆಲಾಪ್ ಹಾಗೂ ಘತ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 10:31:09. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಗಾನ ಭಜನದ ಮೊದಲಿಗೆ ಕೇಳೋಣ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ವನವಾಸ್ ಚಿತ್ರದ ಗೀತೆ. ಸಯೀದ್ ಖ್ವದ್ರಿ ಅವರ ಸಾಹಿತ್ಯ ರಚನೆಗೆ ಸಂಗೀತ ನೀಡಿದ್ದಾರೆ ಮಿಥೋನ್.

0: ಶ್ರೋತೃಗಳಿಗೆ ಗಮನಿಸಿ, ಇಂದು 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08272228558 ಅಥವಾ 228129.
1: ಮುಂಚು ಹುಳ

ಓಂಕಾರ ಪೃಥ್ವಿಯ ಮನಮೋಹಕ ಚೆಲು ಧರಣಿಗಿದು ಸಹಜತೆಯ ಒಲವು ಕಾನನದೊಳಗಿನ ವರ್ಣನೆ ನಯನದೊಳಗಿನ ದೃಷ್ಟಿಯ ಕಲ್ಪನೆ ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ

ಕಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹಣ್ಮನಗಳಿಗೆ ಅನಿಸಬಹುದು ಕಾನನ ಕೌತುಕ. ಕಾನನ ಕೌತುಕ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಗಾನ ಭಜನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಕೇಳೋಣ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಗೀತೆ. ಶ್ರೇಯಾ ಘೋಷಾಲ್ ಹಾಗೂ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ, ರಚನೆ ಇರ್ಷಾದ್ ಕಮೀಲ್ ಅವರದ್ದು, ಸಂಗೀತ ಸಂಯೋಜಿಸಿದ್ದಾರೆ ವಿಶಾಲ್ ಶೇಖರ್.

0: ಇನ್ನು ಕೇಳೋಣ ಶತಾರ್ದು ಕಬೀರ್ ಹಾಗೂ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ ಮಾರ್ಕ್ ಚಿತ್ರದ ಗೀತೆ. ರಚನೆ ಅರಾಫಾ ಮೆಹಮೂದ್ ಅವರದ್ದು, ಸಂಗೀತ ನೀಡಿದ್ದಾರೆ ಅಜ್ನೀಶ್ ಬಿ ಲೋಕನಾಥ್.
1: ಸಾರಿಗಾಮ ಕಾರ್ವಾ, ದ ಪರ್ಫೆಕ್ಟ್ ಗಿಫ್ಟ್ ಫಾರ್ ಯೋರ್ ಲವ್ಡ್ ಒನ್ಸ್.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮೊಹಬ್ಬತ್ತೇನ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಉದ್ಭವ್ ಹಾಗೂ ಶಾನ್ ಶ್ವೇತಾ. ರಚನೆ ಆನಂದ್ ಭಕ್ಷಿ ಅವರದ್ದು. ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಹಾಗೆ ಕವಿತಾ ಬಾರೆ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯುವಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು.

0: ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ಹಸಿ ಕಸಾನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಮತ್ತು ತಿಂಗಳ ಕಂದಮ್ಮನ ಮಾತುಗಳನ್ನ ಆಲಿಸಲು ವಿಶೇಷ ಮನಸ್ಸು ಬೇಕು. ಆದರೆ ಅಳುವಾಗ ಕಂದನನ್ನ ಸಂತೈಸಲು ಬೇಕು ತಾಯಿ. ತಾಯಿಯ ಆರೋಗ್ಯಕ್ಕೆ ಆದ್ಯತೆ ಕೊಡುವುದು ಹಿರಿಯರ ಜೊತೆಗಿರುವವರ ಆದ್ಯ ಕರ್ತವ್ಯ. ಜೀವವಿಲ್ಲದ ಮೊಬೈಲ್ನೊಂದಿಗೆ ಕಳೆಯುವಂತಹ ಸಮಯವನ್ನ ಕಂದನೊಂದಿಗೆ ಕಳೆದರೆ ಕಂದನಿಗೆ ರಕ್ಷಣೆ ಇಂದಷ್ಟು ಅಲ್ಲ.

0: ಎಫ್ಎಂ 103.1 ಮೆಗಾಹೆಡ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 11:03:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

0: ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್
1: ಹಾಗೂ ನಾನು ಎಂ ಶಕುಂತಲಾ. ಚಿತ್ರ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ.
0: ಧನ್ಯವಾದಗಳು, ನಿಮಗೂ ಕೂಡ ಸ್ವಾಗತ.
1: ಈಗ ಆರಂಭದಲ್ಲಿ ಸೂಚನೆಗಳನ್ನ ಹೇಳಬೇಕು. ಏನ್ ಹೇಳ್ತೀರಿ?
0: ರಾಜಕೀಯ ಪಕ್ಷಗಳ ಕುರಿತು ಮಾತನಾಡುವಂತಿಲ್ಲ,
1: ಯಾವುದೇ ರಾಜಕೀಯ ಪಕ್ಷಗಳ ಕುರಿತಾಗಿ ಚರ್ಚಿಸುವಂತಿಲ್ಲ.
0: ಹೌದು, ಬೇರೆಯವರ ಮನಸ್ಸಿಗೆ ನೋವಾಗುವಂತೆ ಮತ್ತೆ ಬೇರೆಯವರ ಬಗ್ಗೆ ಮಾತನಾಡುವಂತಿಲ್ಲ, ಮತ್ತೆ ಅವಾಚ್ಯ ಶಬ್ದಗಳ ಬಳಕೆಯನ್ನ ಮಾಡುವಂತಿಲ್ಲ.
1: ಅವಾಚ್ಯ ಅಂತ ಬಳಸಬಾರ್ದು. ಅಸಂಸದೀಯ,
0: ಅಸಂಸದೀಯ,
1: ಅನ್ಪಾರ್ಲಿಮೆಂಟರಿ ವರ್ಡ್ಸ್
0: ಬಳಸುವಂತಿಲ್ಲ. ಹೌದು, ಖಂಡಿತ.
1: ಇನ್ನು ಕರೆ ಸಿಕ್ಕಿದಾಗ ಅವರ ಹೆಸರು, ಊರು, ಮತ್ತೆ ಈಗ ಕಾರ್ಯಕ್ರಮಗಳು ಪ್ರಸಾರ ಆಗಿರೋದು ಯಾವುದು ಇಷ್ಟ ಆಯ್ತು, ಅದರಿಂದ ಏನು ಕಲ್ತರು ಅನ್ನೋದನ್ನ ಬೇಕಾದ್ರೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು.
0: ಖಂಡಿತ.
1: ಇನ್ನು ದೂರವಾಣಿ ಸಂಖ್ಯೆ ಹೇಳ್ಬೇಕಲ್ವಾ?
0: ಹೌದು, 2285.

0: 8 ಅಥವಾ 228 129 ಕೋಡ್ ಸಂಖ್ಯೆ 08272.
1: ಮತ್ತೊಮ್ಮೆ ನಾನು ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡ್ತೀನಿ, 228 ಇದು ಒಂದು ಸಂಖ್ಯೆ, 228129. ಕೋಡ್ ಸಂಖ್ಯೆ 08272. ಇನ್ನು ಚಿತ್ರ, ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಉಪಹಾರ ಏನು?
0: ಈ ದೋಸೆ ಮತ್ತೆ ಚಟ್ನಿ.
1: ಯಾಕೆ ಗೊಂದಲ?
0: ಗೊಂದಲ ಆಯ್ತು, ದೋಸೆ ಮತ್ತೆ ಚಟ್ನಿ.
1: ದೋಸೆ ಮತ್ತೆ ಚಟ್ನಿ, ಇದ್ರಲ್ಲಿ ಏನು ಗೊಂದಲ ಇಲ್ಲ, ಯಾಕೆ ಹೇಳಿ? ನೀವು ಹೇಳ್ಬಿಟ್ರಿ ಕರೆಕ್ಟ್ ಆಗಿ.
0: ಹೌದು,
1: ದೋಸೆ ಅಂತ ಹೇಳಿದ್ರೆ ದೋಸೆ ಜೊತೆ ಏನು ಅಂತ ಕೇಳಬಹುದು.
0: ಹೌದು
1: ಅಲ್ವಾ,
0: ದೋಸೆ ಮತ್ತೆ ಚಟ್ನಿ ಅಂತ ಜೊತೆಗೆ ಹೇಳಿದೆ.
1: ಈಗ ಮನುಷ್ಯ ಶ್ರಮ ಪಡಬೇಕು, ಯಾಕಾಗಿ? ಯಾಕಾಗಿ
0: ಯಾಕಾಗಿ ಅಂದ್ರೆ ಜೀವನ ಸಾಗಿಸೋಕೆ, ಅಂದ್ರೆ ಊಟ ಮಾಡ್ಲಿಕ್ಕೆ ಬೇಕು, ಬಟ್ಟೆ ಬೇಕು, ಉಡೋಕೆ, ತೊಡೋಕೆ, ತಿನ್ನೋಕೆ.
1: ಅಲ್ಲ, ಏ ಹೇಳಬೇಕಾದಂತಹ ಪದವನ್ನೇ ಹೇಳಲಿಲ್ವಲ್ಲ ನೀವು, ನುಡಿಗಟ್ಟು.
0: ಓ, ನುಡಿಗಟ್ಟು ಖಂಡಿತ. ಹೌದು
1: ಅಲ್ವಾ, ನಾವು ಮರ್ತವಲ್ವಾ, ನಮ್ಮ ಶ್ರೋತೃಗಳಿಗೆ ಒಂದು ನುಡಿಗಟ್ಟನ್ನ ಹೇಳ್ತೀವಿ. ನುಡಿಗಟ್ಟಿನ ಅರ್ಥವನ್ನು ಕೂಡ ನೀವು ಹೇಳ್ತೀರಾ?
0: ಹೌದು.
1: ಅವರು ಒಂದು ಪುಟ್ಟ ವಾಕ್ಯವನ್ನ ಹೇಳಬಹುದು. ಈ ಕಾರ್ಯಕ್ರಮ ಇರುವಂತಹದ್ದು ಮಾಹಿತಿ ಮತ್ತು ಮನರಂಜನೆಗಾಗಿ ಮಾತ್ರ.
0: ಖಂಡಿತ
1: ಯಾವುದೇ ಮನಸ್ಸಿಗೆ ನೋವಾಗುವಂತಹ ದುರುದ್ದೇಶ ಖಂಡಿತ ಇಲ್ಲ ಅಂತ ಹೇಳ್ತಾ ಈಗ ಮತ್ತೆ ಮಾತಿಗೆ ಬರೋಣ. ಸಂಕ್ಷಿಪ್ತವಾಗಿ ಮಾತನಾಡಬೇಕು, ಶ್ರಮ ಪಡೋದು ಯಾಕಾಗಿ?
0: ನೀವೇ ಹೇಳಿ.
1: ಅಪ್ಪ ಶ್ರಮ ಪಡ್ತಾನೆ, ಅಮ್ಮ ಶ್ರಮ ಪಡ್ತಾಳೆ, ಇಡೀ ದಿನ ಅಮ್ಮ ಅಡಿಗೆ ಮನೆ, ಅಪ್ಪ ಇಡೀ ದಿನ ಕಚೇರಿ, ಮಕ್ಕಳು ಶಾಲೆಯಲ್ಲಿ. ಶ್ರಮ ಪಡ್ತಾರೋ ಇಲ್ವೋ ಗೊತ್ತಿಲ್ಲ ಮಕ್ಕಳು, ಅಪ್ಪ ಮಾತ್ರ
0: ಶ್ರಮ
1: ಪಟ್ಟು ದುಡಿದು ಸಂಸಾರವನ್ನ ಸಾಗಿಸ್ತಾನೆ. ಜೊತೆಗೆ ಅಮ್ಮ ಕೂಡ ಇತ್ತೀಚೆಗೆ ದುಡಿತಾ ಇದ್ದಾಳೆ. ಇತ್ತೀಚೆಗೆ ಯಾಕೆ, ಬಹಳಷ್ಟು ವರ್ಷಗಳ ಹಿಂದಿನಿಂದಲೂ ಆಕೆ ಉದ್ಯೋಗವನ್ನ ಪಡೆದು ಕೆಲಸ ಮಾಡ್ತಾ ಇದ್ದಾಳೆ ಅಲ್ವಾ, ಅವಳು ಕೂಡ ಶ್ರಮ ಪಡ್ತಾಳೆ.
0: ಹೌದು
1: ಅಲ್ವಾ. ಈಗ ಶ್ರಮ ಪಡೋದು ಯಾಕಾಗಿ ಅಂತ ಅಂದ್ರೆ, ನಾವು ಸಂಪಾದನೆ ಮಾಡೋದಿಕ್ಕೆ, ಸಂಪಾದನೆ ಶ್ರಮ ಪಟ್ಟೇ ಪಡಿಬೇಕು ಅನ್ನೋದು ಹಲವರ ಉದ್ದೇಶ ಅಲ್ವಾ. ಅಂತಹವರ ಬಗ್ಗೆ ನಾವು ಮಾತನಾಡೋದಿಕ್ಕೆ ಒಂದು ಸಂಗತಿಯನ್ನ ನಿಮ್ಗೆ ಹೇಳ್ತೀನಿ. ಒಬ್ರು ಮಹಿಳೆ ತನ್ನ ಮಗಳನ್ನ ಶಾಲೆಗೆ ಪ್ರತಿದಿನ ಒಂದು ರಸ್ತೆಯಲ್ಲಿ ಡ್ರಾಪ್ ಕೊಡ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಕರ್ಕೊಂಡು ಬರ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಕರ್ಕೊಂಡು ಬರ್ತಾಳೆ. ಈಗ ಬೆಳಗ್ಗೆ ಮಗುವಿಗೆ ಸ್ವೆಟರ್ ಅನ್ನ ಹಾಕಿರ್ತಾಳೆ, ಅದು ಬಣ್ಣ ಬಣ್ಣದ ಸ್ವೆಟರ್. ಬಣ್ಣ ಅಂತ ಅಂದ್ರೆ ಕಣ್ಣು ನೋಡಿದ ತಕ್ಷಣ ಓ ಇದು ಪಾಪುದೆ ಅಂತ ಹೇಳ್ಬೋದು, ಗೊಂಬೆ ರೀತಿ ಇರುತ್ತೆ. ಆ ಪುಟ್ಟ ಮಗು ಹಾಕೊಂಡು ಮತ್ತೆ ಆ ಕಡೆಯಿಂದ ಬರುವಾಗ ಅಮ್ಮನಿಗೆ ಅದನ್ನ ಕಳಚಿ ಕೊಟ್ಟು ಶಾಲೆಗೆ ಹೋಗ್ತಾ ಇತ್ತು. ಒಂದು ದಿನ ಅಮ್ಮ ಮನೆಗೆ ಬರ್ತಾಳೆ, ಬಂದಾಗ ಸ್ವೆಟರ್ ಇರಲ್ಲ. ಅಂದ್ರೆ ತುಂಬಾ ದಿನದಿಂದ ಇದೇ ಕೆಲಸ ಆಗ್ತಾ ಇರತ್ತಲ್ಲ, ಒಂದು ಸ್ವೆಟರ್ ಇರಲ್ಲ. ಆದ್ರೆ ನಾಳೆ ಅಮ್ಮ ನನ್ನ ಸ್ವೆಟರ್ ಎಲ್ಲಿ ಅಂತ ಕೇಳ್ತಾಳೆ ಮಗಳು. ಆಗ ಅಮ್ಮ ಹೇಳ್ತಾಳೆ, ಎಲ್ಲೂ ಇಟ್ಟಿರಬಹುದು, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು ಅಂತ ಹೇಳ್ತಾಳೆ. ಆಯ್ತು ಅಂದ್ಬಿಟ್ಟು ಆ ಮಗು ಇನ್ನೊಂದು ಸ್ವೆಟರ್ ತಗೊಂಡು ಹಾಕೊಂಡು ಹಾಗೆ ಮಾಡತ್ತೆ. ಈಗ ಬಣ್ಣದ ಸ್ವೆಟರ್ ಇಷ್ಟಪಟ್ಟು ತೆಕ್ಕೊಟ್ರದಲ್ವಾ, ಅಪ್ಪ ತೆಕ್ಕೊಟ್ಟಿರೋದು ಕೊಡಮ್ಮ ಕೊಡಮ್ಮ ಅಂತ ಅದು ಹಠ ಮಾಡ್ತಾ ಇರತ್ತೆ. ಆಗ ಸ್ವೆಟ್ರು ಸಿಕ್ಕೋದೇ ಇಲ್ಲ, ಅಪ್ಪ ಅಪ್ಪ ಅಪ್ಪನೂ ಕೇಳ್ತಾಳೆ, ಅಪ್ಪನಿಗೂ ಅಪ್ಪನ ಹತ್ರನೂ ಇಲ್ಲ, ಯಾಕೆಂದ್ರೆ ಅಮ್ಮನ ಜೊತೆ ಅದು ಹೋಗ್ತಾ ಇದ್ದಿದ್ದು. ನನಗೇನು ಗೊತ್ತು ಮಗಳೇ ಅಂತ ಅಂದ್ಬಿಡ್ತಾನೆ ಅಪ್ಪ. ಆಗ ಅದು ಬೇಜಾರು ಮಾಡ್ಕೊಳ್ಳುತ್ತೆ, ಹಾಗೆ ಸ್ವಲ್ಪ ಒಂದು ವಾರ ಅದು ಹಾಗೆ ಮರೆತು ಹೋಗುತ್ತೆ. ಅಮ್ಮನಿಗೆ ಸ್ವಲ್ಪ ಯೋಚನೆ, ಎಲ್ಲಿ ಸ್ವೆಟರು, ಎಲ್ಲಿ ಕಳೆದೆ, ನಾನು ಕಷ್ಟಪಟ್ಟು ತೆಗೆದುಕೊಂಡಿರೋವಂಥದ್ದು, ಶ್ರಮ ಪಟ್ಟು ದುಡಿದು ತಂದಿರೋವಂಥದ್ದು. ಅಂದ್ರೆ ಅಪ್ಪ ಅಮ್ಮ ಅಲ್ಲ,
0: ಅಮ್ಮ ಅಲ್ಲ
1: ಅಪ್ಪ ಅಪ್ಪ ಹೇಳ್ತಾ ಇರ್ತಾರೆ. ಅವರು ದಂಪತಿ ಒಂದು ಶ್ರಮ ಪಟ್ಟೇನೆ ಸರಳವಾಗಿ ಜೀವನ ನಡೆಸುವಂತಹ ಒಂದು ಕುಟುಂಬ. ಆಯ್ತಾ, ಇದರಲ್ಲಿ ಒಂದು ಅಂಶ ಇದೆ, ಹಾಗಾಗಿ ಈ ಘಟನೆಯನ್ನ ಹೇಳ್ತಾ ಇರ್ತಕ್ಕಂಥದ್ದು ನೈಜ ಘಟನೆ. ನಮ್ಮ ಶ್ರೋತೃಗಳೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾರೆ ಅಂತ ತಿಳ್ಕೊಳ್ಳೋಣ ಅಲ್ವಾ. ಆಗ ಇಷ್ಟು ಕಷ್ಟಪಟ್ಟು ತಂದಿರುವಂತಹದ್ದು ಏನ್ ಮಾಡೋದು, ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಅವ್ರಿಗೆ ಸಿಕ್ಕಲ್ಲ. ಒಂದು ದಿನ ಹೀಗೆ ಶಾಲೆ ತಪ್ಪಿಸಕ್ಕಾಗತ್ತಾ ಸ್ವೆಟರ್ ಇಂದ? ಖಂಡಿತ ಇಲ್ಲ ಅಲ್ವಾ. ಅವರು ಹೋಗ್ತಾ ಇರ್ತಾರೆ, ಹೋಗಿ ಆ ಕಡೆಯಿಂದ ಬರುವಾಗ ಅವರು ಕೋಟ್ ಹಾಕಿರ್ತಾರೆ. ಕೋಟ್ ಅಂದ್ರೆ ಚಳಿಗೆ ಸ್ವೆಟರ್ ಸ್ವೆಟರ್ ಹಾಕೊಂಡು ತಾಯಿ ಮಗಳನ್ನು ಬಿಡ್ತಾರಲ್ವಾ. ಅಪ್ಪನಿಗೆ ಆ ಒಂದು ಗೋಜಿಗೆ ಹೋಗಲ್ಲ, ಅಪ್ಪ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ಬೇಕು ಅಂತ
0: ಜವಾಬ್ದಾರಿ ಏನಿದ್ರು
1: ಅಮ್ಮನಿಗೆ. ಸಾಮಾನ್ಯ ಅಲ್ವಾ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು, ಎಲ್ಲಾ ರೀತಿಯಲ್ಲೂ ಅರ್ಥ ಮಾಡ್ಕೊಳ್ತಾಳೆ ಅಂತ ತಾಯಿಗೆ ಮೊದಲ ಸ್ಥಾನ ಅಲ್ವಾ. ಹಾಗಾಗಿ ಅವಳು ಬರ್ತಾ ಇರ್ಬೇಕು.

0: ಅಂದರೆ ಗುಂಡಿ ಹಾಕಿರುವಂತಹ ಗುಂಡಿ ಒಂದೇ ಒಂದೊಂದೇ ಬಿಚ್ಚಿಕೊಳ್ತಾ ಬರುತ್ತೆ. ಸ್ವಲ್ಪ ದಿನ ಸ್ವಲ್ಪ ದೂರ ಬರ್ತಾಳೆ, ಒಂದು ದಿನ ಆ ಕಡೆಯಿಂದ ಬರುವಾಗ ಸ್ವಲ್ಪ ಸ್ವಲ್ಪ ದೂರ ಬಂದ ತಕ್ಷಣ ಒಂದು ಗುಂಡಿ ಕಳಚುತ್ತೆ, ಇನ್ನೊಂದು ಸ್ವಲ್ಪ ದೂರ ಬಂದಾಗ ಇನ್ನೊಂದು ಗುಂಡಿ ಕಳಚುತ್ತೆ, ಇನ್ನೊಂದ್ ಸರಿ ಬಂದಾಗ ಮೂರನೇದು ಕಳಚೋಗ, ಇನ್ನೊಂದ್ ಸ್ವಲ್ಪ ದೂರ ಬಂದಾಗ ಫುಲ್ ಕಳಚೋಗುತ್ತೆ. ಆಗ ಸ್ವಲ್ಪ ಸಂಕೋಚ ಅಲ್ವಾ, ಸೈಡ್ಗೆ ನಿಲ್ಸ್ಬಿಟ್ಟು ವೆಹಿಕಲ್ನ ಗುಂಡಿ ಹಾಕೊಳ್ತಾ ಈ ಕಡೆ ತಿರ್ಕೊಳ್ತಾರೆ. ಅಲ್ಲಿ ಹೋಟೆಲ್ ಇರುತ್ತಲ್ಲ, ಈ ರಸ್ತೆ ಬದಿಯಲ್ಲಿ ಉಪಹಾರ ಮಾಡ್ತಾರಲ್ಲ, ಅವರ ಗಾಡಿಯ ಮೇಲೆ ಅದು ಮಡಚಿ ಇಟ್ಟಿರ್ತಾರೆ. ಅಂದ್ರೆ ಅರ್ಥ ಏನು ಇದರಲ್ಲಿ ನೋಡಿ, ಆ ಗುಂಡಿ ಕಳಚ್ಕೊಂಡು ಬಂದು ಅದೇ ಸ್ಥಳದಲ್ಲಿ ಎಲ್ಲಾ ಗುಂಡಿ ಕಳಚ್ಕೊಂಡು ಆ ಕಡೆ ತಿರುಗಿ ನೋಡಿದಾಗ, ಅಂದ್ರೆ ಸುಮ್ಮನೆ ಸಾಮಾನ್ಯ ನಾವು ಆ ಕಡೆ ಈ ಕಡೆ ನೋಡ್ತೀವಲ್ವ, ನಾವು ಗುಂಡಿ ಹಾಕೊಳ್ಳುವಾಗ ಈಗ ರೈನ್ ಕೋಟ್ ಹಾಕೊಳ್ಳುವಾಗ ನಾವೇನು ರೈನ್ ಕೋಟೇ ನೋಡ್ತಿರ್ತೀವ, ಇಲ್ಲ ಎದುರುಗಡೆ ಏನೋ ಗಾಡಿ ಬರಬಹುದು, ಎದುರುಗಡೆ ಇನ್ಯಾರೋ ಹೋಗ್ತಾ ಇರಬಹುದು ಅಂತ ಸುಮ್ಮನೆ ನಾವು ಸಾಮಾನ್ಯವಾಗಿ ಆನಂದವಾಗಿ. ಆಗ ಅವರು ತಿರುಗಿ ನೋಡ್ತಾರೆ ಸುಮ್ಮನೆ, ಅಲ್ಲಿ ಆ ಉಪಹಾರದ ಆ ಹೋಟೆಲ್ ಎಲ್ಲ ಖಾಲಿ ಆಗಿರುತ್ತೆ, ಮನೆ ಹತ್ರ ನಿಲ್ಸಿರ್ತಾರೆ. ಆಗ ಇವರು ಇಳಿದು ಹೋಗ್ತಾರೆ, ಅವ್ರನ್ನ ಕೇಳ್ತಾರೆ, ಅಮ್ಮ ಇದು ನನ್ನ ಮಗಳದು ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಅಯ್ಯೋ ತಗೊಂಡೋಗಿ ಅದಕ್ಕೇನಂತೆ ಅಂತ. ಇವ್ರಿಗೆ ಏನು ಅಂದ್ರೆ ಅವರು ಎಷ್ಟರ ಮಟ್ಟಿಗೆ ನಂಬುತ್ತಾರೆ, ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕಲ್ವಾ, ಏನ್ ಮಾಡೋದು ಅಮ್ಮ ನಂಬುತ್ತೀರಾ ನೀವು ಅಂತ ಕೇಳ್ತಾರೆ. ಆಗ ಇಲ್ಲ ಅದಕ್ಕೇನಂತೆ ಮಗು ಬಿಳಿಸ್ಕೊಂಡು ಹೋಗಿತ್ತು, ಯಾವುದೋ ಸ್ಕೂಟ್ರಲ್ಲಿ ಹೋಗ್ತಾ ಬಿಳಿಸ್ಕೊಂಡು ಹೋಗಿತ್ತು, ಅದಕ್ಕೆ ತೆಗೆದಿಟ್ಟಿದೀವಿ ಯಾರ್ದೋ ಅಂತ, ನಿಮ್ದೇ ಆದ್ರೆ ತಕೊಂಡೋಗಿ ಅಂತ. ಅವ್ರು ಅಷ್ಟು ಧಾರಾಳವಾಗಿ ಹೇಳುವಾಗ ಇವರಿಗೆ ಸಂಕೋಚ, ಕಡೆಗೆ ಏನ್ ಮಾಡ್ತಾರೆ ಮನೆಗೆ ಹೋಗಿ ಇನ್ನೊಂದು ಸ್ವೆಟರ್ ಇತ್ತು ಅದೇ ತರದ್ದು, ಆ ಸ್ವೆಟರ್ ತಗೊಂಡ್ಬಂದು ಅವರಿಗೆ ತೋರಿಸಿ ಇದು ನನ್ನ ಮಗುವಿನದೇ, ನಾನು ಸುಳ್ಳು ಹೇಳಲ್ಲ ಅಂತ ಪ್ರಾಮಾಣಿಕವಾಗಿ ಆ ಸ್ವೆಟರ್ನ ತಗೊಂಡ್ ಬರ್ತಾರೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ಆ ಮಹಿಳೆಗೆ ಶ್ರಮ ಪಟ್ಟಿರೋದಕ್ಕೆ ಅದು ನಮ್ಗೆ ವಾಪಸ್ ಬಂತು, ಇವೆಲ್ಲವೂ ಕೂಡ ಪೂರ್ವ ನಿಯೋಜಿತ ಯಾವುದೋ ಒಂದು ಶಕ್ತಿ ಈ ರೀತಿ ಮಾಡಿದೆ. ಮತ್ತೆ ಸ್ವೆಟರ್ ಗುಂಡಿ ಅಲ್ಲಿಂದ ಬಿಚ್ಚಿಕೊಳ್ದೇ ಇರೋಂಥದ್ದು ಅಲ್ಲೇ ಬಂದು ಎಲ್ಲ ಓಪನ್ ಆಗ್ಬೇಕಾದ್ರೆ ಹೇಗೆ ಸಾಧ್ಯ, ನಾನು ಅಲ್ಲಿ ನಿಂತಿದ್ದಕ್ಕೆ ಮತ್ತೆ ಅಲ್ಲಿ ಸ್ವೆಟರ್ ನೋಡಿದ್ದಕ್ಕೆ ಏನೋ ಕಾರಣ ಇರಬಹುದು, ಎಲ್ಲದರಲ್ಲೂ ಕೂಡ ಒಂದು ಘಟನೆಯಲ್ಲಿ ನಾವು ಏನೋ ಒಂದು ಕಲಿಯೋದಿರುತ್ತೆ, ಹಾಗಾಗಿನೇ ನಾವು ಶ್ರಮ ಪಟ್ಟು ಯಾವತ್ತೂ ಕೂಡ ನಾವು ಬದುಕಬೇಕು ಅನ್ನೋದು ಒಂದು ನೀತಿ. ಇದು ನನಗಂತೂ ಅರ್ಥ ಆಯ್ತು, ನಿಮ್ಗೇನು ಅರ್ಥ ಆಯ್ತು?
1: ಶ್ರಮ ವಹಿಸಿ ಬದುಕಬೇಕು ನೀವ್ ಹೇಳ್ದಾಗೆ
0: ಅಲ್ವಾ.
1: ಹೌದು, ನಾವು ಶ್ರಮ ಪಟ್ಟಿದ್ದು ನಮ್ಮ ಕೈ ಹಿಡಿಯುತ್ತೆ,
0: ಜಗತ್ತಿನ ನೀತಿಯೇ ಅದು.
1: ಹೌದು,
0: ಶ್ರಮವಿಲ್ಲದ ಜೀವನ ಅದು ನೆಮ್ಮದಿಯನ್ನ ಕೊಡೋದಿಲ್ಲ ಅಂತ ನೋಡಿ. ಅವರು ಸರಳವಾಗಿ ಶ್ರಮ ಪಟ್ಟು ದುಡ್ದಿದ್ರು, ಸರಳವಾಗಿ ಜೀವನ ನಡೆಸ್ತಾ ಇದ್ರು ದಂಪತಿ, ಮತ್ತೆ ಸಿಕ್ತು ಅದು, ಕಳೆದು ಹೋಗಿದ್ದಂತದ್ದು ಸಿಕ್ತು. ಅದು ಸಿಕ್ಕೋದೇ ಇಲ್ಲ ಕೆಲವರಿಗೆ, ಎಷ್ಟೇ ಈಗ ಛತ್ರಿಗಳನ್ನ ಕಳ್ಕೊಳ್ತೀವಿ, ಸಿಗುತ್ತಾ?
1: ಸಿಗಲ್ಲ,
0: ಸಿಗಲ್ಲ. ಏನೋ ಒಂದು ನಾವು ಶ್ರಮ ಪಟ್ಟಿರ್ತೀವಿ ಛತ್ರಿ, ಆದ್ರೆ ನಾವು ಕ್ಷಮೆ ಕೊಟ್ಬಿಡ್ತೀವಿ, ಯಾಕೆ ಅದನ್ನ ತಿನ್ನೋದಂತೂ ಸಾಧ್ಯ
1: ಇಲ್ಲ.
0: ಯಾರೋ ಒಬ್ರು ಬಳಸ್ತಾರೆ, ಯಾರು ಕೂಡ ನನ್ನ ಪ್ರಕಾರ ಛತ್ರಿ ಕಳ್ಕೊಂಡವರು ಯಾರು ಅಳಲ್ಲ, ರೋಧಿಸಲ್ಲ. ಯಾಕೆ ಹೇಳಿ, ಮಳೆ ಬಂದಾಗ ಅವ್ರು ಬಳಸ್ತಾರೆ, ಮತ್ತೆ ಅವರು ಅದನ್ನ ಕಳ್ಕೊಂಡ್ರು ಇನ್ನೊಬ್ರಿಗೆ ಸಿಗತ್ತೆ ಅಲ್ವಾ, ನಮ್ಮ ಗೀತಾದಲ್ಲಿ ಹೇಳಿರೋ ರೀತಿ ಅಲ್ವಾ. ಯಾವತ್ತೂ ಕೂಡ ಇವತ್ತು ನಮ್ಮ ವಸ್ತು ನಾಳೆ ಇನ್ನೊಬ್ಬರ ವಸ್ತು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಹಾಗಂತ ಶ್ರಮ ಪಟ್ಟಿರೋದನ್ನೆಲ್ಲ ಕಳ್ಕೊಳ್ಬೇಕು ಅಂತ
1: ಕಳ್ಕೊಬಾರ್ದು.
0: ಈಗ ನೋಡಿ ಆ ಘಟನೆಯಲ್ಲಿ ಆ ಸ್ವೆಟರ್ ಸಿಕ್ತು ಅವ್ರಿಗೆ, ಮತ್ತೆ ಆನಂದ ಆಯ್ತು, ಕಡೆಗೆ ಮಗಳು ಕೂಡ ಖುಷಿ ಪಟ್ಲು. ಆಮೇಲೆ ಅವರಪ್ಪನಿಗೆ ಹೇಳಿದ್ಲು ಮತ್ತೆ ಸಿಕ್ತು ಅಂತ. ಆಗ ಅವರಪ್ಪ ಹೇಳ್ತಾರೆ, ಮಗಳೇ ನೀನಿವತ್ತು ಚಿಕ್ಕವಳಿದ್ದೀಯ, ಯಾವತ್ತು ಕೂಡ ಎನರ್ಜಿ ಲಾಸ್ ಆಗಬೇಕು, ಅಂದರೆ ನಾವು ಊಟ ಮಾಡಿದ್ರೆ ಅದು ಎನರ್ಜಿ ಲಾಸ್ ಆಗಬೇಕು ಅಂದರೆ ಕೆಲಸ ಮಾಡಬೇಕು, ಏನನ್ನಾದರೂ ಒಂದು ಚಿಕ್ಕ ಪುಟ್ಟದ ಅಮ್ಮನಿಗೆ ಒಂಚೂರು ಸಹಾಯ ಮಾಡಬೇಕು. ಈಗ ನೋಡು, ಶ್ರಮ ಪಟ್ಟು ನಾನು ತೆಗೆದುಕೊಂಡು ಬಂದಿದ್ದು ಅದು ಸಿಕ್ತು, ಯಾಕಾಗಿ ಹೇಳಿ, ನನ್ನ ಶ್ರಮದಲ್ಲಿ ನನ್ನ ಎನರ್ಜಿಯನ್ನ ಲಾಸ್ ಮಾಡಿ ತೆಕ್ಕೊಂಡಿದ್ದೆ. ಈಗ ನೀನು ಪ್ರತಿ ಕ್ಷಣ ಅದ್ರ ಕಡೆ ಗಮನ ಕೊಡ್ಬೇಕು, ಶ್ರಮ ವಹಿಸಿ ಅಂದ್ರೆ ಕೆಲಸ ಮಾಡ್ಕೊಡ್ಬೇಕು, ಓದ್ಬೇಕು ಓದ್ಬೇಕು. ಸೋಮಾರಿತನ ಮಾಡಿದ್ರೆ ಅಂಕಗಳು ಬರೋದಿಲ್ಲ. ಈಗ ನೋಡಿ ಸಮಯ ಆಗ್ತಾ ಇದೆ, ಶ್ರೋತೃಗಳೆಲ್ಲ ಏನಪ್ಪಾ ಇವ್ರು ಇನ್ನೊಂದು ಘಟನೆ ಹೇಳ್ಬಿಟ್ರೆ ಇವತ್ತು ನನ್ನದೇ ಹಾಡು ಕಾರ್ಯಕ್ರಮ ಮುಗಿದು ಹೋಗುತ್ತೆ ಅಂತ. ಈಗ ಮೊದಲ ಕರೆ ಯಾರ್ದು ಅಂತ ನೋಡೋಣ.
1: ನೋಡೋಣ. ಹಲೋ
0: ಹಲೋ ನಮಸ್ತೆ.
1: ಹಲೋ ಹಲೋ.

0: ಹಲೋ.
1: ಹಲೋ, ನಮಸ್ತೆ.
0: ಹಾ ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಾ ಇರೋದು? ಸ್ವಲ್ಪ ಜೋರಾಗಿ ಮಾತಾಡಿ.
0: ನಾನು ಕೊಡಗಿನ ಮಾಧವ ಚುಮ್ಮ ಮಾತಾಡ್ತಿರೋದು.
1: ಕೇಳಿಸ್ತಾ ಇಲ್ವಲ್ಲ?
0: ಕೊಡಗಿನ ಮಾಧವ ಚುಮ್ಮ ಮಾತಾಡ್ತಿರೋದು ಮೇಡಮ್.
2: ಮಾಧವ್ ಅವರು?
0: ಹೌದು.
2: ಮಾಧವ್ ಅವ್ರೆ, ಹೇಗಿದ್ದೀರಾ?
0: ಹಾ ಚೆನ್ನಾಗಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿದ್ದೀವಮ್ಮ.
1: ಹಾ ಮಾಧವನ್ ಅವರೇ, ನಮಸ್ಕಾರ.
0: ನಮಸ್ಕಾರಗಳು.
1: ನಿಮ್ಮ ನೆಚ್ಚಿನ ಹಾಡು?
0: ನನ್ನ ನೆಚ್ಚಿನ ಹಾಡು ನೀನು ನೀನೇ ಇಲ್ಲಿ ನಾನು ನಾನೇ.
1: ಅಲ್ಲ, ಚಿತ್ರದ ಹೆಸರು?
0: ಗಡಿಬಿಡಿ ಗಂಡ.
1: ಹಾ ಅಲ್ವಾ, ನೀವು ಹೇಳ್ಬೇಕಲ್ವಾ?
0: ಹೌದು.
1: ಹ್ಮ್,
0: ನಾನು ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.
1: ಏನದು?
0: ನಾವು ಅಳೆದು ಹೋದ ನಂತರ
1: ಹ್ಮ್
0: ನಮ್ಮ ದೇಹ
1: ಹ್ಮ್
0: ಮಣ್ಣಾಗಿ ಹೋಗ್ತದೆ ಅಲ್ವಾ?
1: ಹೌದು.
0: ಅದಕ್ಕೋಸ್ಕರ ನಾನು ಸಂಪೂರ್ಣ ನನ್ನನ್ನು ದಾನ ಮಾಡಲಿಕ್ಕೆ,
1: ದೇಹದಾನ ಮಾಡಲಿಕ್ಕೆ.
0: ಹೌದು, ದೇಹದಾನ ಮಾಡಲಿಕ್ಕೆ
1: ನಿರ್ಧರಿಸಿ ಸಹಿ ಹಾಕಿದ್ರಾ?
0: ಹೌದು, ಸಹಿ ಹಾಕಿ ಆಗಿದೆ.
1: ತುಂಬಾ ಸಂತೋಷ ಆಯ್ತು.
0: ಕಳೆದ ವಾರದಲ್ಲಿ ಇದಾಗಿತ್ತು.
1: ಹ್ಮ್ ಹ್ಮ್.
0: ಆದ್ರೆ ನಾನು ಅದನ್ನ ಹೇಳಲಿಕ್ಕೆ ಮರೆತು ಬಿಟ್ಟೆ.
1: ಹ್ಮ್ ಹ್ಮ್ ಹ್ಮ್ ಹ್ಮ್.
0: ಇವಾಗ ಸಮಯಗಳು ಸಿಕ್ಕಿತ್ತು, ಸಂದರ್ಭ ಸಿಕ್ಕಿತ್ತು, ವಿಸ್ತರಿಸಿದ್ದೇನೆ.
1: ಹಾ, ತುಂಬಾ ಒಂದು ಒಳ್ಳೆಯ ನಿರ್ಧಾರ. ಈ ಹಿಂದೆ ಒಂದು ಕಾರ್ಯಕ್ರಮ ಕೂಡ ಆರಂಭ ಆಗಿತ್ತು, ಅದರ ಕುರಿತಾಗಿ ಪ್ರಸಾರ ಆಗಿತ್ತು. ನಿಲಯದ ಮುಖ್ಯಸ್ಥರಾದಂತಹ PM ಜಗದೀಶ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ದರು.
0: ಹೌದು ಹೌದು ಹೌದು,
1: ನೆನಪಿದೆಯಾ?
0: ಹೌದು,
1: ದೇಹದಾನದ ಕುರಿತಾಗಿ.
0: ಗೊತ್ತಾಯ್ತು.
1: ಹಾ, ಒಂದು ಒಳ್ಳೆಯ ನಿರ್ಧಾರ. ನಿರ್ಧಾರಕ್ಕೆ ಸ್ವಾಗತವನ್ನ ಕೋರೋಣ ನಮ್ಮ ಶ್ರೋತೃಗಳ ಪರವಾಗಿ ಅಂತ ಹೇಳೋಣ. ಈಗ ಒಂದು ನುಡಿಗಟ್ಟು ನಿಮಗೆ.
0: ಆಕಾಶವಾಣಿಯಲ್ಲಿ ಬರತಕ್ಕಂತ ಕಾರ್ಯಕ್ರಮಗಳು,
1: ಹ್ಮ್,
0: ಕಗ್ಗದ ಸಿರಿ ಇರ್ಬೋದು, ಆಮೇಲೆ ರೈತರಿಗೆ ಸಲಹೆಗಳು ಇರ್ಬೋದು,
1: ಹ್ಮ್,
0: ಬರ್ತಕ್ಕಂತ ಕನ್ನಡ ವಾರ್ತೆಗಳು, ಅರೆ ಭಾಷೆ ಮತ್ತೆ ಕೊಡವ ವಾರ್ತೆಗಳು ಇರ್ಬೋದು.
1: ಹೌದು,
0: ಜನಗಳಿಗೆ ಮನ ಮುಟ್ಟೋ ಹಾಗಿದೆ.
1: ಹೌದು,
0: ಮತ್ತೆ ಜನಗಳಿಗೆ ಇದನ್ನ ಇದರ ಬಗ್ಗೆ ನಾವು ಏನು ತಿಳ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ.
1: ಹ್ಮ್ ಹ್ಮ್.
0: ಮತ್ತೆ ಇನ್ನೊಂದು ಮನೋಭಾವನೆಗಳು ಏನಂದ್ರೆ,
1: ಹ್ಮ್,
0: ನಮ್ಮ ಕೊಡಗಿನ ವಾಣಿ ಚಿಂಗಮ್ಮಯ್ಯ ಅವರು,
1: ಹ್ಮ್,
0: ನಮ್ಮದೇ ಆಗಿರ್ತಕ್ಕಂತ ಅಂಗವಿಕಲರ ಒಂದು ವೇದಿಕೆ ಇದೆ, ನಮ್ಮ ವಾಣಿ ಅಂತ.
1: ಹಾ,
0: ಅವರು ಅದಕ್ಕೆ ಬರ್ತಿಲ್ಲ, ದಯವಿಟ್ಟು ಬರ್ಬೇಕು.
1: ಅವರು ಕೂಡ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ.
0: ಹೌದೌದು, ಕೇಳ್ತಾ ಇರ್ತಾರೆ.
1: ಈಗ ಒಂದು ನುಡಿಗಟ್ಟು ನಿಮಗೆ
0: ಕೇಳಿ.
2: ಹೃದಯ ಒಡೆಯುವುದು.
0: ಹೃದಯ ಒಡೆಯಿತು ಅಂದ್ರೆ,
2: ಹ್ಮ್,
0: ನಾನು ಏನಾದ್ರೂ ಒಂದು ವೇಳೆ ಒಳ್ಳೆ ಕೆಲಸವನ್ನು ಮಾಡಿದ್ರೆ,
2: ಹ್ಮ್,
0: ಆ ಒಳ್ಳೆ ಕೆಲಸ ಅದಕ್ಕೆ ಫಲಿತಾಂಶ ಬರಲಿಲ್ಲ,
2: ಹ್ಮ್,
0: ಒಂದು ವೇಳೆ ಬಂದರೂ ಕೂಡ ಜನಗಳಿಗೆ ತೃಪ್ತಿಯಾಗದೆ ನನ್ನನ್ನು ಹೇಗಳಿಸಿದ್ರೆ ಆಗ ನನ್ನ ಹೃದಯ ಒಡೆಯಿತು.
1: ದೀರ್ಘ ಆಯ್ತು ವಾಕ್ಯ.
0: ದೀರ್ಘ ಆಗದೆ ನನಗೆ ಚಿಕ್ಕದಾಗಿ ಮಾಡ್ಲಿಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ತಾರಸ್ಥಾಯಿಗಳು ಮಂತ್ರಸ್ಥಾಯಿ ಅಲ್ಲ ನಂದು.
1: ಹ್ಮ್ ಹ್ಮ್ ಹ್ಮ್ ಹ್ಮ್.
0: ಹೌದು,
1: ಆಯ್ತು. ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದ.
0: ಓಕೆ,
1: ಈಗ ಚಿತ್ರ ಅವರು ಒಂದು ವಿಷಯವನ್ನ ಹೇಳಿದ್ರು.
2: ಹೌದು,
1: ದೇಹದಾನದ ಬಗ್ಗೆ.
2: ಹೌದು,
1: ನಾವು ಮುಂದಿನ ಒಂದು ಈ ಗೀತೆಯ ನಂತರ ಸ್ವಲ್ಪ ಅದ್ರ ಬಗ್ಗೆ ಮಾತನಾಡೋಣ. ಈಗ ಅವರ ನೆಚ್ಚಿನ ಹಾಡನ್ನ ಕೇಳಿ ಬರೋಣ. ಮತ್ತೊಮ್ಮೆ ಹೊಸ ಹೊಸ ಶ್ರೋತೃಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ದೂರವಾಣಿ ಸಂಖ್ಯೆಗಳನ್ನ ಹೇಳ್ಬಿಡ್ತೀನಿ. ಕೋಡ್ ಸಂಖ್ಯೆ ಸಮೇತ ಹೇಳೋಣ ಈ ಸಾರಿ. 08272228258, 08272228219. ಶ್ರೋತೃಗಳೇ, ಮಾಧವನ್ ಅವರ ನೆಚ್ಚಿನ ಹಾಡನ್ನ ಕೇಳಿ ಬರೋಣ.
2: ಹೌದು.

0: ಚಿತ್ರ ಈಗ ದೂರವಾಣಿ ಸಂಪರ್ಕದಲ್ಲಿ ಯಾರಿದ್ದಾರೆ ನೋಡೋಣ.
1: ಹೌದು ನೋಡೋಣ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
2: ನಾನು ಪುತ್ತೂರಿನಿಂದ ಸರಸ್ವತಿ.
0: ಸರಸ್ವತಿ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ.
2: ನಿಮಗೆ ಪುತ್ತೂರು ಮಾಣಿಗೇಶ್ವರ ರುದ್ರಾಭಿಷೇಕ ಮಹಾಪೂಜೆ ಹಬ್ಬದ ಶುಭಾಶಯ.
0: ಎಲ್ಲರಿಗೂ ಕೂಡ ಅದು ತಲುಪಲಿ ನಿಮ್ಮ ಮುಖಾಂತರ. ಮತ್ತೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ ಸರಸ್ವತಿ ಅವರೇ?
2: ನೀವು 5 ಗಂಟೆಗೆ 4 ಗಂಟೆಗೆ ಇದು ಯುವವಾಣಿ ಇದ್ದು.
0: ಇಲ್ಲ ಇಲ್ಲ, ಒಂದ್ ನಿಮಿಷ ಸರಸ್ವತಿ ಅವರೇ, ನಿಮ್ಮ ನೆಚ್ಚಿನ ಹಾಡು ಹೇಳಿ.
2: ವೀರಂ ಚಿತ್ರದಿಂದ. ವೀರಂ ಚಿತ್ರದಿಂದ ಶಿವ ಶಿವನೇ ಶಿವ ಶಿವ
0: ವೀರಂ
2: ವೀರಂ.
0: ಹಾ ಹಾ, ಲಭ್ಯ ಇದೆಯಾ? ಈಗ ಹೇಳಿ, ನಿಧಾನಕ್ಕೆ ಹೇಳಿ.
2: 4 ಗಂಟೆಗೆ ಇವರು ಚಿತ್ರ ಮೇಡಮ್ ಇದು ಎಂತಪ್ಪ ಅದನ್ನ ವಿಷಯ
1: ನನ್ನದೇ.
2: 4 ಗಂಟೆಗೆ ನೀವು 5 ಗಂಟೆಗೆ
0: ಅಲ್ಲ, 4 ಗಂಟೆಗೆ ಭಾವಗೀತೆಗಳ ಕಾರ್ಯಕ್ರಮ.
2: ಭಾವಗೀತೆ?
0: ಹಾ,
2: ಒಳ್ಳೆ ಭಾವಗೀತೆ ಹಾಕಿದ್ರು ಮೇಡಮ್, ತುಂಬಾ ಖುಷಿ ಆಯ್ತು. ಮತ್ತೆ 5 ಗಂಟೆಗೆ ನೀವೊಂದು ಕಾರ್ಯಕ್ರಮ ಮಾಡಿದ್ದೀರಿ ಮೇಡಮ್, ಎಲ್ಲರಿಗೆ ಅದು ಅನುಕೂಲವಾಗುವಂತ ಮಾತು.

0: ಯುವವಾಣಿ.
1: ಯುವವಾಣಿಯಲ್ಲಿ ಅದು ನೋಡಿ, ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳಿಗೆ ಯುವಕರಿಗೆವರೆಗೂ ನೀವು ಹೇಳಿದ ಮಾತು ಮೇಡಮ್, ಕುಡಿಯುವುದು ಚಟವನ್ನು ಬಿಡಬೇಕು. ನೋಡಿ, ಸಣ್ಣ ಮಕ್ಕಳಿಂದ ತಂದೆ ತಾಯಿ ಅವರು ಸಾಕ್ತಾರೆ ಮೇಡಮ್, ಸಾಕಿ ಅವರು ದೊಡ್ಡದು ಮಾಡ್ತಾರೆ, ಶಾಲೆಗೆಲ್ಲ ಹೋಗಿ ವಿದ್ಯೆ ಕಲಿಸುವೆಲ್ಲ ಮತ್ತೆ ಕುಡಿಲಿಕ್ಕೆ ಶುರು ಮಾಡ್ತಾರೆ
0: ಮೇಡಮ್.
1: ಆಗ ತಂದೆ ತಾಯಿಗೆ ಬಂದು ಹೊಡಿಯುವುದು ಮೇಡಮ್. ಅದೆಲ್ಲ ನೋಡಿ ನನಗೆ ಅನುಭವ ಆಗಿದೆ ಮೇಡಮ್. ನಾನು ಒಂದು ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮುಂಚೆ ಇದ್ದದ್ದು
0: ಅಲ್ಲ, ಸ್ಥಿಮಿತವನ್ನ ಕಳೆದುಕೊಂಡ ನಂತರ ಏನ್ ಮಾಡ್ತಾರೆ ಅವರು, ಹೇಗೆ ನಡ್ಕೊಳ್ತಾರೆ ಒಬ್ರು ಒಟ್ಟಿಗೆ ಅನ್ನೋದು ಗೊತ್ತಾಗಲ್ಲ ಅಂತ ವೈದ್ಯಕೀಯ ವರದಿ ಅದು.
1: ಹೌದು ಮೇಡಮ್, ಒಳ್ಳೆ ಮಾತು ನೀವು ಹೇಳಿದ್ದೀರಿ. ಅದನ್ನು ಎಲ್ಲರೂ, ನಾವು ಹಿರಿಯರಾಗ್ಲಿ ಯುವಕರಾಗ್ಲಿ ಸಣ್ಣ ಮಕ್ಕಳಾಗಿ ಕೇಳಿ ಕಲಿಯುವುದು ನಮ್ಮ ಕರ್ತವ್ಯ ಮೇಡಮ್.
0: ಹೌದು ಹೌದು, ಲೇಖಕರಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಪುಸ್ತಕ ಅದು.
1: ಹೌದು ಮೇಡಮ್, ಒಳ್ಳೆ ಕಾರ್ಯಕ್ರಮ ಅದು. ಅದನ್ನು ಕೇಳುವಾಗ ನನಗೆ ಕಣ್ಣಿನಲ್ಲಿ ನೀರು ಬಂತು. ಅಂದ್ರೆ ನಾನು ಕುಕ್ಕೆ ಸುಬ್ರಹ್ಮಣ್ಯ ಪಂದ್ಯದಲ್ಲಿ ಇದ್ದೆ ಮೇಮು, ಅಲ್ಲಿ ಒಬ್ರು ನಾಲ್ಕು ಮಕ್ಕಳು, ಅವರಿಗೆ ಎರಡು ಗಂಡು ಎರಡು ಹೆಣ್ಣು, ಅವರು ವಿದ್ಯೆ ಕಲಿತು ಒಬ್ರು ದೊಡ್ಡವರು ಮಂಗಳೂರಿನಲ್ಲಿ ಕೆಲಸದಲ್ಲಿದ್ದಾರೆ, ಸಣ್ಣವನು ಈ ಹತ್ತನೇವರೆಗೆ ಹೋಗಿ ಅಷ್ಟು ವಿದ್ಯೆ ಕಲಿಸಿದ್ದಾರೆ, ಮತ್ತೆ ಹೋಗ್ಲಿಲ್ಲ. ಗಂಡಿನವರೊಟ್ಟಿಗೆ ಹೋಗಿ ಕುಡ್ದುಕೊಂಡು ಕಾರಿನ ಕೆಲಸಕ್ಕೆಲ್ಲ ಹೋಗಿಕೊಂಡಿದ್ರು. ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾರೆ. ಇವರು ಎಂತ, ಈ ಸಣ್ಣ ಮಗ ಯಾವಾಗಲೂ ಬಂದು ಕುಡ್ದುಕೊಂಡು ಬಂದು ತಾಯಿಗೆ ಓಡಿ, ಒಂದು ದಿವಸ ನನ್ನ ಮನೆಗೆ ಓಡಿ. ಎಲ್ಲಾ ಮೇಲೆ ಮನೆಯಿಂದ 42 ಮನೆ ಇತ್ತು, ಎಲ್ಲಾ ಮನೆಗೆ ಹೋಗ್ತಾರೆ ಮೇಡಮ್. ಹೋಗುವಾಗ ಎಲ್ಲರೂ ಬಾಗಿಲು ಹಾಕುದು, ಸಹಿಸುವುದು ಹೇಗೆ. ಅವರು ನಮ್ಮ ಮನೆಗೆ ಓಡಿಕೊಂಡು ಬಂದ್ರು ಮೇಡಮ್. ನಾನು ಬಾಗಿ ತೆಗೆದು ಬಿಟ್ಟೆ, ಅವನು ನಮಗೆ ಹೊಡಿಲಿಕ್ಕೆ ಬರ್ತಾನಂತೆ. ಅದಕ್ಕೆ ನಾನು ಹೇಳಿದೆ, ನನ್ನ ಗೇಟ್ ಅನ್ನು ತೆಗಿಬೇಡ, ನಿನ್ನ ತಾಯಿ ಇಲ್ಲಿಗೆ ಬರ್ಲಿಲ್ಲ ಅಂತ ಹೇಳಿದೆ. ನೀನು ಹೋಗು, ನೀನು ಕುಡ್ದುಕೊಂಡು ಬಂದವನು ನಮ್ಮ ಬಾಗಿಲಿಗೆ ಬಂದ್ರೆ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡ್ತೇನೆ ಅಂತ
0: ಹೇಳಿದೆ.
1: ಆಗ ಅವನು ಹೋದ. ಇವರು ತಾಯಿ ಇದ್ರು, ಮರು
0: ನಿಮ್ಮ ಮನೆಯಲ್ಲಿದ್ದರು,
1: ಊಟ ಮಾಡಿ ಎಲ್ಲ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿದ್ರು ಮೇಡಮ್.
0: ನೋಡಿ, ಅವರನ್ನ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿ ವಿದ್ಯೆ ಕೊಡಿಸಿದ್ರು ಕೂಡ ಆಕಸ್ಮಿಕವಾಗಿ ಆ ಒಂದು ದುಶ್ಚಟಕ್ಕೆ ಅವರು ಬಲಿಯಾಗ್ಬಿಟ್ರೆ ಅವರ ಜೀವನವೂ ಅಂತ್ಯ.
1: ಜೀವನ ಅಂದ್ರೆ ತಾಯಿ ಇದ್ದಾರೆ, ಈಗ ಅವನು ತೀರಿ ಹೋಗಿದ್ದಾರೆ.
0: ಹಾ ಹಾ ಹಾ, ನೋಡಿದ್ರ ಅದೇ ಅದೇ. ಈಗ
1: ಬುದ್ಧಿ ಹೇಳಿದೇವೆ ಅವನಿಗೆ ಮೇಡಮ್,
0: ಅಲ್ಲ ಈಗ
1: ಕುಡಿಬಾರ್ದನ್ನ ಅಂತ.
0: ಅಂದ್ರೆ ಇವತ್ತು ಇವತ್ತು ಅಲ್ಲ, ಅಷ್ಟು ನೋವಾಗಿರುತ್ತೆ ಅಂತ.
1: ನೋವಾಗಿದೆ ಮೇಡಮ್, ಎಷ್ಟೋ ನೋವಾಗಿದೆ. ನಾವು ನಮ್ಮ ಮನೆಯಿಂದ ತುಂಬಾ ದೂರ ಉಂಟು ಅದು ದೇವಸ್ಥಾನದ ಹತ್ತಿರ, ಆದ್ರೂ ನಮ್ಮ ಮನೆಗೆ ಬಂದ್ರು ನಾವು ಯಾರನ್ನು ಒಂದು ಕಷ್ಟದಲ್ಲಿ ಸಿಲುಕಿದ್ರೆ ನಾವು ಬಿಡುದಿಲ್ಲ ಮೇಡಮ್.
0: ವ್ಯಕ್ತಿ ವಿಶೇಷ ಕೇಳಿದ್ರ ನೀವು?
1: ಹಾ ಕೇಳಿದ್ದೇನೆ ಮೇಡಮ್, ಒಳ್ಳೆ ಕಾರ್ಯಕ್ರಮ ಅಲ್ಲ ಮೇಡಮ್.
0: ಹಾ, ಅದರಲ್ಲಿ ನೋಡಿ, ಅವರು 15 ವರ್ಷ
1: ಹೌದೌದು
0: ಧೂಮಪಾನ ಮದ್ಯಪಾನ ಅದು ಮಗಳಿಗಾಗಿ ಅವರು ತ್ಯಜಿಸಿದ್ದು, ಒಂದು ಸುಂದರ ಸಂಸಾರವನ್ನ
1: ಅದ್ರಲ್ಲಿ ಒಂದು ಕೇಳುವಾಗ ನಾವು ಎಲ್ಲರೂ ಮನೆಯಲ್ಲಿ ಹಾಗೆ ಇರ್ಬೇಕು ಮೇಡಮ್.
0: ಹೌದಲ್ವಾ,
1: ಹಾಗೆ ಇದ್ರೆ ಆ ಮನೆ ಚಂದ ಇರ್ತದೆ ಮೇಡಮ್.
0: ಚೆನ್ನಾಗಿರತ್ತೆ. ಹೌದು, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಒಂದು ಸಂದೇಶ ಇದು ಹೋಗುವಂತದ್ದು ಹಿರಿಯರಾಗಿರೋದ್ರಿಂದ. ಒಂದು ನುಡಿಗಟ್ಟು ನಿಮಗೆ
1: ಹೇಳಿ ಮೇಡಮ್.
2: ಹೃದಯ ಕರಗುವುದು.
1: ಹೃದಯ ಕರಗುವುದು ಅಂದ್ರೆ ಒಬ್ರು ಒಂದು ಮನಸ್ಸಿಗೆ ನೋವು ಮಾಡಿದ್ರೆ ನಮ್ಮ ಹೃದಯ ಕರಗಿ ಹೋಗ್ತದೆ ಮೇಡಮ್. ಒಬ್ರಿಗೆ ಹೊಡಿಯುವಾಗ ನಮ್ಮ ಮನಸ್ಸು
0: ಇಲ್ಲ ಇಲ್ಲ ಸರಿ ಬರ್ಲಿಲ್ಲ ಸರಸ್ವತಿ ಅವರೇ.
2: ಹೃದಯ ಕರಗುವುದು ಅಂದ್ರೆ ಅರ್ಥ ಹೇಳ್ತೀನಿ, ನೀವು ಒಂದು ವಾಕ್ಯ ರಚನೆ ಮಾಡಿ, ಕರುಣೆ ಮೂಡುವುದು ಅಂತ.
1: ಇನ್ನೊಬ್ಬರ ಕಷ್ಟವನ್ನು ನಾವು ನೋಡಿ ನಾವು ಸುಮ್ಮನಿದ್ರೆ ನಮಗೆ ಅದು ಕರುಣೆ ಬರುದಿಲ್ಲ ಮೇಡಮ್. ಅದಕ್ಕೆ ನಾವು ಕರುಣೆ ಸೋರಿಸ್ಬೇಕಾದ್ರೆ ನಾವು ಅವರ ಕಷ್ಟಕ್ಕೆ ಭಾಗಿಯಾಗಬೇಕು.
0: ಅದು ಸರಿ ಬರ್ಲಿಲ್ಲ ಸರಸ್ವತಿ ಅವರೇ. ಈಗ ಪಕ್ಕದ ಮನೆಯವರ ಕಷ್ಟವನ್ನ ನೋಡಿ ನನ್ನ ಹೃದಯ ಕರಗಿತು ಅಂತ ನಾನು ಹೇಳ್ತೀನಿ.
1: ಹೌದು ಮೇಡಮ್, ಹೌದು ಮೇಡಮ್,
0: ಅದೇ ಅಂತ ಅನ್ಕೊಂಡ್ಬಿಡ್ತೀರಾ? ಅಲ್ಲ, ನಿಮ್ಗೆ ಅರ್ಥ ಆಗಿದೆ ಒಂದು ವಾಕ್ಯ ಹೇಳೋದಿಕ್ಕೆ ಅಂತ ಹೇಳಿದ್ದು. ತುಂಬಾ ಸಂತೋಷ ಆಯ್ತು ನಿಮ್ಮ ಅಭಿಪ್ರಾಯಕ್ಕೆ. ಧನ್ಯವಾದಗಳು. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಸರಸ್ವತಿ ಅವರೇ. ನಮಸ್ಕಾರ, ಧನ್ಯವಾದ. ಇನ್ನು ಚಿತ್ರ, ಈಗ ಅವರು ಸರಸ್ವತಿ ಅವರು ಹೇಳಿದಂತ ಒಂದು ಕುಟುಂಬದಲ್ಲಿ ಒಂದು ಒಬ್ಬ ವ್ಯಕ್ತಿ ಈ ರೀತಿಯಾದಂತಹ

0: ಏನು ದುಶ್ಚಟಕ್ಕೆ
1: ಬಲಿಯಾದ್ರೆ
0: ಇಡೀ ಮನಸ್ಸುಗಳು,
1: ಹೌದು ಇಡೀ ಕುಟುಂಬವೇ ಸರ್ವನಾಶ
0: ಅಲ್ಲ, ಸರ್ವನಾಶ ಅನ್ನೋದಕ್ಕಿಂತ ಸತ್ತಂತೆ ಬದುಕಬೇಕಾಗುತ್ತದೆ, ಜೀವಂತ ಶವವಾಗಿ ಬದುಕಬೇಕಾಗತ್ತೆ. ಯಾಕೆ ಅಂದ್ರೆ ಅವರ ಭಾವನೆಗಳು ಒಂದು ಕಡೆ ಅವರು ತೀರ್ಕೊಂಡ್ಬಿಡ್ತಾರೆ ಅನ್ನೋದೊಂದು,
1: ಹೌದು.
0: ಎರಡನೆಯದು ಅವರ ಭವಿಷ್ಯ ಅಂತ್ಯ ಆಗುತ್ತೆ ಅಂತ ಮತ್ತೊಂದು,
1: ಹೌದು.
0: ಮತ್ತೊಂದು ಏನು ಅಂದ್ರೆ ಅವನಿಲ್ಲದ ಜಗತ್ತನ್ನ ನಾವು ಎದುರಿಸ್ಬೇಕಲ್ಲ,
1: ಅದೊಂದು.
0: ಅವರೇನಾದ್ರೂ ಒಂದು ಬ್ರೆಡ್ ವಿನ್ನರ್ ಅಂದ್ರೆ ಅವರು ಸಂಪಾದನೆ ಮಾಡುವ ಸ್ಥಳದಲ್ಲಿದ್ರೆ, ಅಂದ್ರೆ ಸ್ಥಾನದಲ್ಲಿದ್ರೆ, ಇವರೆಲ್ಲ ಏನ್ ಮಾಡಬಹುದು ಮುಂದೆ,
1: ಹೌದು
0: ಅನ್ನೋದು ಒಂದು ಆತಂಕದಲ್ಲೇ ಇಡೀ ಕುಟುಂಬ ಬದುಕಬೇಕಾಗತ್ತೆ. ಒಂದು ನೆಮ್ಮದಿ ಶಾಂತಿಯನ್ನ ಒಂದು ಮನೆಗೆ ಕೊಡಬೇಕು ಅಂದ್ರೆ ಸ್ವಚ್ಛಂದವಾಗಿ ಒಂದು ಶಿಸ್ತಿನ ಜೀವನವನ್ನ ನಡೆಸ್ಕೊಂಡು ಹೋದ್ರೆ ಎಲ್ಲರೂ ಕೂಡ. ಈಗ ರಂಗಕಲೆಯ ಬಗ್ಗೆ ಒಬ್ರು ಮಾತನಾಡಿದ್ರು, ಪರಮೇಶ್ ಸಾಗರ್ ಅಂತ, ಅವ್ರು ಹೇಳಿದ್ರು ಒಂದು ರಜೆ ಸಿಗುತ್ತೆ, ರಜೆಯಲ್ಲಿ ಎಲ್ಲರೂ ಕೂಡ ಸೇರಿ ಸಿಹಿ ಮಾಡಿ ಖಾರ ಮಾಡಿ,
1: ಹೌದು,
0: ಎಲ್ಲ ಹಂಚಿಕೊಂಡು, ಅಂದ್ರೆ ವಿಶೇಷವಾಗಿ ಮನೆ ಅಲಂಕಾರ ಮಾಡಿ, ಒಂದು ಮನೆಯನ್ನ ಅಲಂಕಾರ ಮಾಡಿಬಿಟ್ಟು ಒಂದು ನಾಟಕ, ಒಂದು ಸಾಮಾಜಿಕ ನಾಟಕ ತೆಗೆದುಕೊಳ್ಳಿ. ಕಷ್ಟ ಇರುತ್ತೆ, ಅದರಲ್ಲಿ ಬದಲಾವಣೆ ಮನೋಭಾವನೆ ಇರುತ್ತೆ, ಮೂಡಿಸುವಂತದ್ದು ಒಂದು ನಾಟಕ ತೆಗೊಳ್ಳಿ. ವಾರ ಪೂರ್ತಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಜನ, ಈಗ ನೀವು ನಮ್ಮ ಮನೆಯವರಾದ್ರೆ ನೀವು ಸ್ವಲ್ಪ ಓದ್ಕೊಳ್ಳೋದು ನಿಮ್ಮ ಪಾತ್ರ, ಮತ್ತೊಬ್ರು ಅವರ ಪಾತ್ರವನ್ನ ಓದ್ಕೊಳ್ಳುವಂಥದ್ದು. ಎಲ್ಲರೂ ಹೀಗೆ ಮಾಡಿಕೊಂಡು ಮೊಬೈಲ್ ಅನ್ನ ಪಕ್ಕಕ್ಕಿಟ್ಟು, ಅಂದ್ರೆ ಸ್ವಿಚ್ ಆಫ್ ಅದು ಇಟ್ಟು, ಬೆಳಗ್ಗೆ ಎಲ್ಲರೂ ಸೇರಿ, ಭಾನುವಾರ ರಜೆ ಇರುತ್ತಲ್ವಾ, ಕಾಫಿನೋ ಟೀನೋ ಅದ್ರ ಜೊತೆಗೆ ಏನಾದ್ರೂ ಒಂದು ಒಂದು ಬಿಸ್ಕೆಟ್ ಅಥವಾ ಬೆಣ್ಣೆ ಮುರುಕು, ಬೆಳಗ್ಗೆ ಭಾನುವಾರ ಸ್ಪೆಷಲ್ ಅಲ್ವಾ, ಅಥವಾ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ಅಂತಾನು ಹೇಳ್ತಾರೆ ಅವರು, ಅದನ್ನ ಬೆಳಿಗ್ಗೆನೆ ಅದನ್ನ ಸವಿದು ನಾಟಕ ಮಾಡೋದು. ಆಗ ಅವರ ಭಾವ ತುಂಬಿ ಹೇಳೋದಿಕ್ಕೆ ಅವರೇ ಅದನ್ನ ತಿದ್ದುವಂತದ್ದು.
1: ಹೌದು,
0: ಈಗ ಅಮ್ಮ ಹೇಳ್ತಾಳೆ ಮತ್ತೆ ಮಗಳಿಗೆ, ಅಮ್ಮ ಮಗಳಿಗೆ ಹೇಳ್ತಾಳೆ ಏನಂತ, ಮಗಳೇ ನೀನು ನಾಳೆ ಗಂಡನ ಮನೆಗೆ ಹೋಗುವಂತ ಅವಳು, ನೀನು ಇಂದಿನಿಂದ ಕೆಲವೊಂದು ಕೆಲಸಗಳನ್ನ ಅಡುಗೆ ಮಾಡುವುದನ್ನ ನೀನು ಕಲಿಬೇಕು ಅಂತ ಅಮ್ಮ ಹೇಳ್ತಾಳೆ. ಮಗಳೇನ್ ಹೇಳ್ತಾಳೆ, ಮಗಳೇನ್ ಹೇಳ್ಬೋದು ಹೇಳಿ ನೀವು, ಮಗಳ ಸ್ಥಾನದಲ್ಲಿ
1: ನಾವಾದ್ರೆ ಆಯ್ತು ಅಮ್ಮ ಹೇಳ್ತೀವಿ, ಈಗಿನ ಮಕ್ಳು ಹಾಗೆ ಹೇಳಲ್ಲ,
0: ಅದೆಲ್ಲ ಹೇಳೋ ಹಾಗಿಲ್ಲ. ಮಗಳು ಏನ್ ಹೇಳ್ತಾಳೆ ನಾನು ಅದು ಹೇಳ್ತೀನಿ, ಅದು ಅಂಶ ಏನಂದ್ರೆ, ನಾನು ಓದ್ಬೇಕಮ್ಮ, ನಾನಿದೆಲ್ಲ ಮಾಡಲ್ಲ, ಏನಿದ್ರು ಅಡಿಗೆ ತಿಂಡಿ ಎಲ್ಲ ನೀನೇ ಮಾಡ್ಬೇಕು, ಮದ್ವೆ ಮಾಡ್ಕೊಂಡವನು ಅವನು ನನ್ಗೆ ಮಾಡ್ಕೊಡ್ಬೇಕು, ಹಾಗಾದ್ರೆ ಮದ್ವೆ ಆಗೋದು ಅಂತ ಹೇಳ್ತಾಳೆ. ಅದನ್ನ ನೀವು ನಟನೆಯಲ್ಲಿ ಹೇಳ್ಬೇಕು ಅಂದ್ರೆ ಹೇಗೆ ಹೇಳ್ತೀರಾ?
1: ಇವಾಗ ನಾನು ಮಗಳ,
0: ಹೌದು ಹೌದು,
1: ನಟನೆಯಲ್ಲಿ ಹೇಳೋದಾದ್ರೆ ನನ್ಗೆ ಇದೆಲ್ಲ ಆಗ್ಬರಲ್ಲಮ್ಮ, ನೀನ್ ಬೇಕಾದ್ರೆ ಮಾಡ್ಕೊಡು, ಇಲ್ದಿದ್ರೆ ನಾನ್ ಮದ್ವೆ ಆಗೋನು ಅವನೇ ಮಾಡ್ಕೊಡ್ಲಿ, ಇಲ್ಲ ನನ್ ಮದ್ವೆನೆ ಆಗಲ್ಲ ಅಂತ ಹೇಳ್ತೀನಿ.
0: ಹಾ ನೋಡಿ, ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರ ನೋಡಿ, ಇದು ಕಲೆ.
1: ಹೌದಾ?
0: ಆಗ ಅಪ್ಪ ಹೇಳ್ತಾನೆ, ನೋಡು ಮಗಳೇ ನಾವು ಹೀಗೆ ಇರಲ್ಲ,
1: ಹೌದು
0: ನಾವು ನಾಳೆ ಕಾಲಾಂತರ, ಕಾಲ ನಮ್ಗೆ ಕರೆ ಬಂದಾಗ ಕಾಲನ ಕರೆಗೆ ಹೋಗ್ತೀವಿ, ಆಗ ನಿನಗೂ ಒಂದು ಆಸರೆ ಆಗ್ಬೇಕಲ್ವಾ, ಹಾಗಾಗಿ ಓದು ಓದ್ಬೇಡ ಅಂತ ಹೇಳಲ್ಲ, ಆದ್ರೆ ಕೆಲಸಗಳನ್ನು ಕೂಡ ಕಲ್ತರೆ ನಾಳೆ ದಿನ ನಿನಗೆಲ್ಲ ಉದ್ಯೋಗ ಸಿಗುತ್ತೆ.
1: ಹೌದು,
0: ಆಗ ಅಲ್ಲಿ ನೀನು ಅಡುಗೆ ಮಾಡ್ಕೊಳ್ಬೇಕಾದಂತ ಸಂದರ್ಭ ಬಂದಾಗ ಏನ್ ಮಾಡ್ತೀಯ ಪುಟ್ಟ ಅಂತ ಹೇಳ್ತಾನೆ. ಆಗ ಮಗಳೇನೆ ಹೇಳ್ತಾಳೆ, ಹೇಳ್ಬಹುದು, ಹೌದ ಪಪ್ಪ,
1: ಮಗಳು ಹಾಗೆ ಹೇಳ್ತಾಳ, ನಾನು ಅನ್ಕೊಂಡು
0: ಮಗಳಿಗೆ ಅಪ್ಪನ್ ಕಂಡ್ರೆ ಇಷ್ಟ ಅಲ್ವಾ, ಅಪ್ಪನ್ ಮತ್ತು ಅವಳಿಗೆ ಹೃದಯ ಕರಗ್ ಬಿಡುತ್ತೋ.
1: ಹೌದು ಹೇಳ್ತಾಳ, ಹೌದು ಅಪ್ಪ ಅಂತ, ಆಯ್ತು ಮಾಡ್ತೀನಿ ಅಂತಾಳ,
0: ಹಾಗೆ ಹೇಳಲ್ಲ,
1: ನಾನು ಪಾರ್ಸಲ್ ತರಿಸ್ಕೋತೀನಿ ಅಂತ
0: ಹಾಗೇಳಲ್ಲ ಅವಳು. ಅಪ್ಪ ಆಯ್ತು ಅಪ್ಪ, ನಾನು ಕಲ್ತ್ಕೊಳ್ತೀನಿ ಅಪ್ಪ, ನಿನ್ ಮಾತು ಕೇಳ್ತೀನಿ ಅಪ್ಪ ಅಂತ ಹೇಳ್ತಾಳೆ. ಆಗ ಇನ್ನೊಬ್ರು ಇರ್ತಾರೆ, ಅವ್ರು ಹೇಳ್ತಾರೆ, ನೋಡು ನೋಡು ಅಮ್ಮನ್ ಮಾತು ಕೇಳಲಿಲ್ಲ, ಅಪ್ಪನ್ ಮಾತನ್ನ ಎಷ್ಟು ಚೆನ್ನಾಗಿ ಕೇಳ್ತಾಳೆ, ಅಪ್ಪನ್ ಮಗಳು ಇವಳು ಅಂತ. ಹೀಗೆ ಒಂದು ಕುಟುಂಬದಲ್ಲಿ ಈ ರೀತಿಯ ಸನ್ನಿವೇಶಗಳನ್ನ ಸೃಷ್ಟಿಸಿ ಒಂದು ನಾಟಕವನ್ನ ಮಾಡಿದ್ರೆ ಒಂದು ನೆನಪು ಕೂಡ ಉಳಿಯುತ್ತೆ, ಖುಷಿ ಅನ್ನೋದು ಹುಟ್ಟುತ್ತೆ, ಆನಂದ ಅನ್ನೋದು ಸಂಭ್ರಮ ಪಡುತ್ತೆ ಅಲ್ಲಿ ಅಂತ ಅವರು ಹೇಳಿದಂತಹದ್ದು. ಈಗ ನಮ್ಮ ಶ್ರೋತೃಗಳು ಅವರ ಕಾರ್ಯಕ್ರಮವನ್ನ ಕೇಳಿದ್ದಾರೆ, ಆ ರೀತಿಯಾಗಿ ಅವರು ನಡ್ಕೊಂಡಿದ್ರೆ ಖಂಡಿತ ಅದನ್ನ ಹಂಚ್ಕೊಳ್ಬಹುದು. ನಡ್ಕೊಂಡಿದ್ರೆ ಅಂದ್ರೆ ಆ ರೀತಿ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿ
1: ಅವರಿಗೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ಬಹುದು. ನಮ್
0: ಆಗ ಒಬ್ರು ಹೇಳುವಂತಹದ್ದು, ಈ ಪಾತ್ರದಲ್ಲಿ ಹೀಗೆ ಇವರು ನಟಿಸಿದಂತಹ ಅವರು, ಇವರ ಪಾತ್ರದಲ್ಲಿ, ತಾಯಿಯ ಪಾತ್ರದಲ್ಲಿ

0: ಮಗಳ ಪಾತ್ರದಲ್ಲಿ ಮಗನ ಪಾತ್ರದಲ್ಲಿ ಅಂತ ಒಂದು ಕುಟುಂಬದಲ್ಲಿ ಈ ರೀತಿ ಇದ್ರೆ ಅವರು ದುಶ್ಚಟಕ್ಕೆ ಬಲಿಯಾಗುವಂತದನ್ನ ತಡೀಬಹುದು ಅಂತ ಅವ್ರು ಹೇಳಿದ್ದು.
1: ಖಂಡಿತ ಆಗ್ಲಿ
0: ಅಲ್ವಾ, ನಿಜವಾಗಿ ಅದು ಒಳ್ಳೆಯ ಯೋಚನೆ ಇವತ್ತಿನ ದಿನಮಾನಸಕ್ಕೆ ಅಲ್ವಾ.
1: ಖಂಡಿತವಾಗಿ
0: ಈಗ ಸರಸ್ವತಿ ಅವರ ನೆಚ್ಚಿನ ಹಾಡನ್ನ ಕೇಳೋಣ.

0: ಮುಂದಿನ ಕರೆ ಯಾರು ಇಲ್ಲಿಂದ ನೋಡೋಣ ಅಲ್ವಾ? ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಎಲ್ಲಿಂದ?
1: ನಾನು ಮಡಿಕೇರಿಯಿಂದ ನಿರ್ಮಲಾ.
0: ನಿರ್ಮಲಾ ಅವರೇ ನಮಸ್ಕಾರ.

0: ನಮಸ್ತೆ ಮೇಡಮ್. ನನ್ನ ಹಾಡು ಬಂದು ಸೇವಂತಿ ಸೇವಂತಿ ಫಿಲಂ. ಅದರಲ್ಲಿ ಭಾಗ್ಯದ ಬಳೆಗಾರ ಹೋಗಿ ಬಂದಂತವರಿಗೆ
1: ಯಾಕಾಗಿ ಇಷ್ಟ ನಿರ್ಮಲ ಅವರಿಗೆ?
0: ಚಂದ ಇದೆಲ್ಲ ಮೇಡಮ್.
1: ಅಲ್ಲ, ನಮಗೆ ಚಂದ ಅಂತ ನಾವು ಹೇಳ್ತೀವಿ, ನಿಮಗೆ ವಿಶೇಷವಾಗಿ ಇಷ್ಟವಾಗುವಂತಹ?
0: ನನಗೆ ತವರಿಲ್ಲ ಮ್ಯಾಮ್ ಮಾಡಲಿಕ್ಕೆ.
1: ಹಾಡಿನ ಮುಖಾಂತರ ನೆನಪು ಮಾಡ್ಕೊಳ್ತೀರಾ?
0: ಹೌದು.
1: ಹೇಳಿ, ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ ನಿರ್ಮಲ ಅವರೇ?
0: ಮೇಡಮ್ ನನಗೆ ಹೆಸರು ಹೇಳಲಿಕ್ಕೆ ಬರೋದಿಲ್ಲ, ಬಟ್ ನಾನು ಎಲ್ಲ ಕಾರ್ಯಕ್ರಮನೂ ಕೇಳ್ತೀನಿ.
1: ವ್ಯಕ್ತಿ ವಿಶೇಷ ಕೇಳಿದ್ರ?
0: ಕೇಳಿದೆ ಮ್ಯಾಮ್, ನಂಗೆ ತುಂಬ ಇಷ್ಟವಾದ.
1: ಅದೇ, ಕಳೆದ ಬಾರಿ ನೀವು ಅದ್ರ ಬಗ್ಗೆ ಮೊದಲ ಭಾಗದ ಒಂದು ಸಾರಾಂಶವನ್ನ ಹೇಳಿದ್ರಿ, ನಂಗೆ ತುಂಬ ಇಷ್ಟ ಆಯ್ತು ಅಂತ. ಅದಕ್ಕೆ ಉತ್ತರ ಸಿಕ್ಕಿರಬಹುದಲ್ಲ ನಿಮಗೆ?
0: ಸಿಕ್ತು ಮೇಡಮ್, ನನಗೆ ಆ ಥರದ್ದೆಲ್ಲ ಪ್ರೋಗ್ರಾಮ್ ಕೊಡ್ತಿದ್ದಾರಲ್ಲ, ಅದಕ್ಕೋಸ್ಕರ ನಾನು ಆಕಾಶವಾಣಿಯವರಿಗೆ ಮತ್ತೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಮ್ಯಾಮ್. ಯಾಕೆಂದ್ರೆ ಹುಡುಕಿ ನೀವು ಆ ತರದ ಒಂದೊಂದು ಇದು ಕೊಡ್ತೀರಲ್ಲ ಪ್ರೋಗ್ರಾಮ್, ಅದು ತುಂಬಾ ಖುಷಿ ಆಗ್ತದೆ ಮ್ಯಾಮ್.
1: ವ್ಯಕ್ತಿತ್ವವನ್ನ
0: ಹೇಳುವಾಗ ನಾವು ಕೂಡ ಒಂದು ಖುಷಿಯಲ್ಲಿ ಅದನ್ನ ಕೇಳಬೇಕು, ಇನ್ನು ಇನ್ನು ಕೇಳಬೇಕು, ನೆಕ್ಸ್ಟ್ ಭಾಗ ಯಾವಾಗ ಅಂತ ನಾವು ಅದು ಆಲಿಸಿ ಯೋಚನೆ ಇಟ್ಕೊಳ್ತೀವಿ ಮ್ಯಾಮ್. ಅದು ಖುಷಿ ಆಗ್ತದೆ.
1: ಈಗ ನಿಮಗೆ ಒಂದು ರೂಢಿಗಟ್ಟು ನಿರ್ಮಲ ಅವರೇ,
0: ಹೇಳಿ ಮ್ಯಾಮ್.
1: ಹಲ್ಲು ಕಚ್ಚುವುದು.
0: ಸಿಟ್ಟು ಬಂದಾಗ ಹಲ್ಲು ಕಚ್ಚುವುದು.
1: ವೆರಿ ಗುಡ್, ಚಿಕ್ಕದಾಗಿ ಹೇಳ್ಬಿಟ್ರು ನೋಡಿ ಅವರು, ನಿರ್ಮಲ ಅವರು. ನಿರ್ಮಲ ಅವರೇ, ಧನ್ಯವಾದ, ನಿಮ್ಮ ಹಾಡು ಪ್ರಸಾರ ಆಗತ್ತೆ.
0: ಥ್ಯಾಂಕ್ ಯು ಮ್ಯಾಮ್,
1: ನಮಸ್ಕಾರ.
0: ನಮಸ್ತೆ.
1: ಈಗ ಚಿತ್ರ, ಈಗ ಅವರು ಹೇಳಿದ್ರಲ್ವಾ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ನಿರ್ಮಲ ಅವರು ಕಳೆದ ಬಾರಿ ಹೇಳಿದ್ರು, ಇವತ್ತೆಂಟು ದಿನದಲ್ಲಿ ಕಳೆದ ಸೋಮವಾರ ಆ ಕಾರ್ಯಕ್ರಮ ಚೆನ್ನಾಗಿತ್ತು. ಅವರ ಪತ್ನಿ ಇವರನ್ನ ಮದುವೆ ಆದರು, ಐದನೇ ತರಗತಿ ಓದಿರುವಂತಹ ಅವರು, ಶಿಕ್ಷಕಿ. ಹೇಗೆ ಸಾಧ್ಯ ಅಂತ ಹೇಳಿದರು, ಅದು ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಸ್ವತಃ ಸಂಪರ್ಕ ಮಾಡಿದಾಗ ಅವರ ಪತ್ನಿ ಮಾತನಾಡಿದರು. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಹಲವರು ಹೇಳಿದ್ರಂತೆ, ನಿಮ್ಮ ಪತಿಗಿಂತ ನೀವು ಹೋಗಬೇಕಿತ್ತು ಆಕಾಶವಾಣಿಗೆ ಅಂತ. ಆಗ ಅವರನ್ನು ನಾವು ಸಂಪರ್ಕ ಮಾಡಿದಾಗ ಅವರು ಹೇಳಿದ್ರು, ಹಾಗೇನಿಲ್ಲ, ಅವರು ಮಾತನಾಡಿದ್ರಲ್ಲೇ ನಮ್ಮ ಭಾವನೆಯೂ ಕೂಡ ಇದೆ, ಒಂದೇ ಮನೆಯಲ್ಲಿ ನಾವು ಬಂದರೆ ಚೆನ್ನಾಗಿರಲ್ಲ, ಆದರೆ ಅವರು ಇರೋದನ್ನ ಹೇಳ್ತಾರೆ. ನನ್ನ ಪತಿ ಮತ್ತು ನಾನು ಮತ್ತೆ ಕೇಳಿದಾಗ ಅವರು ಒಳ್ಳೆಯವರು ಅಂತ ಒಬ್ರು ಹೇಳಿದಾಗ, ಇವರು ಈ ಹುಡುಗ ಹೇಳಿದ್ರಂತೆ ಮೊನ್ನೆ ವೆಂಕಟೇಶ್ ಶೆಟ್ಟಿ ಅವ್ರು ಹೇಳಿದ್ರಂತೆ, ನಾನು ಓದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇಲ್ಲ ನೀವು ಓದೋದು ಮುಖ್ಯ ಅಲ್ಲ, ನೀವು ನನ್ನನ್ನು ಚೆನ್ನಾಗಿ ನೋಡ್ಕೋತೀರಾ, ನಾನು ಮದುವೆ ಮಾಡ್ಕೊಳ್ತೀನಿ, ನೀವೇನಾದರೂ ವ್ಯಾಪಾರ ಮಾಡಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಅಷ್ಟೇ ಹೇಳಿದ್ದಂತೆ ಅವ್ರು ಹೇಳಿದ್ರು. ಅಷ್ಟು ಹೇಳಿದ್ದಕ್ಕೆ ಅವರು ಒಪ್ಕೊಂಡು ಮದುವೆ ಆಗಿದ್ದಾರೆ. ಹುಡುಗ ಚೆನ್ನಾಗಿದ್ದಾನೆ, ಅದಕ್ಕಿಂತ ಮುಖ್ಯವಾಗಿ ಹೃದಯವಂತಿಕೆ ಇದೆ,
2: ಹೌದು,
1: ಹಾಗಾಗಿ ನಾನು ಒಪ್ಕೊಂಡು ಮದುವೆ ಆದೆ. ಇವತ್ತಿನವರೆಗೂ ನಾವು ಯಾವತ್ತೂ ಕೂಡ ಜಗಳ ಮಾಡಿಲ್ಲ, ಮನಸ್ತಾಪ ಅನ್ನೋದು ಬಂದಿಲ್ಲ, ಆನಂದದ ಜೀವನ ನಮ್ಮದು ಅಂತ ನಿಮ್ಮ ಶ್ರೋತೃಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ ಅಂತ ಅವರು ಚಂದ್ರಕಲಾ ಅವರು
2: ಹೇಳಿದ್ರು.
1: ವೆಂಕಟೇಶ್ ಶೆಟ್ಟಿ ಅವರ ಪತ್ನಿ ನಿಜವಾಗಿ ಇಲ್ಲಿ ಕಲಿಯುವಂಥದ್ದಿದೆ. ನಿರ್ಮಲ ಅವರು ಹೇಳಿದ ಹಾಗೆ ಓದಿರೋ ಹುಡುಗನೇ ಬೇಕು, ಕೆಲಸದಲ್ಲಿರುವವನೇ ಬೇಕು, ಮತ್ತೆ ನಮಗೆ ಪ್ರೆಸ್ಟೀಜ್, ನಮ್ಮ ಅಳಿಯ ಇಂಥ ಕೆಲಸದಲ್ಲಿದ್ದಾನೆ ಅಂತ. ಇವರ ಈಕೆಯ ಮನೆಯಲ್ಲಿ ಅಂದರೆ ಅವರ ಪತ್ನಿಯ ಮನೆಯಲ್ಲಿ ಎಲ್ಲರೂ ಕೂಡ 10 ಮಕ್ಕಳಂತೆ ಎಲ್ಲರೂ ಕೂಡ ಶಿಕ್ಷಕರು, ಎಲ್ಲರೂ ಕೂಡ ಶಿಕ್ಷಕ ಶಿಕ್ಷಕಿಯರೇ. ಅವರ ತಂದೆ ಹೋಟೆಲ್ ನಡೆಸ್ತಾ ಇದ್ರಂತೆ. ಅವರು ಹೇಳಿದಂಥದ್ದು, ನೀವು ಓದಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಇನ್ನೊಬ್ಬರ ಸಂಪಾದನೆಗೆ ನೀವು ಕಾಯಬೇಡಿ.
2: ಹೌದು, ಖಂಡಿತವಾಗಿ.
1: ಹೋಟೆಲಲ್ಲೂ ಕೆಲಸ ಮಾಡಿಕೊಂಡು, ಮತ್ತೆ ಅವ್ರು ಬರ್ತಾ ಇದ್ರಲ್ಲ ಹೊರಗಿನ ಜನ ಗ್ರಾಹಕರು, ಅವರು ಕೂಡ ಹೇಳ್ತಾ ಇದ್ರಂತೆ. ಅಂದ್ರೆ ಅವರಿಂದ ಕಲಿತಿದ್ದಾರೆ ಇವರು.
2: ಹೌದು,
1: ನಾವು ದುಡಿತಾ ಇರೋದಕ್ಕೆ, ನಮ್ಮ ಶ್ರಮದಲ್ಲಿ ನಾವು ನಿಮ್ಮ ಅಂಗಡಿಗೆ ಬಂದು ನಾವು ತಿಂತಾ ಇದ್ದೀವಿ, ಏನು ಓದ್ಲಿಲ್ಲ ಅಂದ್ರೆ ನಮ್ಗೆ ಯಾರು ಕೊಡ್ತಾರೆ, ಅದು ಕೊಟ್ಟರು ಈಸ್ಕೋಬಾರ್ದು, ಅದು ಭಿಕ್ಷೆ ಆಗ್ಬಿಡತ್ತೆ ಅಂತ. ಆ ಮಾತುಗಳನ್ನೆಲ್ಲ ಸಂಗ್ರಹಿಸಿ ಅವರ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಇವತ್ತು ಶಿಕ್ಷಕರಾಗಿದ್ದಾರಂತೆ ಶಿಕ್ಷಣ ಇಲಾಖೆನಲ್ಲಿ. ಆದಾಗ್ಯೂ ಇವರು ವೆಂಕಟೇಶ್ ಶೆಟ್ಟಿ ಅವರನ್ನ ವಿವಾಹ ಆಗೋಕೆ ಮುನ್ನ, ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀರಾ, ಅಷ್ಟು ಸಾಕು,
2: ಅಷ್ಟು ಸಾಕು,
1: ಅಷ್ಟೇ, ನಾನು ನೋಡ್ಕೊಳ್ತೀನಿ ನಿಮ್ಮನ್ನ, ನೀವು ನನ್ನನ್ನು ಪ್ರೀತಿ ಮಾಡ್ತೀರಾ, ಎರಡೇ ಮಾತಲ್ಲಿ ಅವ್ರದ್ದು ವಿವಾಹ ನಿರ್ಧಾರ ಆಗಿದೆ, ತುಂಬ ಚೆನ್ನಾಗಿದ್ದೀವಿ ಜೀವನದಲ್ಲಿ ಅಂತ ಅವರು ಹೇಳಿದಂಥದ್ದನ್ನು ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಈಗ ನಿರ್ಮಲ ಅವರ ನೆಚ್ಚಿನ ಹಾಡನ್ನು ಕೇಳೋಣ.
2: ಹೌದು.

0: ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ?
1: ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
0: ಪುಷ್ಪರಾಜ್. ಪುಷ್ಪರಾಜ್ ಅವರೇ ನಮಸ್ಕಾರ.
2: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ? ಏನ್ ತಿಂಡಿ?
2: ತಿಂಡಿ ದೋಸೆ, ಅದು ಕ್ಯಾಬೇಜ್ ಸಾರ್ ಮೇಡಮ್.
0: ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ? ತಿಂಡಿಯಿಂದ ಜಂಪ್ ಆಯ್ತು ಕಾರ್ಯಕ್ರಮಕ್ಕೆ.
2: ನಿನ್ನೆ ಗೀತ ಮಾಧುರಿಯ ಕಾರ್ಯಕ್ರಮ ಕೇಳಿದೆ ಮೇಡಮ್.
0: ಹೌದಾ? ಹಾ,

0: ಹೆಸರು ಕೇಳಿದೆ ಮೇಡಮ್,
1: ಹೇಗನ್ನಿಸ್ತು?
0: ಖುಷಿ ಆಯ್ತು ಮೇಡಮ್, ಚೆನ್ನಾಗಿತ್ತು ಮೇಡಮ್ ಎರಡು ಕಾರ್ಯಕ್ರಮ.
2: ಯಾವ ಹಾಡ್ಬೇಕಾಗಿತ್ತು
0: ಮೇಡಮ್? ಜೋಡಿ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಆಡಿರುವ ಓ ಪ್ರೀತಿ ನೀನೆಷ್ಟು ದೂರವೇ ಆಗಿದೆ ಮೇಡಮ್.
1: ಈಗ ನುಡಿಗಟ್ಟು ಪುಷ್ಪರಾಜ್ ಅವರಿಗೆ.
2: ಮನೆ ಮಾತಾಗುವುದು
0: ಅಂದ್ರೆ ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡಿ ಬೇರೆ ಮನೆ ಮಾತಾಗುದು ಮೇಡಮ್.
1: ಉತ್ತಮ ಕೆಲಸಗಳನ್ನು ಮಾಡಿ ಮನೆ ಮಾತಾಗುವುದು ಶ್ರಮದಾಯಕ ಅಲ್ವಾ? ನಿಮ್ಮ ಹಾಡು ಪ್ರಸಾರ ಆಗತ್ತೆ. ನಮಸ್ತೆ. ಈಗ ಚಿತ್ರ, ಈಗ ಹಲ್ಲು ಕಚ್ಚುವುದು ಅಂತ ಕೇಳಿದ್ರಿ ನಿರ್ಮಲ ಅವ್ರಿಗೆ, ಅವ್ರು ಹೇಳಿದ್ರು ಕೋಪ ಬಂದಾಗ
2: ಹಲ್ಲು ಕಚ್ಚುತ್ತೇನೆ ಅಂತ,
1: ಆದ್ರೆ ನೀವು ಬೇರೆ ಅರ್ಥ ಬರ್ಕೊಂಡಿದ್ದೀರಿ.
2: ಹೌದು, ಕಷ್ಟವನ್ನ ಸಹಿಸುವುದು ಅಂತ. ಹೌದು,
1: ಅವ್ರು ಹೇಳಿದ್ ಸರಿ ಇದೆ ಅಲ್ವಾ?
2: ಹೌದು.
1: ಈಗ ಕೋಪ ಬಂದಾಗ ಸಹಿಸ್ಕೊಂಡ್ ತಾನೇ ಹಲ್ಲು ಕಚ್ಚೋದು.
2: ಹೌದು
1: ಅಲ್ವಾ?
2: ಹೌದು.
1: ಮಾತನಾಡಿದ್ರೆ ಎಲ್ಲಿ ಸಂಬಂಧಗಳು ಮುರಿದು ಹೋಗುತ್ತೋ ಅಂತ ಕೆಲವರು ತುಂಬಾ ಕೋಪ ಬಂದಾಗ ಹಲ್ಲು ಕಚ್ಚುತ್ತಾರೆ ಅನ್ನೋದು ಒಂದು ನಾವು ತಿಳ್ಕೊಂಡಿರೋಂಥದ್ದು.
2: ಹೌದು. ಮತ್ತೊಂದು ಅರ್ಥದಲ್ಲಿ ಹೇಳೋದಾದ್ರೆ ಕಷ್ಟವನ್ನ ಸಹಿಸುವುದು.
1: ಅದೇ ಸಹಿಸುವುದು. ಈಗ ತುಂಬಾ ಪ್ರೀತಿ ಮಾಡುವಂತಹವರು ನಮಗೆ ಹರ್ಟ್ ಮಾಡಿದಾಗ ನಾವು ತಡ್ಕೊಳ್ತೀವಿ.
2: ಹೌದು
1: ಅಲ್ವಾ? ಅಥವಾ ಬಸ್ಸುಗಳಲ್ಲೇ ಗಲಾಟೆ ಆಗಬಹುದು, ಆಗ ನಾವು ಮಾತನಾಡಿದ್ರೆ ಅಗೌರವ ಆಗಬಹುದು ಅನ್ನೋ ಕಾರಣಕ್ಕೆ ಅದು ಸಹಿಸುವುದು ಅಲ್ಲಿದೆ.
2: ಹೌದು ಅಲ್ವಾ? ಖಂಡಿತವಾಗ್ಲು.
1: ಈಗ ಅವರ ಹಾಡಿನ ಪ್ರಸಾರಕ್ಕೆ ಮುನ್ನ ಈಗ ದೇಹದಾನದ ಬಗ್ಗೆ ಮಾಧವನ್ ಅವರು ಹೇಳಿದ್ರು, ಅದರ ಬಗ್ಗೆ ನಿಮ್ಮ ಮಾಹಿತಿ ಏನು? ಏನ್ ಬರ್ಕೊಳ್ತಾ ಇದ್ರಲ್ಲ.
2: ಹೌದು, ದೇಹದಾನ ಅಂದ್ರೆ ಒಂದು ವ್ಯಕ್ತಿಯ ಮರಣದ ನಂತರ ತನ್ನ ದೇಹವನ್ನ ವೈದ್ಯಕೀಯ ಶಿಕ್ಷಣ ಅಥವಾ ಸಂಶೋಧನೆಯ ಉದ್ದೇಶಕ್ಕಾಗಿ ವೈದ್ಯಕೀಯ ಕಾಲೇಜು ಅಥವಾ ಮಾನ್ಯತೆ ಪಡೆದ ಸಂಸ್ಥೆಗೆ ದಾನವಾಗಿ ಕೊಡೋದು, ದಾನ ಮಾಡೋದು ಅಂತ.
1: ದೇಹದಾನದ ಮಹತ್ವ,
2: ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಾನವ ದೇಹದ ರಚನೆಯನ್ನ ನೇರವಾಗಿ ಕಲಿಯೋಕೆ ಇದು ಸಹಾಯ ಮಾಡುತ್ತೆ. ವೈದ್ಯಕೀಯ ಸಂಶೋಧನೆಗೆ ಸಹಕಾರಿಯಾಗುತ್ತೆ. ಇನ್ನು ಭವಿಷ್ಯದ ವೈದ್ಯರ ತರಬೇತಿಗೆ ಕೂಡ ಅಮೂಲ್ಯ ಕೊಡುಗೆಯನ್ನ ಕೊಟ್ಟಂತಾಗುತ್ತೆ. ಇದು ಮರಣದ ನಂತರವೂ ಸಮಾಜಕ್ಕೆ ಸೇವೆ ಸಲ್ಲಿಸುವ ಮಹತ್ವದ ಮಾನವೀಯ ಕಾರ್ಯ. ನಮ್ಮ ದೇಹ ಮಣ್ಣಾಗಿ ಹೋಗುತ್ತೆ, ಇಲ್ಲ ಸುಟ್ರೆ ಅದು ಬೂದಿಯಾಗಿ ಹೋಗುತ್ತೆ. ಅದರ ಬದಲಾಗಿ ಯಾರಿಗಾದ್ರೂ ಒಬ್ಬರಿಗೆ ಉಪಕಾರ ಆಗ್ಲಿ ಅಂತ ನಾವು ದೇಹದಾನವನ್ನ
1: ಅಂದ್ರೆ ವೈದ್ಯಕೀಯ ಸಂಶೋಧನೆಗೆ ಸಹಕಾರಿಯಾಗುತ್ತೆ ಅಂತ ಹೇಳಿದಿರ.
2: ಹೌದು.
1: ಮುಂದೆ ಬರುವಂತಹ ವೈದ್ಯರಿಗೆ
2: ಹೌದು
1: ದೇಹ ರಚನೆ ಹೇಗಿರುತ್ತೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ.
2: ಹೌದು, ನೋಡಿ ಕಲಿಯೋಕ್ಕಿಂತ ಈ ತರ ನೋಡಿ ಕಲಿಯೋ ಹೆಚ್ಚು.
1: ಈಗ ದೇಹದಾನ ಮತ್ತು ಅಂಗದಾನ ಅಂತ ಇರುತ್ತೆ.
2: ಹೌದು,
1: ಅದು ಒಂದೇ ಅಲ್ಲ ಅಂತ ಮಾಹಿತಿ ಹೇಳುತ್ತೆ. ಅಂಗದಾನದಲ್ಲಿ ಹೃದಯ, ಕಿಡ್ನಿ, ಯಕೃತ್ತು ಮುಂತಾದ ಅಂಗಗಳನ್ನ ಅಗತ್ಯವಿರುವವರಿಗೆ ಕಸಿ ಮಾಡಲು ಬಳಸಲಾಗುತ್ತದೆ. ಆದರೆ ದೇಹದಾನದಲ್ಲಿ ಸಾಮಾನ್ಯವಾಗಿ ಸಂಪೂರ್ಣ ದೇಹವನ್ನು ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನೆಗಾಗಿ ಬಳಸಲಾಗುತ್ತೆ. ದೇಹದಾನ ಮಾಡುವ ಮುನ್ನ ಕುಟುಂಬದವರೊಂದಿಗೆ ಚರ್ಚಿಸಿ ಸಂಬಂಧಿಸಿದ ವೈದ್ಯಕೀಯ ಕಾಲೇಜು ಅಥವಾ ಅಧಿಕೃತ ಸಂಸ್ಥೆಯ ನಿಯಮಗಳು ಮತ್ತು ನೋಂದಣಿ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆಗಿರುತ್ತೆ.
2: ಹೌದು,
1: ಈಗ ಕುಟುಂಬದವರ ಸಮ್ಮತಿಯೂ ಕೂಡ
2: ಮುಖ್ಯವಾಗಿರುತ್ತೆ.
1: ಈಗ ದೇಹದಾನ ಮಾಡಬೇಕು ಅಂದ್ರೆ ಎಲ್ಲರನ್ನು ಕೇಳಬೇಕು, ಅವರಿಗೆ ವಿವರಿಸಬೇಕು ಯಾವ ಕಾರಣಕ್ಕಾಗಿ ಅಂತ ಅಲ್ವಾ. ಈ ಮಾಹಿತಿಯೊಂದಿಗೆ ಅವರ ಹಾಡನ್ನ ಕೇಳಿ ಬರೋಣ. ಪುಷ್ಪರಾಜು ಅವರ ಮೆಚ್ಚಿನ ಹಾಡು.
2: ಹೌದು.

0: ಚಿತ್ರ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ
1: ನಾವು
0: ಬಂದಿದ್ದೀವಿ. ಸಾಕಷ್ಟು ಶ್ರೋತೃಗಳು ಕರೆಯನ್ನ ಮಾಡೋದಿಕ್ಕೆ ಸಾಧ್ಯ ಆಗದೆ ಇರಬಹುದು, ಅಂದ್ರೆ ಕರೆ ಸಿಕ್ಕದೆ ಬೇಸರ ಮಾಡ್ಕೊಂಡಿರಬಹುದು. ಆದ್ರೆ ಮಡಿಕೇರಿ ಆಕಾಶವಾಣಿಯ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ ಒಂದಷ್ಟು ಮಾಹಿತಿ ಮನರಂಜನೆಯನ್ನು ಕೊಡುವಂತಹದ್ದು. ಬರೀ ಅವರು ಹಾಡು ಕೇಳ್ತಾರೆ, ಹಾಡನ್ನು ಪ್ರಸಾರ ಮಾಡೋದ್ರಲ್ಲಿ ಹಲವರ ಅಭಿಪ್ರಾಯ ಕೂಡ ಅದೇನೆ, ಹಾಡನ್ನ ಕೇಳ್ತಾ ಇರ್ತೀವಿ ನಾವು ಚಿತ್ರಕಾವೇರಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರ್ತೀವಿ, ಆದ್ರೆ ಮಾಹಿತಿಯು ಕೂಡ ನಮಗೆ ಅಗತ್ಯ ಇರುತ್ತೆ ಅಂತ ಅಭಿಪ್ರಾಯಗಳನ್ನ ಹೇಳಿರುವುದುಂಟು. ಹಾಗಾಗಿ ನಾವು ಪೂರ್ವ ತಯಾರಿಯನ್ನ ಮಾಡಿಕೊಂಡು ಬಂದು ಅವರಿಗೆ ನುಡಿಗಟ್ಟುಗಳನ್ನ ಕೂಡ ನಾವು ಹೇಳ್ತೇವೆ. ಅವರು ಒಂದು ವಾಕ್ಯವನ್ನ ಮತ್ತೆ ಮಕ್ಕಳಿಗೆ ಅವರು ಹೇಳ್ಕೊಡ್ಬಹುದು, ಓ ಈ ನುಡಿಗಟ್ಟಿಗೆ ನೀನು ಏನ್ ಹೇಳಬಹುದು ಅಂತ. ಮತ್ತೆ ಅವರು ಕರೆ ಮಾಡದೇ ಇರಬಹುದು, ಸಾಕಷ್ಟು ಶ್ರೋತೃಗಳು ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ, ಬಸ್ಸುಗಳಲ್ಲಿ ಸಂಚಾರ ಮಾಡ್ತಾ ಕೂಡ ಕೇಳಿದ್ದಿದೆ, ಅವರು ಅಭಿಪ್ರಾಯಗಳನ್ನ ಅವರು ತಿಳಿಸ್ತಾರೆ. ಹಾಗಾಗಿ ಅವರೆಲ್ಲರಿಗೆ ಕಾರ್ಯಕ್ರಮವನ್ನ ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರವನ್ನ ಹೇಳ್ತಾ ಇನ್ನು ನಮ್ಮ ಶ್ರೋತೃಗಳ ಭೇಟಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಭೇಟಿಯಾಗೋಣ. ಮತ್ತೆ ಅವ್ರು ಕರೆ ಮಾಡ್ಲಿ.
1: ಹೌದು,
0: ಇಷ್ಟು ಹೇಳ್ತಾ
1: ಇನ್ನು ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ನಾಗರಾಜು ಕೆಟಿ ಹಾಗೂ ಉದಯ ಕುಮಾರ್ ಕೆಎಸ್.
0: ಪ್ರಸ್ತುತಪಡಿಸಿದಂತಹ ಚಿತ್ರ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋಣ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಮತ್ತೆ ಈ ಬರುವ ಭಾನುವಾರ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರ ಆಗಲ್ಲ. ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಅಂದ್ರೆ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗುವುದರಿಂದ ಸೆಪ್ಟೆಂಬರ್ ಮೊದಲ ಭಾನುವಾರ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಆದ್ರೆ ಗೀತಾ ಮಾಧುರ್ಯ 3 ಗಂಟೆಯಿಂದ 4 ಗಂಟೆಯವರೆಗೆ ಪ್ರಸಾರ ಆಗುತ್ತೆ.
1: ಹೌದು, ಕಾರ್ಯಕ್ರಮ ನಿರ್ವಹಣೆ ಬಂದು ಯಮಶಕುಂದಲ ಅವರು.
0: ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ
3: ಹಲೋ ಆಕಾಶವಾಣಿ
2: ನನ್ನದೇ ಹಾಡು
3: ನನ್ನದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಆಯೋಜಿತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ನಾಗರಿಕರು ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ವಿವರಗಳನ್ನು ಪರಿಶೀಲಿಸಿ ಮಾಹಿತಿಯ ನಿಖರತೆ ಖಚಿತಪಡಿಸಿಕೊಳ್ಳುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕೋರಿದ್ದಾರೆ. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಂದಿನಿಂದ ಸೆಪ್ಟೆಂಬರ್ 23ರವರೆಗೆ ಒಂದು ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಿದ ರಾಜ್ಯದ ಎಲ್ಲ ನಾಗರಿಕರಿಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್

ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಹಕ್ಕು ಹಾಗೂ ಆಕ್ಷೇಪಣೆಗಳ ಕುರಿತು ನೋಟಿಸ್ ನೀಡುವಿಕೆ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇಂದಿನಿಂದ ಅಕ್ಟೋಬರ್ 22ರವರೆಗೆ ನಡೆಯಲಿದೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮೈಸೂರಿನಲ್ಲಿ ಇಂದಿನಿಂದ ಬುಧವಾರದವರೆಗೆ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶವನ್ನು ಆಯೋಜಿಸಿದೆ. ಈ ಸಮಾವೇಶ ಬುಡಕಟ್ಟು ಭಾಷೆಗಳ ದಾಖಲೀಕರಣ, ಸಂರಕ್ಷಣೆ ಮತ್ತು ಪುನರುಜ್ಜೀವನದ ಕುರಿತು ಸಂವಾದವನ್ನು ಕೇಂದ್ರೀಕರಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ

0: ನಿಸಿದರು. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ ಸಚಿವರು ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಸೌಹಾರ್ದ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಶಿರಬೂರು ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ತುಮಕೂರು ಜಿಲ್ಲಾಸ್ಪತ್ರೆಗೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ 132 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 300 ಹಾಸಿಗೆ ಸಾಮರ್ಥ್ಯದ ನೂತನ ಕಟ್ಟಡ ಕಾಮಗಾರಿ ವೀಕ್ಷಿಸಿದರು. ಹಳೆ ಕಟ್ಟಡ ತೆರವು ಕಾರ್ಯವನ್ನು ಪರಿಶೀಲಿಸಿದರು. ಇಂದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ಹುತಾತ್ಮ ಶಿವರಾಮ ರಾಜಗುರು ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಸ್ವಾತಂತ್ರ್ಯ ಸೇನಾನಿ ರಾಜಗುರು ಅವರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯ ಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದು ಆರಂಭಗೊಂಡಿದೆ. ಪಂದ್ಯಾವಳಿಗೆ ಮಹಾನಗರ ಪಾಲಿಕೆ ಮಹಾಪೌರ ಪಿ ಗಾದೆಪ್ಪ ಚಾಲನೆ ನೀಡಿದರು. ಮೊದಲ ಪಂದ್ಯದಲ್ಲಿ ಆತಿಥೇಯ ಬಳ್ಳಾರಿ ಜಿಲ್ಲಾ ತಂಡ ಗದಗ್ ತಂಡವನ್ನು 5-0 ಗೋಲುಗಳ ಅಂತರದಿಂದ ಮಣಿಸಿತು. 28ರವರೆಗೆ ಜರುಗುವ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಕಾರ್ಯಕಾರಿ ಸದಸ್ಯ ಡಿ ಶಾಶಾವಲಿ ನಾಲಬಂಡ್.
1: 16th ಸಬ್ ಜೂನಿಯರ್ ಹಾಕಿ ಟೂರ್ನಮೆಂಟ್ ಬಳ್ಳಾರಿ ಜಿಲ್ಲೆಗೆ ಬಂದಿದೆ. ಸುಮಾರು 3 ವರ್ಷದಿಂದ ನಾವೇ ಹೋಸ್ಟ್ ಮಾಡ್ತಾ ಇದೀವಿ. 12 ತಂಡಗಳು ಭಾಗವಹಿಸಲಿದ್ದಾರೆ. ಬಳ್ಳಾರಿ, ಗದಗ, ಕಲಬುರಗಿ, ಹಾವೇರಿ, ದಾವಣಗೆರೆ, ಬಾಗಲಕೋಟೆ, ಧಾರವಾಡ, ರಾಯಚೂರು, ಕೂರ್ಗ್, ಮೈಸೂರು, ಹಾಸನ್ ಅಂಡ್ ಶಿವಮೊಗ್ಗ. ಡೈಲಿ 4 ಮ್ಯಾಚಸ್ ಇರ್ತವೆ. 6:30 ರಿಂದ 7:30 ವರೆಗೆ, 4 ಗಂಟೆಯಿಂದ 5 ಗಂಟೆವರೆಗೆ ಟೋಟಲ್ 4 ಮ್ಯಾಚಸ್ ನಡೀತವೆ. ಈ ಹಾಕಿ ಬಳ್ಳಾರಿಯ ಮ್ಯಾನೇಜ್ಮೆಂಟ್ ನೋಡಿ ಸ್ಟೇಟ್ ಹಾಕಿ ಅಸೋಸಿಯೇಷನ್ ಹಾಕಿ ಕರ್ನಾಟಕ ಇಂದ ನಮಗೆ ಐಡೆಂಟಿಫೈ ಮಾಡಿ ಹಾಕಿ ಬಳ್ಳಾರಿಗೆ ಇದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಕಿ ಟೂರ್ನಮೆಂಟ್ ಇದು ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿ ಲೀಗ್ಗಳನ್ನು 4 ನಡೀತಿರ್ತವೆ.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭ ನಾಡಿನ ಜ್ವಲಂತ ಸಮಸ್ಯೆಗಳು ಹಾಗೂ ವಿಚಾರಗಳ ಕುರಿತು ಸದನದಲ್ಲಿ ಚರ್ಚೆಯಾಗಬೇಕಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ವಿಧಾನಸಭಾ ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೇಡಿಕೆ ಇಟ್ಟ ಸಂದರ್ಭ ಇದಕ್ಕೆ ಪ್ರತಿಕ್ರಿಯಿಸಿ ಸಚಿವರು ಮಾತನಾಡಿದರು. ಬಳಿಕ ಸದನದ ಬಾವಿಗಿಳಿದ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಇಂದು ಕರಾವಳಿ ಕರ್ನಾಟಕ ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನ ಕೆಲ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ವಜಾಗೆ ಆಗ್ರಹಿಸಿ ಇಂದು ಬಿಜೆಪಿ ನಾಯಕರು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಿರತ ನಾಯಕರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

ಶ್ರಾವಣ ಪ್ರಕೃತಿಯ ಪ್ರೇಮ ಗೀತೆ, ಬದುಕಿನ ಪುನರ್ಜನ್ಮ. ಮಳೆ ಬಂದ್ರೆ ಮಣ್ಣಿನ ಮನವೂ ಮೃದುವಾಗತ್ತೆ, ಮನಪ್ರಾದ್ರೆ ಬದುಕೇ ಹಸಿರಾಗತ್ತೆ. ಆಕಾಶವು ತನ್ನ ನೀಲಿ ಹೊದಿಕೆಯನ್ನ ಬಿಚ್ಚಿ ಮೋಡಗಳ ಮೃದುವಾದ ಹೊದಿಕೆಯನ್ನ ಹೊದ್ದುಕೊಳ್ಳುವ ಕಾಲ ಶ್ರಾವಣ. ಮಳೆಯ ಹನಿಗಳು ಭೂಮಿಯ ಎದೆಯ ಮೇಲೆ ಮುತ್ತಾಗಿ ಬೀಳುವ ಕ್ಷಣ ಶ್ರಾವಣ. ಹಸಿರು ತನ್ನ ಎಲ್ಲ ಬಣ್ಣಗಳನ್ನು ಒಟ್ಟಿಗೆ ಚೆಲ್ಲುವ ಋತು ಶ್ರಾವಣ. ಇದು ಕೇವಲ ಒಂದು ತಿಂಗಳ ಹೆಸರಲ್ಲ, ಪ್ರಕೃತಿಯ ನಗುವಿನ, ಭೂಮಿಯ ಉಸಿರಿನ, ಮಾನವನ ಅಂತಃಕರಣದ ಹೊಸ ಅಧ್ಯಾಯ. ಅದು ಪ್ರಕೃತಿಯ ಹೃದಯದಲ್ಲಿ ಅರಳುವ ಹಸುರಿನ ಹಬ್ಬ. ಮಳೆಗಾಲದ ಮಧುರ ಲಯಕ್ಕೆ ಭೂಮಿಯ ಅಲೆತೂಗುವ ಸಮಯ. ಆಕಾಶದಿಂದ ಸುರಿಯುವ ಪ್ರತಿಯೊಂದು ಮಳೆಯ ಹನಿಯು ಭೂಮಿಯ ಎದೆಗೆ ಬಿದ್ದಾಗ ಅದು ಕೇವಲ ನೀರಲ್ಲ, ಜೀವನದ ನವ ಚೈತನ್ಯ. ಶ್ರಾವಣ ಮಾಸ ಮತ್ತದರ ಮಳೆ ಕವಿಗಳಿಗೆ ಪದಗಳನ್ನು ಕೊಡುತ್ತದೆ, ಮೋಡಗಳು ರೂಪಕಗಳನ್ನು ಕೊಡುತ್ತವೆ, ಹಸಿರು ಬಣ್ಣ ಭಾವನೆಗಳನ್ನು ಹುಟ್ಟಿಸುತ್ತದೆ. ಕನ್ನಡ ಕಾವ್ಯದ ಶ್ರಾವಣದ ಪ್ರತಿಭೆಯ ಕವಿ ಬೇಂದ್ರೆಯವರ ಸಾಲುಗಳು ನೆನಪಾಗುತ್ತವೆ. ನಾಡೆಲ್ಲ ಏರಿಯಾವ ಹರಿತಾವ ಝರಿ, ಹಾಲಿ ತೂರಿ ಈಗ ಯಾಕ, ನೆಲಕ್ಕೆಲ್ಲ ಕುಡಿಸಲಾಕ, ಶ್ರಾವಣ ಬಂತು ಕಾಡೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು.

ಕಾರ್ಯಕ್ರಮ ವನಿತಾ ವಿಹ. ಆತ್ಮೀಯ ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಸೃಷ್ಟಿ ಹಾಗೂ ಶ್ರಾವಣ. ಈ ಕುರಿತು ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೊಳಸರ್ ಅವರು. ಮೊದಲಿಗೆ ಕೇಳೋಣ ಸೃಷ್ಟಿ ಹಾಗೂ ಶ್ರಾವಣ. ಮಾತನಾಡುತ್ತಾರೆ ಶಾಲಿನಿ.

ಶ್ರಾವಣ ಮಾಸ ಬರುವುದು ಸೃಷ್ಟಿಗೆ ಪೋಷಣೆ ಕೊಡುವುದಕ್ಕಾಗಿ. ನಾಡಿನ ಏರಿಗಳು ಹಾಗೂ ಓರಿಗಳು ನೀರಿನ ಝರಿಗಳಿಂದ ತುಂಬಿ ಹರಿಯುತ್ತವೆ. ಇದು ಬರೀ ನೀಲ, ಇದು ಹಾಲಿನ ತೋರಿ. ಈ ಹಾಲನ್ನ ಭೂಮಿ ತಾಯಿಗೆ ಕುಡಿಸುತ್ತೆ ಶ್ರಾವಣ. ಇದು ವರಕವಿ ಬೇಂದ್ರೆಯವರ ಪದಧ್ವನಿ. ಮಳೆಗಾಳಿಯ ಕಡಲನ್ನ ದಾಟಿದ ಬಳಿಕ ಮೊದಲು ಪ್ರವೇಶಿಸುವ ಪಶ್ಚಿಮದ ಘಟ್ಟದ ಕಾಡನ್ನೇ ತಾನೆ, ಅನಂತರ ಅದು ವಿಶಾಲವಾದ ಜನಬಳಕೆಯ ನಾಡನ್ನು ಹಾಗೂ ಜನರು ವಾಸಿಸುವ ಬೀಡನ್ನು ತಲುಪುತ್ತದೆ. ಬೇಂದ್ರೆಯ ಪಾಲಿಗೆ ಶ್ರಾವಣ ಬರೀ ಮಾಸವಲ್ಲ, ಋತುವಿಲಾಸ ಅಂತ ಅಡಿಗರ ಹೇಳಿದ್ದಾರೆ. ಹಾಗೆ ರಸ ಋಷಿ ಕುವೆಂಪು ಅವರು ಸಂವತ್ಸರ ಸೂರ್ಯಪಾನ ಅಭಿಜಿನ್ಮನ ಊರ್ಧ್ವ ಧ್ಯಾನ ಧ್ರುವಮಂಡಲ ಭಕ್ತಿಗಾನ ಸರಮಪ ಏಕತಾನ ಬರುತ್ತಲಿಹುದು ಶ್ರಾವಣ ಮತ್ತೆ ಬಂತು ಶ್ರಾವಣ ಶ್ರಾವಣ ಸಂಧ್ಯಾ ಸಮಯ ಸಮೀರ ಸ್ವಾಗತ ನಿನಗೆ ಪಯೋದಿಯ ವೀರ ಅಂತ ಶ್ರಾವಣದಗಿನ ಉತ್ಸಾಹ ಅಭಿಮಾನ ಇಲ್ಲಿ ಕಾಣಬಹುದು. ಹೀಗೆ ಶ್ರಾವಣ ಬಂದರೆ ಕವಿಗಳ ಹೃದಯದಲ್ಲಿ ಪದಗಳ ಮೊಗ್ಗು ಹೊರಳುತ್ತೆ. ಪ್ರಕೃತಿ ಹಾಡುವ ಗೀತೆಗೆ ಕವಿತೆಯೇ ಪ್ರತಿಧ್ವನಿಯಾಗುತ್ತದೆ. ಶ್ರಾವಣವೆಂದರೆ ಕೇವಲ ಒಂದು ತಿಂಗಳಲ್ಲ, ಅದು ಪ್ರಕೃತಿಯ ಪ್ರೇಮ ಗೀತೆ. ಮಳೆಯ ಪ್ರತಿಯೊಂದು ಹನಿಯು ಕವಿಗೆ ಕವಿತೆಯ ಅಕ್ಷರವಾಗುತ್ತದೆ. ಮೋಡಗಳು ವಿರಹದ ದೂತರಾಗಿ ಮಿಂಚು ಪ್ರೇಮದ ನಗುವಾಗಿ ಕಾಣುತ್ತದೆ. ಹಸಿರು ಹೊಲಗಳು ಹೊಸ ಕನಸುಗಳ ಹಾಸಿಗೆಯಾಗುತ್ತವೆ. ನದ ಹರಿವು ಜೀವನದ ತತ್ವವನ್ನು ಹಾಡುತ್ತದೆ. ಎಲೆಗಳ ಮೇಲೆ ಜಾರುವ ಹನಿ ಹೃದಯದ ಮೇಲೆ ಜಾರುವ ನೆನಪಾಗುತ್ತದೆ. ಶ್ರಾವಣದ ಗಾಳಿ ತಾಯಿಯ ಮಡಿಲ ಮಮತೆಯಂತೆ, ಪ್ರೇಮಿಯ ಉಸಿರಿನಂತೆ, ಭಕ್ತನ ಪ್ರಾರ್ಥನೆಯಂತೆ ಭಾಸವಾಗುತ್ತದೆ. ಇನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ಶ್ರಾವಣವು ಬದುಕಿನ ಸಂಭ್ರಮ. ರೈತನಿಗೆ ಶ್ರಾವಣ ಎಂದ್ರೆ ಕೇವಲ ಮಳೆಯಲ್ಲ, ಭವಿಷ್ಯದ ಅನ್ನ ಭಂಡಾರದ ಆಶಾ ಭರವಸೆ. ಹೊಲದಲ್ಲಿ ಬಿತ್ತಿದ ಬೀಜ ಮೊಳಕೆಯೊಡೆದು ನಿಂತಾಗ ರೈತನ ಮುಖದಲ್ಲಿ ಮೂಡುವ ಆ ನಗು ಯಾವುದೇ ಅರಮನೆಯ ಐಶ್ವರ್ಯಕ್ಕಿಂತ ದೊಡ್ಡದು. ಶ್ರಾವಣದ ಮಳೆಯ ಪ್ರತಿಯೊಂದು ಹನಿ ಅನ್ನದ ಕಣವಾಗಿ ರೂಪುಗೊಳ್ಳುತ್ತದೆ. ಗೃಹಿಣಿಗೆ ಶ್ರಾವಣ ಎಂದರೆ ಭಕ್ತಿ ಮತ್ತು ಬಾಂಧವ್ಯ ಹಬ್ಬ. ಮನೆಯ ಅಂಗಳದಲ್ಲಿ ರಂಗೋಲಿ, ತುಳಸಿ ಕಟ್ಟೆ, ಹೂವಿನ ಪರಿಮಳ, ತರಾವರಿ ಹಬ್ಬದ ಅಡುಗೆ, ದೀಪದ ಬೆಳಕು ಇವೆಲ್ಲ ಸೇರಿ ಮನೆಯನ್ನೇ ದೇವಾಲಯವಾಗಿಸುತ್ತವೆ. ಈ ತಿಳಲ್ಲಿ ಆಹಾರವು ಋತುಸಹಜವಾಗಿರುತ್ತದೆ. ಎಳ್ಳು, ತುಪ್ಪ, ಹಸಿರು ಸೊಪ್ಪುಗಳು, ಕಾಳುಗಳು, ಬೇಳೆಗಳು, ಬಿಸಿ ಆಹಾರಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬೆಂಬಲಿಸುತ್ತವೆ. ಮಕ್ಕಳಿಗೆ ಮಳೆಯ ಆಟ, ಕಾಗದದ ದೋಣಿ, ಕೆಸರಿನ ಸಂಭ್ರಮ, ಯುವತಿಯರಿಗೆ ಮದರಂಗಿ, ಹಸಿರು ಬಳೆಗಳು, ಶ್ರಾವಣದ ಸಿಂಗಾರ, ಹಿರಿಯರಿಗೆ ದೇವರ ಆರಾಧನೆ, ಪುರಾಣ ಶ್ರವಣ, ಭಜನೆ, ವ್ರತಗಳ ಪುಣ್ಯ, ವ್ಯಾಪಾರಿಗಳಿಗೆ ಮಾರುಕಟ್ಟೆಯ ಚೈತನ್ಯ, ಹೂವು ಹಣ್ಣು ಪೂಜಾ ಸಾಮಗ್ರಿಗಳ ಬೇಡಿಕೆ, ಹೀಗೆ ಜನಸಾಮಾನ್ಯರ ಪಾಲಿಗೆ ಶ್ರಾವಣ

ಮನೆ, ದೇವರು, ಕುಟುಂಬ ಮತ್ತು ಸಮಾಜವನ್ನ ಒಗ್ಗೂಡಿಸುವ ಕಾಲವಾಗಿದೆ. ಕವಿಯ ಶ್ರಾವಣವು ಭಾವಗಳ ಬೆಳೆ, ಆದರೆ ಜನಸಾಮಾನ್ಯರ ಶ್ರಾವಣವು ಬದುಕಿನಲ್ಲಿ. ಕವಿಯ ಕಣ್ಣಲ್ಲಿ ಮಳೆ ಒಂದು ರೂಪಕ, ರೈತನ ಕಣ್ಣಲ್ಲಿ ಅದು ಅನ್ನದಾತ. ಕವಿಗೆ ಮೋಡಗಳು ಕಾವ್ಯದ ಸಾಲುಗಳು, ಆದರೆ ಗೃಹಿಣಿಗೆ ಅವು ಮನೆಯ ಮಂಗಳದ ಸೂಚನೆ. ಕವಿಗೆ ಶ್ರಾವಣವು ಆತ್ಮದ ಸಂಭಾಷಣೆ, ಜನಸಾಮಾನ್ಯರಿಗೆ ಅದು ಕುಟುಂಬದ ಹಬ್ಬ. ಆದ್ದರಿಂದ ಶ್ರಾವಣವು ಕೇವಲ ಪಂಚಾಂಗದ ಮಾಸವಲ್ಲ, ಅದು ಕನ್ನಡ ಮನಸ್ಸಿನ ಸಂಸ್ಕೃತಿ, ಪ್ರಕೃತಿ ಮತ್ತು ಭಾವಲೋಕವನ್ನು ಒಂದೇ ಹಾರದ ಮುತ್ತುಗಳಂತೆ ಜೋಡಿಸುವ ಜೀವನೋತ್ಸಾಹ. ಶ್ರಾವಣ ಭಕ್ತಿ, ಪ್ರಕೃತಿ ಮತ್ತು ಮುಕ್ತಮಾಸ. ಋತುಗಳ ಅಂಗಳದಲ್ಲಿ ವಸಂತ ಹೇಗೆ ಸೌಂದರ್ಯದ ಸಾಮ್ರಾಟನೋ, ಮಾಸಗಳ ಮೆರವಣಿಗೆಯಲ್ಲಿ ಶ್ರಾವಣವೂ ಹಾಗೆ ಭಕ್ತಿ, ಸೌಂದರ್ಯ ಮತ್ತು ಪಾವಿತ್ರ್ಯದ ರಾಜನಾಗಿ ವಿರಾಜಿಸುತ್ತಾನೆ. ಮಳೆಯ ಹನಿಗಳಿಂದ ಮಣ್ಣು ಹಸಿರಿನ ಉಡುಪು ತೊಟ್ಟು ನಗುವ ಈ ಕಾಲದಲ್ಲಿ ಪ್ರಕೃತಿಯ ಪ್ರತಿಯೊಂದು ಉಸಿರು ದೈವಸ್ಮರಣೆಯೇ.

ತಾಯಿಯ ಎದೆಯಲ್ಲಿ ಹಸಿರು ಮೊಳಕೆಯೊಡೆಯುವಂತೆ ಮನುಷ್ಯನ ಹೃದಯದಲ್ಲಿಯೂ ಭಕ್ತಿಯು ಅಂಕುರವಾಗಿ ಚಿಗುರಿಸುತ್ತದೆ. ಆದ್ದರಿಂದಲೇ ಶ್ರಾವಣವು ಕೇವಲ ಒಂದು ಮಾಸವಲ್ಲ, ಅದು ಆತ್ಮವನ್ನ ಅರಳಿಸುವ ಆಧ್ಯಾತ್ಮಿಕ ಉತ್ಸವ. ಜಪ, ತಪ, ವ್ರತ, ನಿಯಮ, ಪೂಜೆ, ಪುರಾಣ, ಶ್ರವಣ, ಭಜನೆ, ಕೀರ್ತನೆ, ಸತ್ಸಂಗ, ಯಜ್ಞ, ಹೋಮಗಳು ಈ ಮಾಸದಲ್ಲಿ ಹೆಚ್ಚು ಅರ್ಥಪೂರ್ಣವಾಗುತ್ತವೆ. ಪ್ರಕೃತಿಯ ಲಯಕ್ಕೆ ಮಾನವನ ಮನಸ್ಸು ಒಂದಾಗುವ ಅಪೂರ್ವ ಸಮಯ ಇದು. ಶ್ರಾವಣದ ಪ್ರತಿಯೊಂದು ಹಬ್ಬ ಒಂದು ಮೌಲ್ಯವನ್ನ ಸಾರುತ್ತದೆ. ವರಮಹಾಲಕ್ಷ್ಮಿ ವ್ರತ ಸಮೃದ್ಧಿಯ ಸಂಕೇತವಾದರೆ, ನಾಗಪಂಚಮಿ ಪ್ರಕೃತಿ ಮತ್ತು ಜೀವ ಜಗತ್ತಿನ ಸಹಬಾಳ್ವೆಯನ್ನು ನೆನಪಿಸುತ್ತದೆ. ಮಂಗಳ ವ್ರತ ಸೌಭಾಗ್ಯದ ದೀಪ ಹಚ್ಚಿದರೆ ರಕ್ಷಾಬಂಧನ ಪ್ರೀತಿಯ ಬಂಧವನ್ನ ಗಟ್ಟಿಗೊಳಿಸುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಧರ್ಮದ ಪುನರುತ್ಥಾನದ ಸಂದೇಶ ಸಾರಿದರೆ, ಶ್ರಾವಣದ ಸೋಮವಾರಗಳು ಶಿವನ ಕರುಣೆಯ ದ್ವಾರವನ್ನು ತೆರೆಯುವ ಪವಿತ್ರ ಕ್ಷಣಗಳಾಗಿವೆ. ಶ್ರಾವಣ ಎಂಬ ಪದದ ಅಂತರಾಳದಲ್ಲಿ ಶ್ರವಣ ಎಂಬ ಅಮೃತಾರ್ಥ ಅಡಗಿದೆ. ಶ್ರವಣ ಎಂದರೆ ಕೇಳುವುದು, ಕಿವಿಯಿಂದ ಮಾತ್ರವಲ್ಲ ಹೃದಯದಿಂದ ಆಲಿಸುವುದು, ಗುರುಮುಖದಿಂದ ಜ್ಞಾನವನ್ನ ಶ್ರದ್ಧೆಯಿಂದ ಆಲಿಸುವುದು. ಅದನ್ನು ಮನನ ಮಾಡಿ ಬದುಕಿಲಿ ಅಳವಡಿಸಿಕೊಂಡಾಗ ಅಜ್ಞಾನದ ಕತ್ತಲೆ ಕರಗುತ್ತದೆ. ಆಗ ಜೀವ ತನ್ನ ಮೂಲ ಸ್ವರೂಪವನ್ನ ಅರಿತು ನದಿಯೊಂದು ಸಾಗರದಲ್ಲಿ ಲೀನವಾಗುವಂತೆ ಶಿವನಲ್ಲಿ ಆಯ್ಕೆಯಾಗುತ್ತದೆ. ಪ್ರಕೃತಿಯ ಹಸಿರು, ಮಳೆಯ ಸಂಗೀತ, ದೇವಾಲಯದ ಘಂಟಾನಾದ, ಭಜನೆಯ ಭಾವತರಂಗ ಮತ್ತು ಜ್ಞಾನದ ಬೆಳಕು ಇವೆಲ್ಲವೂ ಸೇರಿ ಮನುಷ್ಯನನ್ನ ಭೌತಿಕ ಬದುಕಿನಿಂದ ಆಧ್ಯಾತ್ಮಿಕ ಬದುಕಿನೆಡೆಗೆ ನಡೆಸುವ ಪಥವನ್ನ ನಿರ್ಮಿಸುತ್ತವೆ. ಪ್ರತಿಯೊಂದು ಆಚರಣೆಯು ಪ್ರಕೃತಿಯೊಂದಿಗಿನ ಮಾನವನ ನಂಟನ್ನ ಗಟ್ಟಿಗೊಳಿಸುತ್ತದೆ. ಮಾವಿನ ತೋರಣ, ಬಾಳೆಗಿಡ, ತೆಂಗಿನಕಾಯಿ, ಹೂವು, ತುಳಸಿ, ಅರಿಶಿನ, ಕುಂಕುಮ ಇವೆಲ್ಲವೂ ಕೂಡ ಪ್ರಕೃತಿಯ ಕೊಡುಗೆಗಳೇ. ನಮ್ಮ ಸಂಸ್ಕೃತಿಯ ಮೂಲ ಸಂದೇಶವೇ ಪ್ರಕೃತಿಯನ್ನ ಪೂಜಿಸುವವನು ಬದುಕನ್ನೇ ಪೂಜಿಸುತ್ತಾನೆ. ಶ್ರಾವಣ ಎಂದರೆ ಒಗ್ಗಟ್ಟಿನ ಹಬ್ಬ. ಮನೆ ಮನೆಗಳಲ್ಲಿ ಹಬ್ಬದ ಸಡಗರ, ಬಂಧುಗಳ ಆಗಮನ, ಊರ ಜಾತ್ರೆಗಳು, ಹರಿಕತೆ, ಭಜನೆ, ಕೀರ್ತನೆ, ಸಂಗ ಇವುಗಳು ಸಮಾಜವನ್ನ ಒಂದಾಗಿಸುತ್ತವೆ. ಒಬ್ಬ ಮನುಷ್ಯ ಬದುಕಲು ಸಮಾಜ ಬೇಕು, ಸಮಾಜ ಬದುಕಲು ಪ್ರಕೃತಿ ಬೇಕು. ಶ್ರಾವಣ ಭಕ್ತಿಯ ಪುಷ್ಪ, ಪ್ರಕೃತಿಯ ಪರ್ವ, ಜ್ಞಾನದ ಜ್ಯೋತಿ ಮತ್ತು ಮುಕ್ತಿಯ ಮಹಾದ್ವಾರ. ಶ್ರಾವಣವನ್ನು ಬದುಕಿನಲ್ಲಿ ಆಚರಿಸುವುದೆಂದರೆ ಹೊರಗಿನ ಹಬ್ಬಗಳನ್ನು ಆಚರಿಸುವುದಕ್ಕಿಂತ ಮೊದಲು ನಮ್ಮೊಳಗಿನ ದೈವತನ್ನ ಜಾಗೃತಗೊಳಿಸುವುದಾಗಿದೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಶ್ರಾವಣವು ಭಾರತದ ನೈಋತ್ಯ ಮುಂಗಾರು ಮಳೆಯ ಪ್ರಮುಖ ಹಂತ. ಈ ಸಮಯದಲ್ಲಿ ಸುರಿಯುವ ಮಳೆ ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುತ್ತದೆ. ಕೆರೆ, ಬಾವಿ, ಹೊಳೆ, ನದಿಗಳು ನೀರಿನಿಂದ ಸಮೃದ್ಧವಾಗುತ್ತವೆ. ಈ ಋತುವಿನಲ್ಲಿ ಭತ್ತವೂ ಸೇರಿದಂತೆ ಅನೇಕ ಬೆಳೆಗಳಿಗೆ ಅನುಕೂಲಕರವಾದಂತಹ ತೇವಾಂಶ ದೊರೆಯುತ್ತದೆ. ಮರಗಳು ಹೆಚ್ಚಿನ ಪ್ರಮಾಣದಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಸಿ ವಾತಾವರಣಕ್ಕೆ ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತವೆ. ಭೂಮಿಯ ಉಷ್ಣಾಂಶ ಸಮತೋಲನ

ಗೊಳ್ಳುತ್ತದೆ. ಜಲಚಕ್ರ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಜೀವ ವೈವಿಧ್ಯವನ್ನು ಉಳಿಸುತ್ತದೆ. ವಿಜ್ಞಾನ ಹೇಳುವುದು ಮಳೆಯಿಲ್ಲದೆ ಜೀವವಿಲ್ಲ, ಪ್ರಕೃತಿ ಹೇಳುವುದು ಮರಗಳಿಲ್ಲದೆ ಮಳೆಯಿಲ್ಲ, ಶ್ರಾವಣ ಹೇಳುವುದು ಸಂತೋಷವು ದೊಡ್ಡ ಸಂಪತ್ತಿನಲ್ಲಿ ಅಲ್ಲ ಒಟ್ಟಾಗಿ ಬದುಕುವ ಮನಸ್ಸಿನಲ್ಲಿ ಇದೆ ಎಂದು. ಶ್ರಾವಣದ ಆಧ್ಯಾತ್ಮಿಕ ಸಂದೇಶವೆಂದರೆ ಮಳೆ ಹೇಗೆ ಧೂಳನ್ನು ತೊಳೆದು ಭೂಮಿಯನ್ನು ನಿರ್ಮಲಗೊಳಿಸುತ್ತದೆಯೋ ಭಕ್ತಿ ಹಾಗೆ ಮನಸ್ಸಿನ ಅಹಂಕಾರವನ್ನು ತೊಳೆದು ನಿರ್ಮಲಗೊಳಿಸುತ್ತದೆ ಎಂಬುದಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಶ್ರಾವಣ ನಗರೀಕರಣ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆಯಿಂದ ಶ್ರಾವಣದ ಸ್ವರೂಪವೇ ಬದಲಾಗುತ್ತಿದೆ. ಒಮ್ಮೆ ಕಾಲಕ್ಕೆ ಸರಿಯಾಗಿ ಸುರಿಯುತ್ತಿದ್ದ ಮಳೆ ಈಗ ಅನಿಶ್ಚಿತವಾಗಿದೆ. ಕೆರೆಗಳು ಮಾಯವಾಗುತ್ತಿವೆ, ಮರಗಳು ಕಡಿಮೆಯಾಗುತ್ತಿವೆ. ಆದ್ದರಿಂದ ಶ್ರಾವಣವನ್ನ ಆಚರಿಸುವುದೆಂದರೆ ಕೇವಲ ಪೂಜೆ ಮಾಡುವುದಲ್ಲ, ಒಂದು ಗಿಡ ನೆಡುವುದು, ಮಳೆ ನೀರು ಸಂಗ್ರಹಿಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಜೀವ ಜಗತ್ತನ್ನ ಸಂರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದು, ಮಕ್ಕಳಿಗೆ ಪ್ರಕೃತಿಯ ಮಹತ್ವವನ್ನು ತಿಳಿಸುವುದು, ಶ್ರಾವಣವನ್ನು ಕೇವಲ ಆಚರಿಸದೆ ಬದುಕೋಣ, ಇವೇ ಇಂದಿನ ಶ್ರಾವಣದ ನಿಜವಾದ ಅರ್ಹತೆಗಳು. ಶ್ರಾವಣ ಪ್ರಕೃತಿಯ ನಗು, ಸಂಸ್ಕೃತಿಯ ಉಸಿರು, ರೈತನ ಕನಸು, ಕವಿಯ ಕಾವ್ಯ, ಭಕ್ತ ಪ್ರಾರ್ಥನೆ, ವಿಜ್ಞಾನದ ಜೀವಚಕ್ರ. ಮಳೆಯ ಹನಿ ಭೂಮಿಯನ್ನು ಹಸಿರಾಗಿಸಿದಂತೆ ಶ್ರಾವಣದ ಸಂದೇಶ ನಮ್ಮ ಮನಸ್ಸನ್ನೂ ಹಸಿರಾಗಿಸಬೇಕು. ಶ್ರಾವಣವೆಂದರೆ ಕೇವಲ ಮಳೆಯಲ್ಲ, ಮನುಷ್ಯ ಮನುಜತ್ವದ ಕಡೆಗೆ ನಡೆಯುವಂತಹ ಋತು. ಶ್ರಾವಣ ಮತ್ತು ಪ್ರಕೃತಿ, ಮಳೆ, ಮಣ್ಣು, ಮನುಜ ಮತ್ತು ಮನಸ್ಸಿನ ಅನನ್ಯ ಸಂಗಮ. ಶ್ರಾವಣ ಮಾಸವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸೋಣ. ಧನ್ಯವಾದಗಳು.

0: ಸೃಷ್ಟಿ ಹಾಗೂ ಶ್ರಾವಣ ಈ ಕುರಿತಂತೆ ಇದುವರೆಗೂ ಮಾತನಾಡಿದವರು ಶಾಲಿನಿ ರುದ್ರಮುನಿ. ಈಗ ಕೇಳೋಣ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ. ಮಾತನಾಡುತ್ತಾರೆ ಉಮಾ ಕೋಣೇಸರ್.
1: ಮಾತೃದೇವೋಭವ ಪಿತೃದೇವೋಭವ ಎನ್ನುವ ಸಂಪ್ರದಾಯವಿರುವ ವಿಶ್ವಕ್ಕೆ ಮಾದರಿಯಾದ ಭಾರತೀಯ ಸಂಸ್ಕೃತಿ ನಮ್ಮದು. ಇಂತಹ ಸುಸಂಸ್ಕೃತ ನಾಡಿಗೆ ಇತ್ತೀಚೆಗೆ ಎರಡು ಕಾಲಿನ ಮೃಗಗಳು ಬಂದು ಮನುಷ್ಯರನ್ನ ನೋಡಿಕೊಂಡು ಹೋಗುವ ಜಾಗ ವೃದ್ಧಾಶ್ರಮ. ಈ ವೃದ್ಧಾಶ್ರಮ ಎನ್ನುವ ಪದ್ಧತಿ ಬೆಳೆಯುತ್ತಿರುವುದು ಸುಸಂಸ್ಕೃತ ಸುಶಿಕ್ಷಿತ ದೇಶದ ಸಂಸ್ಕೃತಿಗೆ ಧಕ್ಕೆ ಅನ್ನಿಸುವುದಿಲ್ಲವೇ? ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ವೃದ್ಧಾಶ್ರಮ ಸಂಸ್ಕೃತಿಯಲ್ಲಿ ಮಹಿಳೆಯ ಪಾತ್ರ ಎನ್ನುವ ವಿಷಯದ ಬಗ್ಗೆ ಚಿಂತನೆ ಮಾಡುವುದು ಪ್ರಸ್ತುತ ಅನಿಸುತ್ತಿದೆ. ನಾನು ಅನೇಕ ಹಿರಿಯರನ್ನ ಭೇಟಿಯಾಗುತ್ತಲೇ ಇದ್ದೇನೆ. ನಮ್ಮ ಕುಟುಂಬವೊಂದರಲ್ಲೇ 30-40 ವೃದ್ಧರು ಇದ್ದಾರೆ. ವೃದ್ಧಾಪ್ಯದಲ್ಲಿ ಎಷ್ಟು ಜನ ಸುಖವಾಗಿದ್ದಾರೆ ಎನ್ನುವುದನ್ನ ಸರ್ವೆ ಮಾಡಿದರೆ ಎಲ್ಲಾ ಸರಗಿದೆ ಎನ್ನುವವರು ಎಷ್ಟು ಜನ ಸಿಗಬಹುದು? 100-10, 20, 30 ಎಲ್ಲರ ಮನೆ ದೋಸೆಯೂ ತೂತೆಯಾಗಿರುತ್ತೆ. ಹಿರಿಯ ನಾಗರಿಕರ ಆರೋಗ್ಯ ಸಂರಕ್ಷಣೆ, ಉದ್ಯೋಗ ಹಾಗೂ ಶಿಕ್ಷಣ, ವಾಸಿಸಲು ಸೂಕ್ತ ಪರಿಸರ, ಆದಾಯ ಭದ್ರತೆ, ಈ ನಾಲ್ಕು ವಿಷಯದಲ್ಲಿ ಸ್ವೀಡನ್ ಉತ್ತಮ ದೇಶವಾಗಿದ್ದು ಅಫ್ಘಾನಿಸ್ತಾನ ಅತಿ ಕೆಟ್ಟ ದೇಶವಾಗಿದೆ. ವೃದ್ಧಾಪ್ಯದಲ್ಲಿ ಯಾಕೆ ಸಂಶಯ ನೆಮ್ಮದಿ ಬೇಕು ಎನ್ನುವುದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನಿಗೆ ಬಾಲ್ಯಲೀಲೆ, ಯೌವನ, ಹುಮ್ಮಸ್ಸಿನಲ್ಲಿ, ಉತ್ಸಾಹದಲ್ಲಿ, ಗೃಹಸ್ಥರಾಗಿ, ದಾಂಪತ್ಯ ಸುಖ. ಆದರೆ ವೃದ್ಧಾಪ್ಯದಲ್ಲಿ ಆಗುವ ಬದಲಾವಣೆಗಳೇ ಬೇರೆ. ಈ ಸಮಯದಲ್ಲಿ ಅನೇಕ ದೈಹಿಕ ಮನೋಸಾಮಾಜಿಕ ಬದಲಾವಣೆಗಳು ಆಗುವುದರಿಂದ ಜೀವನ ಸುಗಮವಾಗಿ ಸಾಗಲು ಕೆಲವು ಹೊಂದಾಣಿಕೆ ಅವಶ್ಯ. ದೈಹಿಕ ಕಾಯಿಲೆಗಳು ಇಳಿವಯಸ್ಸಿನ ಸಾಮಾನ್ಯವಾಗಿದೆ. ರಕ್ತದೊತ್ತಡ, ಮಧುಮೇಹ, ಹೃದಯಾಘಾತ, ಕಿವುಡುತನ, ಕುರುಡುತನ, ಮೂಳೆ ಮುರಿತ, ಇಂತಹ ಸಂಭವ ಹೆಚ್ಚು. ಇದಕ್ಕೆಲ್ಲ ಸೇವಿಸಬೇಕಾದ ಔಷಧಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದರಿಂದಾಗುವ ಅಡ್ಡ ಪರಿಣಾಮಗಳಿಂದಾಗಿ ದಿನನಿತ್ಯ ಒಂದೊಂದು ಬದಲಾವಣೆಗಳಾಗುತ್ತಲೇ ಇರುತ್ತದೆ. ಹೆಂಗಸರಲ್ಲಿ ಮುಟ್ಟಿನ ತೊಂದರೆ, ಹಸಿವು, ನಿದ್ದೆ ಮತ್ತು ಮಲಮೂತ್ರ ವಿಸರ್ಜನೆಯ ಮೇಲೆ ಹತೋಟಿ ತಪ್ಪಬಹುದು. ಮುಪ್ಪಿಲಿ ಮಾನಸಿಕ ಪ್ರಕ್ರಿಯೆಗಳು ನಿಧಾನವಾಗಿ ನೆನಪು ಕುಂದುತ್ತದೆ, ಏಕಾಗ್ರತೆ ಕಡಿಮೆಯಾಗುತ್ತದೆ. ಇವುಗಳಿಂದ ಖಿನ್ನತೆ ಮತ್ತು ಮುಂಗೋಪದಂತಹ ಭಾವನೆಗಳು ಮೂಡುತ್ತದೆ. ಎಷ್ಟೋ ವೃದ್ಧರಿಗೆ ನಾವಿದ್ದು ಈಗ ಪ್ರಯೋಜಕ ಎನ್ನಿಸಿ ಬೇಜಾರು ಆಗಬಹುದು. ಹಣಕಾಸಿನ ಸ್ವಾತಂತ್ರ್ಯ ಕಡಿಮೆಯಾಗಿ ತಾವು ಪರಾವಲಂಬಿ ಎಂಬ ಭಾವನೆ ಬರಬಹುದು. ಸಮಯವನ್ನ ಹೇಗೆ ಕಳೆಯುವುದು ಎನ್ನುವ ಸಮಸ್ಯೆ ತಿನ್ನಬಹುದು. ವೃದ್ಧದತಿಗಳಲ್ಲಿ ಯಾರೊಬ್ಬರಾದರೂ ಸಾವನ್ನಪ್ಪಿದಾಗ ಒಂಟಿತನ ಕಾಡುತ್ತದೆ. ತನ್ನ ಸಾವಿನ ಬಗ್ಗೆ ಭಯ ಶುರುವಾಗುತ್ತದೆ. ಇಲ್ಲಿ ತಲೆಮಾರಿನ ಅಂತರವೂ ಇರುತ್ತದೆ. ಜೀವನದಲ್ಲಿ ಹೊಸಬರಾಗಿ ಸೊಸೆ, ಅಳಿಯ, ಮೊಮ್ಮಕ್ಕಳ ಪ್ರವೇಶದಿಂದಾಗಿ ಯೋಚಿಸುವ ರೀತಿ, ಅವರ ಅಭಿರುಚಿಗಳು, ಮೌಲ್ಯಗಳು ಭಿನ್ನವಾಗಿರುವುದರಿಂದ ವಾದ ವಿವಾದಗಳಿಂದಾಗಿ ಮನಸ್ಸು ಕೆಡಬಹುದು. ಹಾಗಾದರೆ ಇದಕ್ಕೆ ಪರಿಹಾರ ಅಂದ್ರೆ ವೃದ್ಧಾಶ್ರಮಕ್ಕೆ ಸೇರೋದೇನಾ? ಕೌಟುಂಬಿಕ ಪರಿಸರ ಮತ್ತು ಮನೋಭಾವನೆಯಲ್ಲಿ ನಮ್ಮ ಸಮಾಜ ಪಾಶ್ಚಿಮಾತ್ಯ ಸಮಾಜಕ್ಕೆ ಭಿನ್ನವಾಗಿದೆ. ಒಂದು ಕುಟುಂಬ

ಅಂದ್ರೆ ಸಾಮಾನ್ಯವಾಗಿ ಮೂರು ತಲೆಮಾರುಗಳು, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮೊಮ್ಮಕ್ಕಳು. ಪಾಶ್ಚಿಮಾತ್ಯ ಸಮಾಜದಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಈ ಮೂರು ತಲೆಮಾರುಗಳನ್ನ ನಿಗಾ ವಹಿಸಲು ಸಾಕಲು ಬೇರೆ ವ್ಯವಸ್ಥೆಗಳಿವೆ. ಹಾಗೆ ಮಕ್ಕಳಿಗೂ ಸಹ ಡೇ ಕೇರ್ ವ್ಯವಸ್ಥೆ ಇದೆ, ಆದರೆ ಅವು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಲ್ಲ, ವ್ಯವಸ್ಥಿತವಾದ ಸುಶ್ರಮ. ಅದಕ್ಕೆ ಅಲ್ಲಿಯ ಸಮಾಜದ ಮತ್ತು ವೈಯಕ್ತಿಕ ಸಮ್ಮತಿ ಇದೆ. ದುಡಿತ ನಡುವೆ ಹಿರಿಯರ ಯೋಗಕ್ಷೇಮ ವಿಚಾರಿಸಿ ನಿತ್ಯ ಅವರ ಸಂಪರ್ಕದಲ್ಲಿಯೇ ಇರುತ್ತಾರೆ. ನಮ್ಮ ಸಂಸ್ಕೃತಿಯಲ್ಲಿ ಭಾವನಾತ್ಮಕ ಸಂಬಂಧವಿದೆ. ಮಗು ಎಡವಿ ಬಿದ್ದಾಗ ತಾಯಿಯಷ್ಟೇ ವೇಗವಾಗಿ ಅಜ್ಜಿಯೂ ಓಡಿ ಬರುತ್ತಾರೆ. ಒಬ್ಬರ ನೋವನ್ನ ಇನ್ನೊಬ್ಬರು ಅಷ್ಟೇ ತೀವ್ರವಾಗಿ ಅನುಭವಿಸುವ ಸಂಬಂಧ ಮನೆಯೊಳಗಿರುತ್ತದೆ. ಇಲ್ಲಿ ಒಂದು ಕವನ ನೆನಪಾಗುತ್ತದೆ. ಸೋಲು ಕಂಡಾಗ ಗೆಲುವಿನ ದಾರಿ ತೋರಿಸಿದಾಕೆ, ಗೆದ್ದು ಬಂದಾಗ ಮರೆಯಲ್ಲಿ ನಿಂತು ಆನಂದ ಸುರಿಸಿದಾಕೆ, ಎಂಥ ನೋವಲ್ಲೂ ನಗು ತಂದಾಕೆ, ತಾನುಣ್ಣುವ ತುತ್ತನ್ನ ತನ್ನ ಕರುಳ ಕುಡಿಗೆ ತಿನ್ನಿಸಿದಾಕೆ ಅವ್ವ, ಮಾತು ಕಲಿ ನೀತಿ ತಿಳಿಸಿ ಸದ್ಗತಿಯ ಸಾಧ್ಯತೆ ತೋರಿಸಿದಾಕೆ, ಸಾಧ್ಯ ಅಸಾಧ್ಯಗಳ ತೊಳಲಾಟದಲ್ಲಿ ತಾನೇ ನಿಂತು ನೆರವಾದಾಕೆ ಅವ್ವ, ಆದರೆ ಆಕೆಗೆ ನೀ ಕೊಟ್ಟಿದ್ದಾದರೂ ಏನು, ಬರೀ ನೀರು ತೋರಿಸಿದ್ದೇನು ವೃದ್ಧಾಶ್ರಮದ ಬಾಗಿಲು. ವೃದ್ಧಾಶ್ರಮದಲ್ಲಿ ಎಲ್ಲಾ ಸೌಲಭ್ಯವಿರುತ್ತದೆ, ನಿರಾತಂಕವಾಗಿ ಸಮವಯಸ್ಕರ ಜೊತೆ ಸಮಾಲೋಚನೆಯಲ್ಲಿ ಮನೋರಂಜನೆ, ಧಾರ್ಮಿಕತೆ, ಚಿಕಿತ್ಸೆ ಎಲ್ಲವೂ ಇರುತ್ತೆ, ಇನ್ನೇನು ಸಮಸ್ಯೆಗಳೇ ಇಲ್ಲ ಎನ್ನುವ ಭಾವನೆ ಕೆಲವರದು. ಆದರೆ ನೋಡಿ, ಕೆಲವು ವರ್ಷ ವೃದ್ಧಾಶ್ರಮದಲ್ಲಿದ್ದವರ ಮಾತು, ಹಚ್ಚಿ ಮಾತಾಡಲು ಅಚ್ಚು ಮೆಚ್ಚಿನವರಿಲ್ಲ, ಕರೆಯ ನುಡಿಯೊಂದು ಒಪ್ಪತ್ತು ಸಾಕೆಂದೇ, ತ್ರಾಣವಿಲ್ಲದ ಮೈಗೆ ಊರುಗೋಲು ಅದೆಂದೇ, ದೂಡಿದರು ದೂರದ ವಾಸಕ್ಕೆ ಅಪಹಾಸ್ಯಕ್ಕೆ, ತಬ್ಬಿ ಮುದ್ದಾಡುವ ಹೃದಯ ಬೇಕೆಂದೇ. ವೃದ್ಧಾಪ್ಯದಲ್ಲಿ ಪ್ರತಿಯೊಬ್ಬರಿಗೂ ತನ್ನವರು, ಮಕ್ಕಳು, ಮೊಮ್ಮಕ್ಕಳು ಎನ್ನುವ ಬಾಂಧವ್ಯ ಬಯಸುತ್ತಾರೆ. ಇಷ್ಟಾದರೂ ನೋಡಿ, ಅವರು ಜರಿಯೋದಿಲ್ಲ. ನಿನ್ನವರ ನೀನು ಜರಿಯಲಿಲ್ಲ, ಕಾಲ ಕೆಟ್ಟದೆಂದೇ ಕಾಲ ಕೆಡೆಂದೇ, ಇಂದಾದರೂ ಬರುವೆನೆಂದು ಕದಡದೆ ನಿಂದೆ ಆಶ್ರಮದ ಬಾಗಿಲು. ಮಕ್ಕಳ ಬರುವಿಕೆಯನ್ನ ಕಾಯ್ತಾ ಇರುವ ವೃದ್ಧಾಶ್ರಮದಲ್ಲಿದ್ದವರ ಭಾವನೆ ಇದು. ನಮ್ಮ ಸಮಾಜದ ಈ ತೆರನಾದ ಮನೋಭೂಮಿಕೆಯ ವೇದಿಕೆಯಲ್ಲಿ ಮಹಿಳೆಯ ಪಾತ್ರ ಹೇಗಿದೆ? ಮೊದಲನೇದಾಗಿ, ನಾವು ಹೊರಗಡೆ ಎಷ್ಟೋ ಪುರುಷ ಪ್ರಧಾನ ಸಮಾಜ ಎಂದರೂ ಕುಟುಂಬದ ಒಳಗಡೆ ಮಹಿಳೆಯೇ ಜವಾಬ್ದಾರಳು. ಅದನ್ನ ನಿಭಾಯಿಸುವ ಮಹಿಳೆ ಇವತ್ತು ತಾನು ಮದುವೆಯಾಗಿ ಬಂದಾಗ ತನ್ನ ಗಂಡನಷ್ಟೇ ತನ್ನ ಸೊತ್ತು, ಕುಟುಂಬದ ಹಿರಿಯರು ತನಗೆ ಸಂಬಂಧವಿಲ್ಲ ಎನ್ನುವ ಭಾವನೆ ತಳೆಯುತ್ತಿರುವುದು. ಈ ಭಾವನೆ ಹೆಮ್ಮರವಾಗಿ ಅತ್ತೆ ಮಾವನ ಗೌರವಿಸದೆ, ಪ್ರೀತಿಸದೆ ಮುಂದೊಂದು ದಿನ ವೃದ್ಧಾಶ್ರಮವೇ ಸರಿ ಎನ್ನುವ ಅಭಿಪ್ರಾಯಕ್ಕೆ ಬರುತ್ತಿರುವುದು. ಎರಡನೇದಾಗಿ, ಆಧುನಿಕತೆಯ ಭರಾಟೆಯಲ್ಲಿ ಸುಧಾರಣೆ ಎನ್ನುವ ಹೆಸರಿನಲ್ಲಿ ಪ್ರೀತಿ, ವಿಶ್ವಾಸ, ಸಂಬಂಧಗಳೆಲ್ಲ ಬದುಕಿನಿಂದ ಮರೆಯಾಗುತ್ತಿರುವುದು, ವ್ಯಾವಹಾರಿಕವಾಗ್ತಿರುವುದು. ಮೂರನೇದಾಗಿ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನಗಳ ಬಳಕೆ, ಬೆಳವಣಿಗೆ ಇಂದು ಯಾಂತ್ರಿಕ ಬದುನ ನಿರ್ಮಿಸುತ್ತಿರುವುದು. ಮಕ್ಕಳನ್ನ ಇಂಜಿನಿಯರ್, ಡಾಕ್ಟರ್, ಐಎಎಸ್ ಅಧಿಕಾರಿಗಳನ್ನಾಗಿ ಮಾಡಬೇಕು, ಮಗ ಫಾರಿನ್ಗೆ ಹೋಗಬೇಕು, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಫಾರಿನ್ ನಲ್ಲಿರೋ ಅಳಿಯನೇ ಬೇಕು, ಇಲ್ಲಾದ ಪಟ್ಟಣದಲ್ಲಿರಬೇಕು, ಈ ರೀತಿ ಭಾವನೆ ಮಹಿಳೆಯರಲ್ಲಿ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಸೊಸೆ ಮಗನ ಜೊತೆ ಐಷಾರಾಮಿಯಾಗಿ ಇರಲು ಬಯಸಿದಾಗ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿ ಬೆಳೆಸಿ ನೌಕರಿ ಹಿಡಿಸಿ ಬೆಳೆಸಿದ ಅಪ್ಪ ಅಮ್ಮರನ್ನ ಮರೆಯುತ್ತಾರೆ. ಆದರೆ ಮಹಿಳೆ ಗಂಡನನ್ನ ತಿದ್ದಿ ಸರಿದಾರಿಗೆ ತರುವ ಆತ್ಮಶಕ್ತಿಯನ್ನ ಹೊಂದಿದ್ದು, ಹಿರಿಯರ ಬಗ್ಗೆ ಪೂಜ್ಯ ಭಾವನೆ, ಸ್ವಭಾವನೆ ಹೊಂದಿದ್ದರೆ ಹೀಗೆ ಆಗ್ತಿತ್ತ? ನಾಲ್ಕನೇದಾಗಿ, ಇಂದಿನ ಶಿಕ್ಷಣ ಪದ್ಧತಿ. ಶಿಕ್ಷಣ ಮನುಷ್ಯನಲ್ಲಿ ಆತ್ಮಾಭಿಮಾನ ತುಂಬಬೇಕೇ ಹೊರತು ಅಹಂಕಾರವನ್ನಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಣ ವಿಫಲವಿದೆ ಎಂದೇ ನನ್ನ ಭಾವನೆ. ಶಿಕ್ಷಿತ ಮಹಿಳೆ ತನ್ನ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರವಾಗಿ ಬಳಸಿಕೊಳ್ಳಬಾರದು. ಹೆಣ್ಣು ಗಂಡು ಸರಿಸಮ ಅಂದ್ರೆ ಗಂಡು ಮಾಡುವ ತಪ್ಪನ್ನೆಲ್ಲ ಮಹಿಳೆಯೂ ಮಾಡಬೇಕು ಅಂತ ಅರ್ಥವಲ್ಲ. ಹೆಣ್ಣಿಗೆ ಅಗಾಧವಾದ ಆತ್ಮಶಕ್ತಿ ಇದೆ. ಎಂತಹ ಗಂಡಸನ್ನು ತಿದ್ದಿ ಸರಿದಾರಿಗೆ ತರುವ ಸಾಮರ್ಥ್ಯವಿದೆ. ತಾನು ಸಶಕ್ತಳು ಎನ್ನುವುದನ್ನ ಅವಳು ಮನಗಾಣಬೇಕು. ಸ್ವಾಸ್ಥ್ಯ ಕುಟುಂಬವೇ ಸ್ವಾಸ್ಥ್ಯ ಸಮಾಜ ಅಡಿಪಾಯ. ಈ ನಿಟ್ಟಿನಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚಾಗಿದ್ದು, ಹಿರಿಯರ ಬಗ್ಗೆ ಪೂಜ್ಯ ಭಾವನೆ, ಸೇವಾ ಭಾವನೆ ಮೂಡಿಸುವಂತಹ ಶಿಕ್ಷಣ ಅವಳಿಗೆ ಸಿಗುತ್ತಿಲ್ಲ. ಈ ಕಾರಣದಿಂದ ವೃದ್ಧಾಶ್ರಮ ಸಂಸ್ಕೃತಿ ಆಗುತ್ತಿದೆ. ಐದನೆಯದಾಗಿ, ಹಿಂದೆ ತಂದೆ, ಮಗ, ಅಣ್ಣ, ತಮ್ಮರಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ತಾಯಿ ಬಗೆಹರಿಸ್ತಾ ಇದ್ರು, ಅದೇ ಈಗ ಹಾಗಿಲ್ಲ. ಕನಿಷ್ಠ ಆರ್ಥಿಕ ವ್ಯವಸ್ಥೆಗೆ ಹೊಂದಿಕೊಂಡಿದ್ದು ತಮ್ಮದಷ್ಟನ್ನೇ ವಿಚಾರ ಮಾಡ್ತಾರೆ. ಆರನೇದಾಗಿ, ಬದಲಾದಂತಹ ಜೀವನ ವ್ಯವಸ್ಥೆ. ಇವತ್ತು ಇರುವ ಒಂದು ಅಥವಾ ಎರಡು ಮಕ್ಕಳಿಗೆ ಶಿಕ್ಷಣ ನೀಡುವುದೇ ತಂದೆ ತಾಯಿಯರ ಆದ್ಯ ಕರ್ತವ್ಯ. ಸಂಪೂರ್ಣ ಗಮನವೆಲ್ಲ ಅವರ ಮೇಲೆ ಕೇಂದ್ರೀಕೃತವಾಗಿದೆ. ಹಾಗಾಗಿ ವಯಸ್ಸಿನ ತಂದೆ ತಾಯಿ ಅಥವಾ ಅತ್ತೆ ಮಾವರನ್ನ ಗಮನ ಹರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಒಂದು ತೀರ್ಮಾನಕ್ಕೆ ಬಂದು ಬಿಡುತ್ತಾರೆ. ಆದರೆ ಸಾಲ ಮಾಡಿ ನಿನ್ನ ಶಾಲೆಗೆ ಸೇರಿಸಿದೆ, ಕಷ್ಟಪಟ್ಟು ನಿನ್ನ ಕಾಲೇಜಿಗೆ ಸೇರಿಸಿದೆ, ಕಂಡವರ ಕಾಲು ಹಿಡಿದು ನಿನ್ನ ಕೆಲಸಕ್ಕೆ ಸೇರಿದೆ, ಆದರೆ ನೀ ನನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದೆ, ನೊಂದ ತಾಯಿಯ ಕೂಗು ಕೇಳುವವರಿಲ್ಲ. ಈ ಅವಸ್ಥೆ ಮುಂದೆ ತನಗೂ ಬರಬಾರದು ಎನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲವಲ್ಲ. ಏಳನೇದಾಗಿ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಕರಣೆ. ಇವತ್ತು ಮಹಿಳೆಯರಿಗೆ ತಮ್ಮ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಗೊಳ್ಳು ಎನ್ನಿಸುತ್ತಿರುವುದು.
ಹಾಗಾಗಿ

0: ಪಾಶ್ಚಿಮಾತ್ಯರ ಅನುಕರಣೆಯಲ್ಲಿ ತೊಡಗಿ ಹಿರಿಯರ ಸಂಬಂಧಗಳೇ ಬೇಡ, ಯಾವ ಗೋಜುಗಳೂ ಬೇಡ, ಅವರಿದ್ರೆ ತಮ್ಮ ಸ್ವೇಚ್ಛೆಗೆ ಅಡ್ಡಿಯಾಗುತ್ತಾರೆ ಎಂದು ಅವರನ್ನು ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವುದು. ಇಂದಿನ ಮಾಧ್ಯಮದಲ್ಲಿ ಮೂಡಿಬರುವ ಸಿನಿಮಾ ಧಾರಾವಾಹಿಗಳು ಕೂಡ ಮಹಿರ ಮೇಲೆ ಪ್ರಭಾವ ಬೀರಿ ತನ್ನ ಸಂಸ್ಕೃತಿ ಸಂಸ್ಕಾರಗಳನ್ನೇ ಮರೆತು ಮನಸ್ಸು ಕೆಡಿಸಿಕೊಂಡು ಹಿರಿಯರನ್ನ ದೂರ ಮಾಡುತ್ತಿರುವುದು ಬಹುಮುಖ್ಯವೆಂದರೆ ಇವತ್ತು ಯಾವುದೇ ಹಳ್ಳಿಗಳಲ್ಲಿ ಕಾಣುವ ಮುಖ್ಯ ಅಂಶ ಅಂದರೆ ಹಳ್ಳಿಗಳು ವೃದ್ಧಾಶ್ರಮವಾಗುತ್ತಿರುವುದು. ಯಾರ ಮನೆಯಲ್ಲಿ ಕೇಳಿದರೂ ಮಕ್ಕಳು ಪಟ್ಟಣ ಸೇರಿದ್ದಾರೆ, ಮಕ್ಕಳು ಕೊನೆಗಾಲದಲ್ಲಿ ತಮ್ಮ ಜೊತೆ ಇರ್ತಾರೆ ಎನ್ನುವ ಕಿಂಚಿತ್ ಆಸೆಯನ್ನು ಇಟ್ಟುಕೊಳ್ಳುವಂತಿಲ್ಲ. ಎಷ್ಟೋ ಮಕ್ಕಳಿಗೆ ತಮ್ಮ ತಂದೆ ತಾಯಿಯರ ಅಂತ್ಯ ಸಂಸ್ಕಾರಕ್ಕೂ ಬರಲು ಆಗುವುದಿಲ್ಲ. ಇನ್ನು ಹಿರಿಯರು ಪಟ್ಟಣದ ಯಾಂತ್ರಿಕ ಬದುಕಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದೆ ಹೇಗೋ ಜೀವನ ಸಾಗುತ್ತದೆ, ನೀವು ಚೆನ್ನಾಗಿರಿ ಎಂದು ಮಕ್ಕಳನ್ನು ಹಾರೈಸುತ್ತಾರೆ. ಹೀಗೆ ಹಳ್ಳಿಗಳು ವೃದ್ಧಾಶ್ರಮಗಳಾಗಿ ಮಾರ್ಪಟ್ಟಿವೆ. ನಗರಗಳ ಪರಿಸ್ಥಿತಿ ಇನ್ನೊಂದು ರೀತಿ. ಒಂದಿಬ್ಬರು ವೃದ್ಧರನ್ನ ಭೇಟಿಯಾದ ಸಂದರ್ಭದಲ್ಲಿ ನನಗಾದ ಅನುಭವ ಹೇಗಿದೆ ನೋಡಿ. 40 ವರ್ಷ ಟ್ಯಾಕ್ಸಿ ಓಡಿಸಿ ಕಷ್ಟಪಟ್ಟು ಹಣ ಕೂಡಿಸಿ ಮಗನಿಗೆ ವಿದ್ಯೆ ನೀಡಿದೆ. ಅವನು ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ತನ್ನ ಹೆಂಡತಿಯೊಡನೆ ಫಾರಿನ್ಗೆ ಹೋದ. ಹೀಗೆಂದು ಹಿರಿಯ ಜೀವ ಕಂಬನಿ ಮಿಡಿಯುತ್ತಲಿದಾಗ ನನಗೂ ಕಣ್ಣೀರು ಬಂತು. ಇನ್ನೊಬ್ಬರು, ಮಗ ಇಂಜಿನಿಯರ್, ಸೊಸೆಯು ಇಂಜಿನಿಯರ್, ಚೆನ್ನೈನಲ್ಲಿ ಗಂಡ ಹೆಂಡತಿ ಇದ್ದಾರೆ, ನನ್ನನ್ನ ಈ ವೃದ್ಧಾಶ್ರಮಕ್ಕೆ ಸೇರಿಸಿದ್ರು ಅನ್ನುತ್ತಾರೆ. ಮತ್ತೋರ್ವರು, ನಿಮ್ಮ ಸುಖಕ್ಕೆ ನಾನು ಅಡ್ಡಿ ಅಂತ ಭಾವಿಸಿ ನನ್ನನ್ನ ಮಾನಸಿಕ ಅಸ್ವಸ್ಥಳು ಅಂತ ಸುಳ್ಳು ಹೇಳಿ ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದಾರೆ ಎಂದರು. ಇವರೆಲ್ಲರೂ ಬಡತನದಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯೆ ಕೊಡಿಸಿದವರು. ಆದರೆ ಮಕ್ಕಳು ನೌಕರಿ ಮಾಡಿ ಹೆಂಡತಿಯ ಆಸೆ ಈಡೇರಿಸಲು ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರು. ಇದು ವೃದ್ಧಾಶ್ರಮ ಸಂಸ್ಕೃತಿಯ ಕತೆ. ಹಿರಿಯರಿಗೆ ಅಪಾರ ಜೀವನ ಅನುಭವ ಇರುತ್ತದೆ. ಬದುಕಿನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಕಿರಿಯ ಸ್ವಾಮಿಗಳಿಗಿಂತ ಹಿರಿಯರು ಉತ್ತಮ. ಕೆಲವರು ಜೀವನ ಪರ್ಯಂತ ನಕ್ಕು ಸಮಸ್ಯೆಗಳನ್ನ ತಿಳಿಗೊಳಿಸುತ್ತಾರೆ. ಹಿರಿಯ ಜೀವಿಗಳಿಗೆ ಸಾಂತ್ವನ ಬೇಕು, ಪ್ರೀತಿ ಅಕ್ಕರೆ ಕಾಳಜಿ ಬೇಕು ಹೊರತು ಬರೇ ದುಡ್ಡಲ್ಲ. ಇವತ್ತು ನಾವು ನಮ್ಮ ಹಿರಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರೆ ನಾಳೆ ನಮ್ಮ ಮಕ್ಕಳು ಅದೇ ಸಂಸ್ಕೃತಿ ಮುಂದುವರುತ್ತಾರೆ, ನಾವು ಕೂಡ ವೃದ್ಧಾಶ್ರಮ ಸೇರಬೇಕಾದ ಪರಿಸ್ಥಿತಿ ಬಂದೇ ಬರುತ್ತದೆ.
1: ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಯಮುನಾ ಕೋಣೇಸರ್. ಗೆಳೆಯರೆ, ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಿದೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 12:30. ಈಗ ಜಾಹೀರಾತುಗಳು.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
3: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
2: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
3: ವಿಲ್ಕೋ ಗೋಲ್ಡ್, ಕುಶಾಲನಗರ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಎಷ್ಟೇ ಕಲ್ಲುಗಳನ್ನು ಬೀರಿದರೂ ಮರ ಫಲ ಕೊಡುತ್ತಲೇ ಇರುತ್ತದೆ. ಶುಭಾಷಿತ.

ಸೇನೆಗಳು ಮಡಿಕೇರಿ ಇಸಿಎಚ್ಎಸ್ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರ ಗಮನಕ್ಕೆ ಇದೇ ತಿಂಗಳ ಆಗಸ್ಟ್ 26ರಂದು ಈದ್ ಮಿಲಾದ್ ಪ್ರಯುಕ್ತ ಮಡಿಕೇರಿ ಇಸಿಎಚ್ಎಸ್ ಮುಚ್ಚಲ್ಪಟ್ಟಿರುತ್ತದೆ ಮತ್ತು ಆಗಸ್ಟ್ 31ರಂದು ಮಾಸಿಕ ಲೆಕ್ಕ ತಪಾಸಣೆ ಇರುವುದರಿಂದ ಔಷಧಿ ವಿತರಣೆ ಇರುವುದಿಲ್ಲ. ಆಗಸ್ಟ್ 25 ಮತ್ತು ಆಗಸ್ಟ್ 27ರಂದು ದಂತವೈದ್ಯರು ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯದಾದ್ಯಂತ ಸೆಪ್ಟೆಂಬರ್ 12ರಂದು ನಡೆಯಲಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಸೆಪ್ಟೆಂಬರ್ 19ಕ್ಕೆ ಮುಂದೂಡಲ್ಪಟ್ಟಿದೆ. ಅದರಂತೆ ಸೆಪ್ಟೆಂಬರ್ 19ರಂದು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ.

2026-27 ಸಾಲಿಗೆ ಐಐಟಿ, ಐಐಐಟಿ, ಇಟಿಸಿ ಸರ್ಕಾರದಿಂದ ಶಾಸನಬದ್ಧ ಅನುಮತಿ ಪಡೆದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ನೀಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 31 ಕೊನೆಯ ದಿನಾಂಕ.

2026 27ನೇ ಸಾಲಿನಲ್ಲಿ ಪಿಎಚ್ಡಿ ಸಂಶೋಧನೆ ಮಾಡುತ್ತಿರುವ ಅರ್ಹ ಅಲ್ಪಸಂಖ್ಯಾತ ಸಮುದಾಯದ ಸಂಶೋಧನಾರ್ಥಿಗಳಿಗೆ ಜೆಆರ್ಎಫ್ ಮಾದರಿಯಲ್ಲಿ ಫೆಲೋಶಿಪ್ ನೀಡಲು ಪಿಎಚ್ಡಿ ಫೆಲೋಶಿಪ್ ಯೋಜನೆಯಡಿ ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 31 ಕೊನೆಯ ದಿನ. ಶ್ರೋತೃಗಳೇ ಗಮನಿಸಿ, ಈಗ ಸಮಯ 12:35. ಈಗ ಆರೋಗ್ಯ ಕಾರ್ಯಕ್ರಮದಲ್ಲಿ ಶಿವಸಂಹಿತ ಮತ್ತು ಹಠಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡುತ್ತಾರೆ ವಿನೋದ್ ಎಂ, ಮೈಸೂರು ಕೇಂದ್ರದ ಕೊಡುಗೆ.

0: ఆకాశవాణి ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಶಿವಸಂಹಿತ ಹಾಗೂ ಹಠಯೋಗ, ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ಡಾಕ್ಟರ್ ವೆಂಕಟಕೃಷ್ಣ ಅವರೇ, ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ಇವತ್ತಿನ ದಿವಸ ಶಿವಸಂಹಿತೆ ಮತ್ತು ಹಠಯೋಗ ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಇತ್ತೀಚಿನ ದಿನದಲ್ಲಿ ಯೋಗ ಅಂದ್ರೆ ಬೆವರು ಸುರಿಸೋ ವ್ಯಾಯಾಮ ಅನ್ನೋ ಒಂದು ಭಾವನೆ ಜನರ ಮನಸ್ಸಲ್ಲಿದೆ. ಆದ್ರೆ ಯೋಗ ಮತ್ತು ಹಠಯೋಗ ಅಂದ್ರೆ ನಿಜವಾಗೂ ಏನು? ಪ್ರಾಚೀನ ಯೋಗ ಸಾಹಿತ್ಯ ಇದರ ಬಗ್ಗೆ ಏನ್ ಹೇಳುತ್ತೆ? ಶಿವಸಂಹಿತೆಗೂ ಹಠಯೋಗಕ್ಕೂ ಏನು ಸಂಬಂಧ? ಇದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೋಗಕ್ಕಿಂತ ಹೇಗೆ ಭಿನ್ನ ಅಂತ ಹೇಳ್ತೀರಿ?
2: ಧನ್ಯವಾದ ಸರ್. ಪ್ರಶ್ನೆ ಬಹಳ ಉದ್ದ ಇದೆ, ಆದರೂ ನಾನು ಒಂದೊಂದನ್ನೇ ತಗೊಂಡು ಹೇಳೋ ಪ್ರಯತ್ನ ಮಾಡ್ತೀನಿ. ಯೋಗ ಅಂತಂದ್ರೆ ಬೆವರು ಸುರಿಸೋದು ಅಥವಾ ವ್ಯಾಯಾಮ ಮಾಡೋದು ಅಂತ ಏನಿದೆಯಲ್ಲ, ಅದು ಮೊದಲನೇ ತಪ್ಪು ವಿಚಾರ. ನೀವು ಏನು ಯೋಗ ಮತ್ತು ಹಠಯೋಗ ಅಂತಂದ್ರೆ ಅಂತ ಏನು ಹೇಳಿದ್ರಿ, ಅದಕ್ಕೆ ಹಕಾರಃ ಕೀರ್ತಿತಃ ಸೂರ್ಯಃ

0: ಠಕಾರಶ್ಚಂದ್ರ ಉಚ್ಯತೆ ಸೂರ್ಯಶ್ಚಂದ್ರಮಸೋರ್ ಯೋಗಾತ್ ಹಠಯೋಗೋ ನಿಗದ್ಯತೆ ಅಂಥೇಳಿ ಹಠಯೋಗದ ಗ್ರಂಥಗಳಲ್ಲಿ ಬರುತ್ತೆ. ಅಂದರೆ ಎರಡು ತತ್ವಗಳು, ಅಂದರೆ ಉಷ್ಣ ಮತ್ತು ಶೀತ ಅಥವಾ ಇಡ ಮತ್ತು ಪಿಂಗಳ, ಇದನ್ನು ಸೇರಿಸುವಂತಹ ಪ್ರಕ್ರಿಯೆ, ಅಂದರೆ ಕುಂಡಲಿನಿ ಜಾಗರಣಕ್ಕೆ ಬೇಕಾಗಿರುವಂತಹ ಏನು ಪ್ರಕ್ರಿಯೆ ಇದೆ ಅದನ್ನು ಹಠಯೋಗ ಅಂತ ಹೇಳ್ತಾರೆ. ಅದೆರಡೂ ಸೇರೋದ್ರಿಂದ ಸುಷುಮ್ನಾದಲ್ಲಿ, ಅಂದರೆ ಮಧ್ಯದಲ್ಲಿ ನಾಡಿದೆ, ಅದು ಮುಂದೆ ನಾನು ವಿವರಿಸ್ಬೇಕಾದ್ರೆ ಹೇಳ್ತೀನಿ. ಮತ್ತು ಈ ಶಿವಸಂಹಿತೆಗೂ ಹಠಯೋಗಕ್ಕೂ ಸಂಬಂಧ ಅಂದರೆ ಹಠಯೋಗಕ್ಕೆ ಬಹಳಷ್ಟು ರೆಫರೆನ್ಸ್ ಬುಕ್ಸ್ ಅಥವಾ ಆಕರ ಗ್ರಂಥಗಳಿದೆ. ಅದರಲ್ಲಿ ಹಠಯೋಗ ಪ್ರದೀಪಿಕ ಅಂತಿದೆ, ಘೇರಂಡ ಸಂಹಿತ ಅಂತಿದೆ, ಶಿವಸಂಹಿತ ಇದೆ, ದತ್ತಾತ್ರೇಯ ಸಂಹಿತ ಇದೆ, ಅಮೃತ ಸಿದ್ಧಿಯೋಗ ಇದೆ. ಅದೇ ಥರ ಹಠಯೋಗಕ್ಕೆ ಶಿವಸಂಹಿತೆನೂ ಒಂದು ರೆಫರೆನ್ಸ್ ಬುಕ್. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಹಠಯೋಗ ಅಂದರೆ ಪ್ರಾಣದ ನಿಯಂತ್ರಣ, ಅಂದರೆ ಜೀವಶಕ್ತಿಯ ನಿಯಂತ್ರಣ ಅಂತ, ಅಥವಾ ನಮ್ಮ ಪ್ರಾಣಶಕ್ತಿಯನ್ನು ಅರಿಯೋದು ಅಥವಾ ಸೂಕ್ಷ್ಮ ನಾಡಿಗಳನ್ನು ಸ್ವಚ್ಛಗೊಳಿಸುವುದು ಅಥವಾ ಮನಸ್ಸನ್ನು ಸ್ಥಿರಗೊಳಿಸುವುದು. ಇದಕ್ಕೆಲ್ಲ ಬೇಸಿಕ್ ಇದು ಏನಂತಂದರೆ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳೋದು ಏನು ಅಂದರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸುವಂತಲ್ಲ ಯೋಚನೆನ ಇಲ್ಲದಂಥ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಯೋಗ ಅಂತ ಅವನು ಹೇಳಿರೋದು. ಅದು ಮನಸ್ಸಿನ ನಿಜವಾದಂಥ ಸ್ವಭಾವ, ಅದು ಸಹ ಸಾರ್ವಭೌಮ ಚಿತ್ತಸ್ಯ ಧರ್ಮ ಅಂತ ಹೇಳ್ತಾನೆ. ಅಂದರೆ ಮನಸ್ಸಿನ ನಿಜವಾದ ಸ್ವಭಾವ ಏನು ಇಲ್ದಲೇ ಇರೋದು, ನಾವು ಅದಕ್ಕೆ ಏನೇನೋ ಯೋಚನೆಗಳನ್ನ ತರಿಸ್ಕೊಳ್ತೀವಿ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡೋದು ಅಥವಾ ಅದನ್ನು ನಿರ್ವಿಚಾರ ಸ್ಥಿತಿಗೆ ತಲುಪಿಸೋದಕ್ಕೆ ಏನು ಇದೆ ಅದಕ್ಕೆ ಹಠಯೋಗ ಸಾಕಷ್ಟು ನಮಗೆ ಸಹಾಯ ಮಾಡುತ್ತೆ.
1: ಆಸನಗಳ ಸಂಖ್ಯೆ ಮತ್ತು ಅದರ ಮಹತ್ವವನ್ನು ನಾವು ನೋಡೋದೇ ಆದರೆ ಶಿವಸಂಹಿತೆ ಗ್ರಂಥದಲ್ಲಿ ಕೆಲವು ಆಸನಗಳ ಪ್ರಸ್ತಾಪ ಇದೆ, ಆದರೆ ಕೆಲವನ್ನಷ್ಟೇ ವಿವರಿಸಿದ್ದಾರೆ, ಅಂದರೆ ಉಳಿದವು ಮುಖ್ಯ ಅಲ್ಲ ಅಂತ ನನ್ನ ಅರ್ಥ.
0: ಹಂಗೆ ನೋಡಿದ್ರೆ ಹಠಯೋಗದ ಗ್ರಂಥಗಳಲ್ಲಿ ನಮಗೆ 84 ಆಸನಗಳು ಸಿಗ್ತವೆ, 84 ಥರದ ಆಸನಗಳು. ತುಂಬ ಹೇಳೋದಾದರೆ ಪ್ರಪಂಚದಲ್ಲಿ ಎಷ್ಟೆಷ್ಟು ಜೀವಿಗಳಿದ್ದಾವೆ ಅಥವಾ ಎಷ್ಟೆಷ್ಟು ರೀತಿ ಪೋಸ್ಚರ್ಸ್ ಇದೆ ಎಲ್ಲದನ್ನೂ ಆಸನ ಅಂತಲೇ ಹೇಳ್ಬೋದು. ಆದರೆ ಈ ಎಲ್ಲ ಆಸನಗಳಿಗಿಂತಲೂ ಮುಖ್ಯವಾಗಿರೋ 4 ಆಸನ, ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಆಸನ ಅಂದರೆ ಯಾವುದು ಸ್ಥಿರತ್ವ ಮತ್ತು ಸುಖವನ್ನು ಕೊಡುತ್ತೆ, ಸ್ಥಿರ ಸುಖಮ ಆಸನಂ ಅಂತ ಹೇಳ್ತಾರೆ. ಅಂದರೆ ನಾವು ಬಹಳಷ್ಟು ಹೊತ್ತು ಕೂತು ಧ್ಯಾನ ಮಾಡೋಕ್ಕೆ ನಮ್ಮ ಶಾರೀರಿಕ ಸ್ಥಿತಿ ಸರಿ ಇರಬೇಕಲ್ಲ, ಅದಕ್ಕೋಸ್ಕರ ಒಂದು ಪೋಸ್ಚರ್ ಬೇಕು. ಅದಕ್ಕೆ ಬೆಸ್ಟ್ ಪೋಸ್ಚರ್ ಏನು ಅಂದರೆ ಸಿದ್ಧಾಸನ, ಪದ್ಮಾಸನ, ಆ ಥರ ಆಸನಗಳಿರುತ್ತೆ. ಅದರಲ್ಲಿ ಶಿವಸಮಿತಿಯಲ್ಲಿ 4 ಆಸನ ಹೇಳಿರೋದು, ಆ 4 ಆಸನನೇ ಸಾಕು ನಿಮಗೆ. ಆದರೆ ನಾವು ಆ ಸ್ಥಿರತ್ವನ ರೀಚ್ ಮಾಡೋಕ್ಕೆ ನಮಗೆ ಬೇರೆ ಎಲ್ಲ ಆಸನಗಳು ಬೇಕು. ಅಂದರೆ ಶಾರೀರಿಕವಾಗಿ ನಮ್ಮ ಶಕ್ತಿ ಚೆನ್ನಾಗಿದ್ದಾಗ ಮಾತ್ರ ನಾವು ಬಹಳಷ್ಟು ಹೊತ್ತು ಧ್ಯಾನ ಕೂರಕ್ಕೆ ಸಾಧ್ಯ, ಇಲ್ಲಾಂದರೆ ಕೂರಕ್ಕಾಗಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಆಸನಗಳು. ಇನ್ನೂ ಹಠಯೋಗ ಪ್ರದೀಪಿಕ ಅನ್ನೋ ಗ್ರಂಥದಲ್ಲಿ ಚತುರಶೀತಿ ಪೀಠೇಶು ಸಿದ್ಧಮೇವ ಸದಾಭ್ಯಸೇತ್ ಅಂತ ಹೇಳ್ತಾನೆ. ಅಂದರೆ ಬರೀ ಸಿದ್ಧಾಸನದಲ್ಲೇ ಒಂದೇ ಸಾಕು, ಇನ್ನೇನು ಬೇಕಾಗಿಲ್ಲ. ಆದರೆ ಅದನ್ನು ರೀಚ್ ಮಾಡೋಕ್ಕೆ ನಮಗೆ ಶಾರೀರಿಕ ಸೌಷ್ಠವ, ಶಾರೀರಿಕ ಸ್ಥಿರತ್ವ ಬರಬೇಕು ಅಂದರೆ ಬೇರೆ ಆಸನಗಳು ಮಾಡಬೇಕು ಅಂತ. ಮುಖ್ಯವಾಗಿ ನೇರವಾಗಿ ಕೂತ್ಕೊಳ್ಳೋಕ್ಕೆ ಏನಾಗತ್ತೆ ಅಂದರೆ ನಮ್ಮ ವಿವಿಧ ಆಲೋಚನೆಗಳು ಅಥವಾ ನಮ್ಮ ಬಾಡಿ ಪೋಶ್ಚರು ನಮ್ಮ ಬೇರೆ ಬೇರೆ ಎಮೋಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸೂಕ್ಷ್ಮದಿಂದ ಸ್ಥೂಲದ ಕಡೆಗೆ ಬರುತ್ತೆ, ಅದನ್ನು ನಾವು ರಿವರ್ಸ್ ಆರ್ಡರ್ ಹೋಗೋದಿಲ್ಲಿ. ಅಂದರೆ ರಿವರ್ಸ್ ಆರ್ಡರ್ ಅಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತೀವಿ. ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು ಅಂದರೆ ಮತ್ತು ಶರೀರ ಸ್ಥಿರ ಆಗಬೇಕು. ಆ ಶರೀರ ಸ್ಥಿರ ಆಗೋಕ್ಕೆ ಶರೀರ ಸ್ಥಿರ ಆಗಲಿಲ್ಲ ಅಂದರೆ ಉಸಿರಾಟ ಸರಿ ಹೋಗಲ್ಲ. ಅದಕ್ಕೋಸ್ಕರ ಆಸನಗಳು ಮುಖ್ಯ. ಅದರಲ್ಲಿ ಯಾವುದಾದ್ರೂ ಒಂದು ನೇರವಾಗಿ ಕೂತ್ಕೊಳ್ಳಕ್ಕೆ ಬೇಕಾಗಿರುವಂಥ ಒಂದು ಆಸನ ಬೇಕು, ಅದರಲ್ಲಿ ಸಿದ್ಧಾಸನದಂಥದ್ದು ಮಾಡ್ಕೋಬೋದು. ಅದರ ಅರ್ಥ ಬೇರೆ ಆಸನಗಳು ಬೇಡ ಅಂತಲ್ಲ, ಇದು ಸಾಕಾಗತ್ತೆ ಅಂತ ಅವರ ಉದ್ದೇಶ.
1: ಯೋಗಿಯ ಆಹಾರ ಹೇಗಿರಬೇಕು ಅಂತೀರಿ? ಈ ಪ್ರಾಚೀನ ಗ್ರಂಥ ಆಹಾರದ ಬಗ್ಗೆ ಏನು ಹೇಳುತ್ತೆ? ಸಸ್ಯಾಹಾರನ, ಜ್ಯೂಸ ಅಥವಾ ಡಯಟ್ ಏನು ಡಾಕ್ಟರ್?
0: ಸರಿ, ಇಲ್ಲಿ ಆಸನದ ಅಂದರೆ ಹಠಯೋಗಕ್ಕೆ ವಿಚಾರಕ್ಕೆ ಬಂದರೆ ಎಲ್ಲ ಹಠಯೋಗದ ಗ್ರಂಥಗಳಲ್ಲೂ ಮತ್ತು ಶಿವಸಂಹಿತೆನಲ್ಲೂ ಅಲ್ಲಿ ಇದೇ ರೀತಿ ಆಹಾರ ಅಂತ ಹೇಳಿಲ್ಲ. ಇದೇ ರೀತಿ ಆಹಾರ ಅಂದರೆ ಈಗ ಹಂಗಿದ್ರೆ ನಾವು ಮಾಂಸಾಹಾರ ಸೇವನೆ ಮಾಡೋರು ಮಾಡಬಾರ್ದಾ ಅಂತ ಪ್ರಶ್ನೆ ಬರುತ್ತೆ. ಮಾಂಸಾಹಾರ ಸೇವನೆ ಮಾಡೋರಿಗೆ ಯೋಗ ಆಗಲ್ವಾ ಅಂತೇಳಿ. ಮುಖ್ಯ ತಿಳ್ಕೊಳ್ಬೇಕಾಗಿರೋದು ಅಂದರೆ ಮೊದಲು ಹೊಟ್ಟೆನ 3 ಭಾಗ ಅಂತ ಮಾಡ್ಕೋಬೇಕು ನಾವು ಆಹಾರ ಸೇವನೆ ಮಾಡೋಕ್ಕೆ ಮೊದಲು. ಅದರಲ್ಲಿ ಒಂದರಲ್ಲಿ ಘನ ಆಹಾರಗಳು, ಇನ್ನೊಂದು ದ್ರವ ಆಹಾರಗಳು, ಮೂರನೇ ಪೋರ್ಷನ್ ಖಾಲಿ ಬಿಡಬೇಕು. ಅಂದರೆ ಇದನ್ನು ಕುಕ್ಷಿ ಶೈಥಿಲ್ಯ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆ ಫ್ರೀ ಆಗಿದ್ದಾಗ ನಾವು ನೆಟ್ಟು ಕುತ್ಕೊಳ್ಳೋಕ್ಕಾಗತ್ತೆ, ನಮ್ಮ ಕೆಲಸಗಳು ಸುಲಭ ಆಗತ್ತೆ ಅಂತ. ಇನ್ನೂ ಕೆಲವರು ಹೇಳೋ ಪ್ರಕಾರ ಏನು, ಒಂದು 2 ಗಂಟೆ ಒಳಗೆ ಜೀರ್ಣ ಆಗುವಷ್ಟು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅಂತಲೂ ಕೆಲವು ಅಭಿಪ್ರಾಯಗಳಿವೆ. ಸಾಧ್ಯವಾದಷ್ಟು ಹೆಚ್ಚಿನ ಪಕ್ಷ ಏನು ತಿನ್ನಬೇಕು ಅಂದರೆ ಸಾತ್ವಿಕವಾದ ಆಹಾರಗಳು. ಸಾತ್ವಿಕವಾದ ಆಹಾರಗಳು ಯಾಕೆ ಅಂದರೆ ಇವು ಮನಸ್ಸನ್ನು ಪ್ರಚೋದನೆ ಮಾಡಿಸಬಾರ್ದು ಅಂತ. ಈಗ ಆಧುನಿಕ ವೈದ್ಯಕೀಯ ಪದ್ಧತಿ ಪ್ರಕಾರ ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ಅಂದರೆ ಇಲ್ಲಿ ಹೇಳೋದೇನು ಅಂದರೆ ನಾವು ಆಹಾರದ ಸೂಕ್ಷ್ಮ ಸ್ವರೂಪ ಮನಸ್ಸಾಗತ್ತೆ ಅಂತ. ಸೊ ಹಾಗೆ

0: ಬೇಕಾದ್ರೆ ಈಗ ಹೊಸ ಥಿಯರಿನೂ ಗಟ್ ಬ್ರೈನ್ ಆಕ್ಸಿಸ್, ನಿಮ್ ಕರ್ಳಲ್ಲಿ ಏನ್ ಇರುತ್ತೆ ಅದ್ರ ತರ ನಿಮ್ ಬ್ರೈನ್ ಕೆಲಸ ಮಾಡುತ್ತೆ ಅಂತ. ಸೊ ಹಾಗಿರುವಾಗ ಕೂಡ ನಾವು ಇದು ಪ್ರಸ್ತುತ ಆಗತ್ತೆ, ಯಾವುದು ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ, ಯಾವುದು ನಮ್ಮ ಮನಸ್ಸಲ್ಲಿ ರಜಸ್ಸು ತಮಸ್ಸುಗಳನ್ನ ಹೆಚ್ಚು ಮಾಡಲ್ಲ ಅಂತ ಆಹಾರಗಳನ್ನ ಸೇವಿಸಬೇಕು. ಮತ್ತೆ ಹಸಿವಾದಾಗ ಮಾತ್ರ ತಿನ್ಬೇಕು, ಸುಮ್ಸುಮ್ನೆ ತಿನ್ಬಾರ್ದು ಅಂತ. ಹಸಿವಾದಾಗ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ ತಿನ್ಬೇಕು, ಅದಕ್ಕಿಂತ ಜಾಸ್ತಿ ತಿನ್ಬಾರ್ದು ಅನ್ನೋದು ಇಲ್ಲಿ ಹಠಯೋಗದ ವಿಚಾರ. ಇದು ಶಿವಸಂಹಿತೆನಲ್ಲ ನಮಗೆ ಕಾಣಿಸುತ್ತೆ.
1: ಈ ಪ್ರಾಣ ಅನ್ನೋ ಪದನ ನಾವು ಯಾವಾಗಲೂ ಕೇಳ್ತೀವಿ. ಶಿವ ಸಂಹಿತೆ ಪ್ರಕಾರ ಈ ಪ್ರಾಣ ಅಂದ್ರೆ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗೋ ಹಾಗೆ ಹೇಗೆ ವಿವರಿಸ್ತಾರೆ?
0: ಸರ್, ಪ್ರಾಣ ಅಂದ್ರೆ ಜೀವಶಕ್ತಿ ಅಂತ. ಅಂದ್ರೆ ನಮ್ಗೆ ಸುಲಭಕ್ಕೆ ಅರ್ಥ ಆಗ್ಬೇಕು ಅಂದ್ರೆ, ಈಗ ಉದಾಹರಣೆಗೆ ಕರೆಂಟ್ ವೈರ್ ಇದೆ, ಆ ವೈರು ಸುಮ್ಮನೆ ವೈರು, ಆದ್ರೆ ಅದ್ರಲ್ಲಿ ಕರೆಂಟ್ ಇದ್ರೆ ಮಾತ್ರ ಅದೇನು ನಮಗೆ ಇದು ಸಿಗುತ್ತೆ, ಅದನ್ನೇ ನಾವು ಪ್ರಾಣ ಅಂತ ಕರೆಯೋದು. ಈಗ ಶರೀರದಲ್ಲಿ ಬೇಕಾದಷ್ಟು ನರ ನಾಡಿ ಮಾಂಸ ಮೂಳೆ ಚರ್ಮ ಎಲ್ಲದೂ ಇದೆ, ಅದರಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ಈಗ ಸತ್ ಮನುಷ್ಯರಲ್ಲೂ ಮೂಳೆ ಇರುತ್ತೆ, ರಕ್ತ ಇರುತ್ತೆ, ಮಾಂಸ ಇರುತ್ತೆ, ಆದ್ರೆ ಅದಕ್ಕೆ ಜೀವ ಇರಲ್ಲ. ಸೊ ಪ್ರಾಣಶಕ್ತಿ ಅಂದ್ರೆ ಯಾವುದು ನಮ್ಮ ಏನು ಅದಕ್ಕೆ ಜೀವಿಸಿರೋದಕ್ಕೆ ಬೇಕಾಗಿದೆ ಅದನ್ನ ಇದರಲ್ಲಿ ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಶಿವ ಸಂಹಿತೆಯಲ್ಲಿ 10 ರೀತಿಯಾದಂತ ಪ್ರಾಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಆಯುರ್ವೇದದಲ್ಲೂ ಇದೆ ಇದು, ಅದಕ್ಕೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ರೀತಿ ಪ್ರಾಣಗಳು, ಇದನ್ನು ಮುಖ್ಯ ಪ್ರಾಣಗಳು ಅಂತ ಹೇಳ್ತಾರೆ. ಇನ್ನು 5 ಉಪಪ್ರಾಣಗಳಿದೆ, ನಾಗ ಕೂರ್ಮ ಕ್ರಕರ ದೇವದತ್ತ ಧನಂಜಯ ಅಂತ. ಇದ್ರ ಬಗ್ಗೆ ನಮಗೆ ಶಿವಸಂಹಿತನಲ್ಲಿ ಉಲ್ಲೇಖ ಇದೆ. ಈ ಒಂದೊಂದು ಪ್ರಾಣಗಳು ಅಂದ್ರೆ ಇವೆಲ್ಲ ಏನಂದ್ರೆ ಇಡೀ ಶರೀರದೊಳಗಿರುತ್ತೆ. ಇವೆಲ್ಲ ನಾವು ಹೆಂಗ್ ಅನ್ಕೋಬಹುದು ಅಂದ್ರೆ ಡಿಸೆಂಟ್ರಲೈಸ್ಡ್ ಪವರ್ ಸ್ಟೇಷನ್ ಅಂತ. ಒಂದೊಂದ್ ಕಡೆ ಒಂದೊಂದ್ ಕೆಲಸ ಮಾಡ್ತವೆ. ಅಂದ್ರೆ ಪ್ರಾಣ ಹೃದಯ ಮತ್ತೆ ಉಸಿರಾಟನ ನೋಡ್ಕೊಳತ್ತೆ, ಅಪಾನ ಮಲಮೂತ್ರ ವಿಸರ್ಜನೆಗಳು ಅದಕ್ಕೋಸ್ಕರ ಕೆಲಸ ಮಾಡುತ್ತೆ, ವ್ಯಾನ ಪೂರ್ತಿ ಶರೀರದಲ್ಲಿ ಹರಡ್ಕೊಂಡಿರುತ್ತೆ ಮತ್ತೆ ರಕ್ತ ಸಂಚಾರಕ್ಕೆ ಶಕ್ತಿ ಮೂವ್ ಆಗೋದಕ್ಕೆ ಎಲ್ಲ ಬೇಕಾಗತ್ತೆ. ಉದಾನ ಇದು ಗಂಟ್ಲು ಮತ್ತೆ ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ನಮ್ಮ ನೆನಪಿನ ಶಕ್ತಿ ಬಗ್ಗೆ ಉದಾನ ಕೆಲಸ ಮಾಡುತ್ತೆ. ಸಮಾನ ಅನ್ನೋದೇನಿದೆ ಅದು ನಮ್ಮ ಜೀರ್ಣ ಶಕ್ತಿಗೆ ಹೆಲ್ಪ್ ಮಾಡುತ್ತೆ. ಅದೇ ತರ ಈ ನಾಗ ಕೂರ್ಮ ಕ್ರಕರ ದೇವದ ಧನಂಜಯ ಏನು ಉಪಪ್ರಾಣಗಳಿವೆ ಅವಕ್ಕೂ ಅದರದೇ ಆದಂತಹ ಕೆಲಸಗಳನ್ನ ಹೇಳಿದ್ದಾರೆ. ಈ ಒಂದು ಒಟ್ಟಿನಲ್ಲಿ ಹೇಳೋದು ಅಂತಂದ್ರೆ ಚೈತನ್ಯ ಹರಿಯುವಂತೆ ಮಾಡೋ ಶಕ್ತಿಗೆ ನಾವು ಪ್ರಾಣ ಅಂತ ಕರಿತೀವಿ. ಪ್ರಾಣ ಅಂದ್ರೆ ಬರೀ ಉಸಿರಲ್ಲ, ಅದು ಇಡೀ ಬ್ರಹ್ಮಾಂಡದ ಸ್ಪಂದನ.
1: ಶಿವಸಂಹಿತೆ ಗ್ರಂಥ ಸುಮಾರು 72,000 ನಾಡಿಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಇದು ಪುರಾಣದ ಮಾತೋ ಅಥವಾ ವಿಜ್ಞಾನಿಗಳು ಈ ವಿಚಾರವನ್ನು ಒಪ್ತಾರೆ?
0: ಸರ್, ಒಂದೊಂದು ಶಾಸ್ತ್ರಕ್ಕೂ ಶರೀರನ ಅರ್ಥ ಮಾಡ್ಕೊಳ್ಳೋಕೆ ಅವ್ರದೇ ಆದಂತಹ ಟೆಕ್ನಿಕಲ್ ಟರ್ಮ್ಸ್ ಇದೆ. ಈಗ ಆಯುರ್ವೇದ ದೋಷ ಧಾತು ಮಲ ಮೂಲಂ ಹಿ ಶರೀರಂ ಅಂತ ಹೇಳುತ್ತೆ. ಅಂದ್ರೆ ಇದು ಶರೀರ ಅಂತಂದ್ರೆ ದೋಷಗಳು ಮತ್ತೆ ಸ್ಟ್ರಕ್ಚರಲ್ ಫಂಕ್ಷನಲ್ ಎಂಟಿಟೀಸ್ ಸೇರಿರೋದು ಅಂತ. ಅದೇ ತರ ಮಾಡರ್ನ್ ಪ್ರಕಾರನು ನಾವು ಶರೀರನ ಅರ್ಥ ಮಾಡ್ಕೊಳ್ತೀವಿ, ಅಲ್ಲಿ ಟಿಶ್ಯೂ ಅಂತ ಹೇಳ್ತೀವಿ, ಸೆಲ್ ಅಂತ ಹೇಳ್ತೀವಿ, ಡಿಫರೆಂಟ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಅದೇ ತರ ಯೋಗನು ಶರೀರನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಅದರ ಪ್ರಕಾರ 72,000 ನಾಡಿ ಇದೆ ಅಂತ. 72,000 ಅಂದ್ರೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಇಟ್ ಈಸ್ ಎಕ್ಸಿಸ್ಟಿಂಗ್. 72,000 ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ಸಂಖ್ಯೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹೇಳಿರ್ತಾರೆ, ಬಿಟ್ರೆ ಅದಕ್ಕೆ 72,000 ಇದೆ ಅಂತ ನಾವು ಎಣಿಸೋದು ತುಂಬಾ ಕಷ್ಟ. ಯೋಗದ ರೀತಿನಲ್ಲಿ ಶರೀರನ ಅರ್ಥ ಮಾಡ್ಕೊಳ್ಬೇಕು, ಯೋಗದ ತತ್ವಗಳ ಪ್ರಕಾರ ಅಥವಾ ಅದರ ಫಂಕ್ಷನಿಂಗ್ ಅಲ್ಲಿ ಹೇಳಿರೋದ್ರ ಪ್ರಕಾರ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು 72,000. ಅದರಲ್ಲಿ ಮುಖ್ಯ 3 ನಾಡಿ ಹೇಳ್ತಾರೆ ಸರ್, ಒಂದು ಇಡ, ಇನ್ನೊಂದು ಪಿಂಗಳ, ಮತ್ತೊಂದು ಸುಷುಮ್ನ ಅಂತ. ಈ ಇಡ ಅಂದ್ರೆ ಇದು ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಶರೀರದ ಎಡಗಡೆ ಭಾಗದಲ್ಲಿ, ಅದು ತಂಪನ್ನ ಕೊಡುವಂತದ್ದು ಅಂದ್ರೆ ಚಂದ್ರನ ಅಥವಾ ಸೋಮನ ಪ್ರಭಾವ ಇರುವಂತದ್ದು ಅಥವಾ ಸ್ತ್ರೀ ಸಂಬಂಧಪಟ್ಟಂತದ್ದು, ಅದು ಮನಸ್ಸಿಗೆ ಮತ್ತೆ ಕಲ್ಪನಾ ಶಕ್ತಿಗೆಲ್ಲ ಸೇರಿದೆ. ಪಿಂಗಳ ಅನ್ನೋದು ಇದು ಸೂರ್ಯ, ಅದು ಉಷ್ಣ, ಅದು ಪುಂ ಶಕ್ತಿ ಮತ್ತೆ ಬೌದ್ಧಿಕ ಸ್ಥೈರ್ಯಕ್ಕೆ ಸಂಬಂಧಪಟ್ಟಿರೋದು. ಮೂರನೇದು ಸುಷುಮ್ನ ಅಂತ, ಇದು ಮಧ್ಯದಲ್ಲಿರುತ್ತೆ ಇಡ ಮತ್ತೆ ಪಿಂಗಳದ ನಡುವೆ. ಈ ಶಿವಸಂಹಿತೆಯ ಪ್ರಾಮುಖ್ಯತೆ ಏನಂತಂದ್ರೆ ಈ ಸುಷುಮ್ನಾದೊಳಗೆ ಒಂದು ಚಿತ್ರನಾಡಿ ಅಂತ ಹೇಳ್ತಾನೆ, ಅದರಲ್ಲಿ ಪ್ರಾಣ ಹರಿಯುತ್ತೆ ಅಂತ. ಯಾವಾಗ ನಮ್ಮ ಉಸಿರಾಟ ಒಂದು ಸಮತೋಲನಕ್ಕೆ ಬಂದು ಪ್ರಾಣಶಕ್ತಿ ಸುಷುಮ್ನಾದಲ್ಲಿ ಹರಿಯುತ್ತಲ್ಲ ಆಗ ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗುತ್ತೆ ಅಂತ. ಅದನ್ನ ಈ ಶಿವ ಸಂಹಿತೆಯಲ್ಲಿ ಏನು ಅಂದ್ರೆ ಶಿವ ಮತ್ತೆ ಅದಕ್ಕೆ ಹೆಸರು ಅದಕ್ಕೆ ಯಾಕೆ ಇಟ್ಟಿದ್ದಾರೆ ಹಂಗೆ ಅಂತಂದ್ರೆ ಶಿವ ಮತ್ತೆ ಪಾರ್ವತಿಯರ ಸಂಭಾಷಣೆ ರೂಪದಲ್ಲಿ ಇದೆ ಇದು. ಆ ಕಾರಣದಿಂದಾಗಿ ಅದಕ್ಕೆ ಶಿವ ಸಂಹಿತೆ ಅಂತ ಹೆಸರು ಬಂತು. ಅದರೊಳಗೆ ಶಿವ ಹೇಳುವಾಗ ಈ ಚಿತ್ರ ನನಗೆ ಬಹಳ ಇಷ್ಟವಾದಂತ ನಾಡಿ, ಅದರೊಳಗೆ ಪ್ರಾಣಶಕ್ತಿ ಹರಿಯುತ್ತೆ ಅಂತ ಅವನ ಕನ್ವರ್ಸೇಷನ್ ಅಲ್ಲಿ ಇದರಲ್ಲಿ ಬರುತ್ತೆ ಸರ್.
1: ಸಾಮಾನ್ಯವಾಗಿ 6 ಚಕ್ರಗಳನ್ನ ಯೋಗ ಹೆಸರಿಸುತ್ತೆ, ಶಿವ ಸಂಹಿತೆನೂ ಕೂಡ ಅದೇ ಹೇಳುತ್ತಾ ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ?
0: ಆಧುನಿಕ ಯೋಗಶಾಸ್ತ್ರದಲ್ಲಿ ಅಂದ್ರೆ ಇತ್ತೀಚಿನವರು ಏನ್ ಮಾಡ್ತಾರೆ ಅದಕ್ಕೆ 7 ಅಂತ ಹೇಳ್ತಾರೆ ಸರ್, 7 ಚಕ್ರ ಇದೆ ಅಂತ. ಆದ್ರೆ ಶಿವ ಸಂಹಿತೆ ಪ್ರಕಾರ 6 ಚಕ್ರಗಳು ಹೇಳುತ್ತೆ, ಅದು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ ಮತ್ತೆ ಆಜ್ಞಾ ಅಂತ. ಇಲ್ಲೂ ನಾವು ನೋಡಬಹುದು ನೋಡಿ ಸರ್, ಇದರಲ್ಲಿ ಮೂಲಾಧಾರದಲ್ಲಿ ಪೃಥ್ವಿ ತತ್ವ ಪ್ರಧಾನ, ಸ್ವಾದಿಷ್ಠಾನದಲ್ಲಿ ಜಲತತ್ವ ಪ್ರಧಾನ, ಆಮೇಲೆ ಮಣಿಪೂರದಲ್ಲಿ ಅಗ್ನಿ ತತ್ವ ಪ್ರಧಾನ, ಅನಾಹತದಲ್ಲಿ ವಾಯು ತತ್ವ

0: ಪ್ರಧಾನ ವಿಶುದ್ಧದಲ್ಲಿ ಆಕಾಶ ತತ್ವ ಪ್ರಧಾನ ಅಂದ್ರೆ ನಾವು ಸ್ಥೂಲದಿಂದ ಸೂಕ್ಷ್ಮದ ಕಡೆ ಹೋಗ್ತಾ ಇದ್ದೇವೆ. ಇಟ್ ಈಸ್ ಇನ್ ಪ್ರೋಗ್ರೆಸಿವ್ ಆರ್ಡರ್. ಆದ್ರೆ ಆಜ್ಞಾಕ್ ಬರೋ ಹೊತ್ತಿಗೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಮನಸ್ಸು ಪ್ರಧಾನ ಆಗುತ್ತೆ, ಅದು ಅತ್ಯಂತ ಸೂಕ್ಷ್ಮ. ಸೊ ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ, ನಾನು ಆಗ್ಲೇ ಹೇಳಿದೆ ಈ ಹಠಯೋಗ ಏನ್ ಮಾಡುತ್ತೆ ನಮಗೆ ಅಂತಂದ್ರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಶಿವ ಸಂಹಿತೆನಲ್ಲಿ ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಬೀಜಾಕ್ಷರ, ಒಂದೊಂದು ದೇವತೆ, ನಾವು ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸಬೇಕು ಅಂತ. ಈ ಉದಾಹರಣೆಗೆ ಮೂಲಾಧಾರ ಚಕ್ರಕ್ಕೆ ಒಂದು ದೇವತೆ, ಅದಕ್ಕೆ ಒಂದು ಬೀಜಾಕ್ಷರ, ನಾವು ಆ ದೇವತೆಯನ್ನ ಕಲ್ಪಿಸ್ಕೋಬೇಕು, ಆ ಬೀಜಾಕ್ಷರವನ್ನ ಹೇಳಬೇಕು, ಅವಾಗ ಆ ಚಕ್ರ ಜಾಗೃತ ಆಗತ್ತೆ ಅಂತ. ಇದು ಆ ಜಾಗೃತ ಆದಾಗ ಬೇರೆ ಬೇರೆ ಸಿದ್ಧಿಗಳು ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ಸಿದ್ಧಿಗಳೆಲ್ಲ ಯೋಗದ ಉದ್ದೇಶ ಅಲ್ಲ. ಯೋಗದ ಪೂರ್ತಿ ಉದ್ದೇಶ ಶರೀರನ ಸ್ಥಿರವಾಗಿಡೋದು ಅಂತ ಅರ್ಥ ಅಲ್ಲ. ಅದನ್ನ ನಾವು ಥೆರಪ್ಯೂಟಿಕ್ ಲೆವೆಲ್ ಇವತ್ತು ತಗೊಂಡೋಗಿದ್ವಿ. ಅದರ ಮುಖ್ಯ ಉದ್ದೇಶ ಮೋಕ್ಷ. ಯೋಗದ ಮುಖ್ಯ ಉದ್ದೇಶನೇ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಅಥವಾ ನಾವು ಈ ಕರ್ಮದ ಬಂಧನಗಳಲ್ಲಿ ಏನ್ ಇದಾಗಿದೀವಿ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶ ಇನ್ನಂ ಅಂತ ಏನ್ ಹೇಳ್ತೀವಿ, ಆ ಚಕ್ರದಿಂದ ನಾವು ಹೊರಗೆ ಬರಬೇಕು ಅಂದ್ರೆ ಮೋಕ್ಷವನ್ನ ಪಡಿಬೇಕು. ಆ ಮೋಕ್ಷದ ಕಡೆ ಕರ್ಕೊಂಡು ಹೋಗುವಂತಹ ಇದು ಯೋಗ. ಅದಕ್ಕೆ ಸಹಾಯ ಮಾಡೋದು ಹಠಯೋಗ. ಈ ರಾಜಯೋಗವನ್ನ ರೀಚ್ ಮಾಡಕ್ಕೆ ಯಾವ್ದು ಏಣಿ ಇದೆ ಅದನ್ನ ಹಠಯೋಗ ಅಂತ ಕರೆದಿದ್ದಾರೆ.
1: ಸಾಮಾನ್ಯವಾಗಿ ಇವತ್ತು ಯೋಗವನ್ನ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಅಲ್ಲಿ ಕಲಿಯುವಂಥದ್ದು ಜಾಸ್ತಿ ಅಲ್ವೇ?
0: ಹೌದು.
1: ಆದ್ರೆ ಗುರು ಬೇಕೇ ಬೇಕು ಅಂತ ಶಿವ ಸಂಹಿತೆ ಯಾಕೆ ಹೇಳುತ್ತೆ?
0: ಸರ್, ಈಗ ಎಲ್ಲಿ ಬೇಕಾದ್ರೂ ಕಲಿಬಹುದು, ಯೂಟ್ಯೂಬ್ ಅಲ್ಲಿ ಕಲಿಬಹುದು, ಆನ್ಲೈನ್ ಅಲ್ಲಿ ಕಲಿಬಹುದು, ಎಲ್ಲದೂ ಅವಕಾಶ ಇದೆ. ಆದ್ರೆ ಅವರು ನಿಮಗೆ ಮಾಹಿತಿ ಕೊಡಬಹುದೇ ಹೊರತು ಅವರ ಅನುಭವ ಹೇಳಕ್ ಆಗಲ್ಲ. ಅಂದ್ರೆ ಈಗಂತೂ ಹೇಳೋದೇನಂದ್ರೆ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ನ ಯುಗ ಇವಾಗ. ಅಂದ್ರೆ ಈ ವ್ಯಕ್ತಿಗೆ ಏನ್ ಬೇಕು, ಅದಕ್ಕೆ ಏನು ಇದಾಗತ್ತೆ ಅಂತ, ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿ. ಆಯುರ್ವೇದದಲ್ಲಿ ಅದನ್ನ ನಾವು ಪ್ರಕೃತಿ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ, ಈ ಗುರು ಒಬ್ಬ ಇದಾನೆ ಅಂದ್ರೆ ಅವನು ಸಾಕಷ್ಟು ಸಿದ್ಧಿಗಳನ್ನು ಪಡೆದಿರ್ತಾನೆ, ಅವನು ಒಂದು ಹಂತಕ್ಕೆ ಹೋಗಿರ್ತಾನೆ. ಯಾವ ಹಂತದಲ್ಲಿ ಶಿಷ್ಯ ಏನ್ ತಪ್ಪು ಮಾಡಬಹುದು ಗುರು ಹೇಳ್ಕೊಟ್ಟಾಗ ಅದ್ರ ಜೊತೆಗೆ ಮಾಹಿತಿ ಜೊತೆಗೆ ಅನುಭವನೂ ಸೇರ್ಕೊಳ್ಳುತ್ತೆ. ಅನುಭವನೇ ಇರಲಿಲ್ಲ ಅಂತಂದಾಗ ಶಿಷ್ಯ ಮಾಡೋದ್ ಗುರು ಮಾಡಿದ ತಪ್ಪನ್ನೇ ಶಿಷ್ಯನು ಮಾಡಬಹುದು, ಅವನು ಮುಂದಿನ ಹಂತಕ್ಕೆ ಹೋಗೋದ್ ಕಷ್ಟ ಆಗ್ಬಹುದು. ಆ ಕಾರಣದಿಂದ ಗುರು ಬೇಕಾಗತ್ತೆ. ಈಗ ನಾವೇನಾದ್ರು ಪುಸ್ತಕ ಓದ್ಕೊಂಡು ಸರ್ಜರಿ ಮಾಡಿದ್ರೆ ಸರಿ ಹೋಗತ್ತಾ? ಅದಾಗಲ್ವಲ್ಲ, ಆ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೇಕಲ್ಲ. ಅದಕ್ಕೋಸ್ಕರನಾದ್ರೂ ಗುರು ನಾನು ಆಶ್ರಯಿಸಲೇಬೇಕು ಸರ್.
1: ಸಾಮಾನ್ಯವಾಗಿ ಕೈ ಮುದ್ರೆಗಳು ಇರ್ತವೆ ಅಲ್ವಾ?
0: ಹೌದು.
1: ಈಗ ವಿಶಿಷ್ಟವಾದ ಮುದ್ರೆಗಳ ಬಗ್ಗೆನೂ ಕೂಡ ಶಿವ ಸಂಹಿತೆ ಹೇಳುತ್ತೆ. ಆದ್ರೆ ಈ ಗ್ರಂಥ ರಾಜಮುದ್ರೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡುತ್ತೆ.
0: ಹೌದು ಸರ್.
1: ಈ ಮುದ್ರೆ ರಾಜಮುದ್ರೆ ಇದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್.
0: ಸರ್, ಶಿವ ಸಂಹಿತೆಯಲ್ಲಿ ಒಟ್ಟು 5 ಅಧ್ಯಾಯ ಇದೆ. ಅದರಲ್ಲಿ 1 ಅಧ್ಯಾಯ ಈ ಮುದ್ರೆಗೆನೆ ಅವರು ಮೀಸಲಿಟ್ಟಿದ್ದಾರೆ. ಅದರೊಳಗೆ ಮಹಾಮುದ್ರ, ಮಹಾಬಂಧ, ಮಹಾವೇದ, ಖೇಚರಿ, ಉಡ್ಯಾಣ, ಮೂಲಬಂಧ, ಜಾಲಂಧರ ಬಂಧ, ವಿಪರೀತ ಕರಣಿ, ವಜ್ರೋಲಿ, ಶಕ್ತಿ ಚಾಲನ, ಇವಷ್ಟು 10 ಮುದ್ರೆಗಳನ್ನ ಇದರಲ್ಲಿ ಹೇಳ್ತಾರೆ. ಅಂದ್ರೆ ಈ ಮಹಾಮುದ್ರ ಏನಿದೆಯಲ್ಲ, ಆ ಮಹಾಮುದ್ರ ಎಲ್ಲ ಮುದ್ರೆಗಳಲ್ಲಿ ಶ್ರೇಷ್ಠ ಅಂತ ಹೇಳಿ ಅದನ್ನ ರಾಜಮುದ್ರೆ ಅಂತ ಕರೀತಾರೆ ಸರ್. ಮತ್ತೆ ಈ ಎಲ್ಲ ಮುದ್ರೆಗಳನ್ನ ಅವರು ಸ್ವಂತ ಪುಸ್ತಕ ಓದ್ಕೊಂಡು ಪ್ರಾಕ್ಟೀಸ್ ಮಾಡಬಾರದು. ಈ ಖೇಚರಿ ಮುದ್ರ ಅಂತೆಲ್ಲ ಇದೆಯಲ್ಲ, ಈ ಖೇಚರಿ ಮುದ್ರದಲ್ಲಿ ನಾಲಿಗೆ ಅಂಗುಳಿನ ಮೇಲೆ ಭಾಗಕ್ಕೆ ಅಲ್ಲಿಗೆ ತಗಲ್ಬೇಕು. ಅಲ್ಲಿ ಒಂದು ಪಿಯೂಷ ಅಂತ ಸ್ರವಸ್ತಿರುತ್ತೆ, ಅದನ್ನ ತಗೋಬೇಕು ಯೋಗಿ ಅಂತ ಹೇಳ್ತಾರೆ. ಅಂದ್ರೆ ಈ ಹಠಯೋಗಿಗಳಿಗೆ ಮಾತ್ರ ಇವೆಲ್ಲ ಮಾಡಕ್ ಸಾಧ್ಯ. ಯಾಕೆಂದ್ರೆ ಆ ನಾಲಿಗೆ ಅಲ್ಲಿಗೆ ರೀಚ್ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಇರೋ ಇದನ್ನ ಕಟ್ ಮಾಡ್ತಾರೆ. ಆ ಸಂಪ್ರದಾಯದಲ್ಲಿ ಫ್ರೆನುಲಮ್ ಅಂತ ಏನಿದೆ, ಟಂಗ್ ಟೈ ಇದೆಯಲ್ಲ, ಅದನ್ನ ಕಟ್ ಮಾಡಿ ಅದನ್ನ ರೀಚ್ ಮಾಡಿಸ್ತಾರೆ. ಅದಕ್ಕೆ ದೋಹನ ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ತುಂಬಾ ಸ್ಪೆಷಲೈಸ್ಡ್ ಟೆಕ್ನಿಕ್ಸ್, ಅದನ್ನೆಲ್ಲ ಇವರೇ ಸ್ವಂತ ಮಾಡ್ಕೊಳಕ್ ಹೋದ್ರೆ ಬಹಳ ಕಷ್ಟ. ಅದಕ್ಕೋಸ್ಕರ ಬೇಕು. ಮತ್ತೆ ಈ ಮುದ್ರೆಗಳೆಲ್ಲ ಅಂದ್ರೆ ಇಟ್ ಈಸ್ ಲಾಕ್ಗಳು, ಲಾಕ್ ಇದ್ದಂಗೆ. ಅಂದ್ರೆ ಪ್ರಾಣಶಕ್ತಿನ ಹೆಂಗೆ ಮೂವ್ ಮಾಡಬೇಕು ಎಲ್ಲಿಂದ ಎಲ್ಲಿಗೆ ಅಂತ. ಈಗ ನಾವು ಬರೀ ಉಸಿರಾಟದಿಂದ ಹೆಂಗೆ ನಾವು ಅದನ್ನ ಮಾಡ್ಬೇಕು ಅಂದ್ರೆ ಅದಕ್ಕೆ ಈ ಮುದ್ರೆಗಳನ್ನ, ಬಂಧಗಳನ್ನ ಉಪಯೋಗಿಸ್ಬೇಕು. ಈ ಪ್ರಾಣಶಕ್ತಿನ ನಾವು ತಗೊಳ್ತೀವಿ ಅಂದ್ರೆ ಬ್ರಹ್ಮಾಂಡದಲ್ಲಿರೋ ಪ್ರಾಣಶಕ್ತಿನ ನಾವು ನಮ್ಮೊಳಗೆ ತಗೊಂಡು ಅದನ್ನ ಸುಷುಮ್ನದಲ್ಲಿ ಪ್ರವಹಣ ಮಾಡಕ್ ಏನ್ ಬೇಕು ಅದಕ್ಕೆ ಈ ಬಂಧಗಳು, ಮುದ್ರೆಗಳು ಹೆಲ್ಪ್ ಮಾಡ್ತವೆ. ಸೊ ಆ ದೃಷ್ಟಿಯಿಂದ ಈ 10 ಮುದ್ರೆಗಳು, ಅದರೊಳಗೆ ಈ ಏನು ಮಹಾಮುದ್ರೆ ಇದೆ ಅದನ್ನ ರಾಜಮುದ್ರೆ ಅಂತ ಶಿವ ಸಂಹಿತೆಯಲ್ಲಿ ಹೇಳಿದ್ದಾರೆ.
1: ಕುಂಡಲಿನಿ ಜಾಗೃತಿ ಅನ್ನೋ ಒಂದು ವಿಚಾರ ಬರುತ್ತೆ. ಇದಕ್ಕೆ ಸರ್ಪಶಕ್ತಿ ಅಂತನೂ ಕೂಡ ಹೇಳಲಾಗುತ್ತೆ. ಅಂದ್ರೆ ಇದು ನಿಜವಾಗ್ಲೂ ಹಾವ ಅಥವಾ ಸಾಂಕೇತಿಕವಾಗಿ ಇದನ್ನ ಬಳಸಲಾಗಿದೆಯಾ?
0: ಖಂಡಿತ ಇದು ಹಾವಲ್ಲ ಸರ್. ಅಂದ್ರೆ ಇಲ್ಲಿ ಅದನ್ನೊಂದು ಏನು ಸಾಂಕೇತಿಕ ಅಂತ ಹೇಳ್ಬೋದು. ಅದನ್ನ ಎಲ್ಲಿರುತ್ತೆ ಅಂತಂದ್ರೆ ಮೂಲಾಧಾರ ಚಕ್ರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದು 3.5 ಸುತ್ತುಕೊಂಡು ಕುಂಡಲಿನಿ ಮೂಲಾಧಾರ ಚಕ್ರದಲ್ಲಿರುತ್ತೆ, ಅದನ್ನ ಮೇಲಕ್ಕೆ ಏರಿಸಬೇಕು ಅಂತ. ಈ 3.5 ಅನ್ನೋದಕ್ಕೆ ಒಂದು ಬಹಳ ಮಹತ್ವ ಇದೆ ಅಧ್ಯಾತ್ಮದಲ್ಲಿ. ಯಾರು ತ್ರಿಗುಣಗಳನ್ನು ದಾಟ್ತಾರೆ ಅವರು 4ನೇ ಅವಸ್ಥೆಗೆ ಹೋಗ್ತಾರೆ. ಅದಕ್ಕೆ 3.5 ಸತ್ವರಜ

0: ಮಗಳನ್ನ ದಾಟಿದ. ಅದಕ್ಕೆ ತ್ರಿಗುಣಾತೀತ ಅವಸ್ಥೆ ಅಂತ ಕರೀತಾರೆ. ಸೊ ಈ ಮೂರುವರೆ ಅನ್ನೋದು ಆ ಸಂಕೇತ. ಅಂದ್ರೆ ನಾವು ಸತ್ವ ರಜತಮಗಳಿಂದ ಸತ್ವಗುಣನೂ ಸಾಕಷ್ಟು ತೊಂದರೆ ಮಾಡುತ್ತೆ. ಇದರಲ್ಲಿ ಯಾವುದು ಯೋಗಾಭ್ಯಾಸಕ್ಕೆ ವಿಘ್ನಗಳು ಅಂತ ಹೇಳ್ತಾನೆ ಶಿವ ಸಂಹಿತೆಯಲ್ಲಿ. ಅದರಲ್ಲಿ ಧರ್ಮರೂಪಿ ವಿಘ್ನ, ಆಮೇಲೆ ಭೋಗರೂಪಿ ವಿಘ್ನ, ಜ್ಞಾನರೂಪಿ ವಿಘ್ನಗಳು ಇದಾವೆ ಅಂತ. ಅಂದ್ರೆ ಜ್ಞಾನನೇ ನಮಗೆ ಬಾಧಕ ಆಗ್ಬೋದು, ನಮಗೆ ಸಮಾಧಿ ಸಿದ್ಧಿಸ್ಲಿಕ್ಕೆ ತೊಂದರೆ ಆಗ್ಬೋದು. ಕರ್ಮರೂಪಿ ವಿಘ್ನಗಳು, ನಾವು ಬಹಳಷ್ಟು ಕರ್ಮದಲ್ಲಿ ಇದ್ದು ಬಿಟ್ಟಾಗ ನಾವು ಅದರೊಳಗೆ ಮುಳುಗ್ ಹೋಗ್ತೀವಿ. ಏನು ನಮ್ಮ ಮುಖ್ಯ ಉದ್ದೇಶ ಅದನ್ನು ಮರೆತು ಬಿಡೋ ಸಾಧ್ಯತೆ ಇದೆ ಅಂದ್ರೆ ಅದನ್ನು ವಿಘ್ನ ಅಂತ ಹೇಳ್ತಾರೆ. ಸೊ ಈ ಮೂರು ವರೆ ಅನ್ನೋದು ಏನ್ ತೋರಿಸುತ್ತೆ ಅಂತಂದ್ರೆ ಅದು ಅದನ್ನ ದಾಟಿರುವಂತಹ ಅವಸ್ಥೆ ಅಂತ. ಆ ಶಕ್ತಿನ ಅದರಲ್ಲಿ ಪ್ರವಹಿಸಿ ಅದನ್ನ ಮೇಲೆ ಕೇರಿಸ್ಕೊಳ್ಬೇಕು ಅಂದ್ರೆ ಸಹಸ್ರಾರಕ್ಕೆ ತಲುಪೋದಕ್ಕೆ ಏನಿದೆಯಲ್ಲ ಅದಕ್ಕೆ ನಾವು ಕುಂಡಲಿನಿ ಜಾಗರಣ ಅಂತ ಹೇಳ್ತೀವಿ. ಇದು ಖಂಡಿತ ಹಾವಲ್ಲ, ಆ ಹಾವು ಅನ್ನೋದು ಒಂದು ಶಕ್ತಿ ಸಂಕೇತ, ಅದು ಸಾಂಕೇತಿಕವಾಗಿ ಹೇಳಿದಾರೆ ಅಷ್ಟೇ. ಮತ್ತೆ ಇದರೊಳಗೆ ಏನು ಅದಕ್ಕೆ ಈ ಜಾಗರಣಕ್ಕೆ ಮೂರು ತರ ಟೆಕ್ನಿಕ್ಸ್ ಹೇಳ್ತಾರೆ. ಒಂದು ಮಂತ್ರಗಳ ಮೂಲಕ, ನಾನು ಹೇಳಿದೆ ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಬೀಜಾಕ್ಷರ ಇದೆ ಅಂತ ಹೇಳಿ, ಆ ಮಂತ್ರಗಳ ಮೂಲಕ ಜಾಗೃತಿ ಮಾಡಿಕೊಳ್ಳೋದು. ಎರಡನೇದು ಕೆಲವು ಔಷಧಿಗಳಿದೆ, ಆ ಔಷಧಿಗಳ ಪ್ರಭಾವದಿಂದ ಆ ಕುಂಡಲಿನ ಜಾಗರಣ ಮಾಡಬಹುದು. ಇನ್ನೂ ಒಂದು ಟೆಕ್ನಿಕ್ ಇದೆ, ಅದನ್ನು ಯೋಗಾಭ್ಯಾಸ ಅಥವಾ ಆಸನ ಪ್ರಾಣಾಯಾಮಗಳು. ತುಂಬಾ ಸೇಫೆಸ್ಟ್ ಆಸನ ಪ್ರಾಣಾಯಾಮಗಳು ಮಾಡಿದಾಗ ಸರಿಯಾಗಿರುವಂತಹ ರೀತಿನಲ್ಲಿ ಈ ಕುಂಡಲಿನಿ ಜಾಗರಣ ಆಗತ್ತೆ. ಎಷ್ಟೊಂದು ಸರಿ ನಿಮ್ಗೆ ಹೋದ ತಕ್ಷಣ ಕುಂಡಲಿನಿ ಜಾಗರಣ ಮಾಡಿಸ್ತಾರೆ ಅಂತೆಲ್ಲ ಹೇಳ್ತಾರೆ, ಆತರ ಯಾವ್ದಾವ್ದೋ ಇದಕ್ಕೆ ಮೋಸ ಹೋಗಬಾರ್ದು. ಅದೆಲ್ಲ ಬೇರೆ ಏನೋ ರೀತಿಯಾದಂತಹ ಟೆಕ್ನಿಕ್ಸ್ ಇರುತ್ತೆ. ಇದು ಬರೀ ಧಾರ್ಮಿಕ ನಂಬಿಕೆ ಅಲ್ಲ, ಇದೊಂದು ಪ್ರಜ್ಞೆಯನ್ನು ಬದಲಾಯಿಸುವಂತ ಅವಸ್ಥೆ ಹಂಗಂತ ನಾವು ತಿಳ್ಕೊಂಡ್ರೆ ಒಳ್ಳೇದಾಗತ್ತೆ.
1: ಈ ಪ್ರಾಣಾಯಾಮದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ, ಪ್ರಾಣಾಯಾಮ ಮತ್ತೆ ಕೇವಲ ಕುಂಭಕ ಇದರ ಬಗ್ಗೆ ಹೇಳುವಾಗ ಉಸಿರಾಟವನ್ನ ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಆದ್ರೆ ಕೇವಲ ಕುಂಭಕ ಅಂದ್ರೆ ಉಸಿರು ತಾನಾಗೆ ನಿಲ್ಲೋದು ಅಂತಾರಲ್ವಾ, ಇದು ಸುರಕ್ಷಿತ ಅಂತ ಅನ್ಸುತ್ತ ತಮ್ಗೆ?
0: ಸರ್, ಅದಕ್ಕೆ ಮೊದಲನೇದಾಗಿ ನಾನು ಯಾವಾಗ್ಲೂ ಅದ್ ಹೇಳೋದನ್ನೇ, ಗುರುವಿನ ಮಾರ್ಗದರ್ಶನ ನಿರ್ದೇಶ ಬೇಕು, ಅದಿಲ್ಲ ಅಂದ್ರೆ ಸರಿ ಹೋಗಲ್ಲ ಅಂತ. ಪ್ರಾಣಾಯಾಮ ಮತ್ತೆ ಕೇವಲ ಕುಂಭಕ ಪ್ರಾಕ್ಟೀಸ್ ಮಾಡೋರು ಈಗಲೂ ಇದಾರೆ. ಎಲ್ಲ ಪ್ರಾಣಾಯಾಮಗಳು ಎಲ್ಲರೂ ಸುಮಾರಷ್ಟು ಮಾಡ್ತಾರೆ. ಎಂಟು ತರ ಕುಂಭಕಗಳಿದೆ ಅಂತ, ಅಥವಾ ಅದನ್ನೇ ಎಂಟು ತರ ಪ್ರಾಣಾಯಾಮ ಅಂತ ಹೇಳ್ತಾರೆ. ಉಸಿರಾಟನ ತಡೆ ಹಿಡಿಯೋದು ಸುಲಭ ಸರ್, ಆದ್ರೆ ಈ ಕೇವಲ ಕುಂಭಕ ಅಂತ ಏನಿದೆಯಲ್ಲ ಅದು ಅದಾಗಿ ನಿಲ್ಬೇಕು. ಅಂದ್ರೆ ನಾವು ಮೂರು ತರ, ಒಂದು ಉಸಿರನ್ನು ಒಳಗೆ ತಗೊಳ್ಳೋದು, ಅದಕ್ಕೆ ಪೂರಕ ಅಂತ ಹೇಳ್ತಾರೆ. ಉಸಿರನ್ನು ಒಳಗಡೆ ನಿಲ್ಸ್ಕೊಳ್ಳೋದು ಶರೀರದೊಳಗಡೆ, ಅದನ್ನ ಕುಂಭಕ ಅಂತ ಹೇಳ್ತೀವಿ. ಅದು ಉಸಿರನ್ನು ಹೊರಗೆ ಬಿಡೋದು, ಅದಕ್ಕೆ ರೇಚಕ ಅಂತ ಹೇಳ್ತೀವಿ. ಎಲ್ಲಿ ತನಕ ನಮಗೆ ಈ ಕೇವಲ ಕುಂಭಕದ ಸಿದ್ಧಿ ಆಗಲ್ವಾ ಅಲ್ಲಿ ತನಕ ಈ ತರನೇ ಮಾಡ್ತಾ ಇರಬೇಕು. ಒಂದು ಹಂತ ಬರುತ್ತೆ, ಒಂದು ಹಂತ ಬಂದಾಗ ಉಸಿರಾಡದ ಅಗತ್ಯನೇ ಬರಲ್ಲ, ಅದಕ್ಕೆ ಕೇವಲ ಕುಂಭಕ ಅಂತ ಹೇಳಿದ್ರೆ. ಅಂದ್ರೆ ಆ ಸ್ಥಿತಿನ ಮುಟ್ಟಬೇಕು. ಆ ಸ್ಥಿತಿನ ಮುಟ್ಟಕ್ ಮೊದಲೇ ಏನಾರೋ ಮಾಡಕ್ ಹೋದ್ರೆ ಅದು ಖಂಡಿತವಾಗ್ಲೂ ಮಾರಕನೇ ಆಗತ್ತೆ. ಯಾಕೆ ಹಿಂಗಾಗತ್ತೆ ಅಂತಂದ್ರೆ, ಈಗ ನೋಡಿ, ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕೆ ಉಸಿರಾಟದ ಕಂಟ್ರೋಲ್ ಬಹಳ ಮುಖ್ಯ. ಈಗ ನಾವು ಉದ್ವೇಗದಲ್ಲಿ ಇದ್ದಾಗ ನಮ್ಮ ಉಸಿರಾಟ ನಾರ್ಮಲ್ ಆಗಿರಲ್ಲ, ಅಥವಾ ಸಿಟ್ಟಲ್ಲಿ ಇದ್ದಾಗ ನಾರ್ಮಲ್ ಇರಲ್ಲ, ಶಾಂತವಾಗಿದ್ದಾಗ ನಮ್ಮ ಬ್ರೀತಿಂಗ್ ತುಂಬಾ ಸ್ಲೋ ಇರುತ್ತೆ. ಸೊ ನಾವು ಮನಸ್ಸಿನ ಕಂಟ್ರೋಲ್ ಮಾಡಕ್ಕೆ ಪ್ರಾಣಾಯಾಮನೇ ರೂಟ್. ಸೊ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಅಂದ್ರೆ ಪೂರಕ ಕುಂಭಕ ರೇಚಕಗಳು, ಅದರಲ್ಲಿ ಯಾವ್ಯಾವ್ದನ್ನ ಮಾಡಬೇಕು ಅದು ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಗುರುಗಳು ಹೇಳ್ತಾರೆ. ಎಲ್ಲಿ ತನಕ ನಿಮಗೆ ಕೇವಲ ಕುಂಭಕ ಸಿದ್ಧಿ ಆಗಲ್ಲ ಅಲ್ಲಿ ತನಕ ನಾವು ಇದೇ ರೀತಿ ಪ್ರಾಣಾಯಾಮ ಮಾಡಬೇಕು. ಮತ್ ಇಲ್ಲೂ ಕೂಡ ಆಹಾರದ ನಿಯಮ ಇದೆ. ಪ್ರಾಣಾಯಾಮದ ಮೊದಲನೇ ಹಂತದಲ್ಲಿ ನೀವು ಏನೇನೋ ತಿನ್ನೋ ಹಂಗಿಲ್ಲ, ಶುರುವಿನಲ್ಲಿ ಬರೀ ಹಾಲು ತುಪ್ಪ ಅನ್ನ ಇದನ್ನೇ ತಿನ್ಬೇಕು. ಎಲ್ಲಿ ತನಕ ಪ್ರಾಣಾಯಾಮ ಸಿದ್ಧಿ ಆಗಲ್ಲ ಅಲ್ಲಿ ತನಕ, ಅದಾದ್ಮೇಲೆ ನಿಮಗೆ ಯಾವ್ದಾದ್ರು ನಿಯಮ ಇರಲ್ಲ. ನಾವು ಎಷ್ಟೊಂದು ಜನ ಹಠಯೋಗಿಗಳು ನೋಡಿರ್ತೀವಿ, ಅವ್ರು ಏನೇನೋ ತಿಂತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಆದ್ರೆ ಅವ್ರು ಈ ಹಂತಗಳನ್ನ ದಾಟಿ ಅಲ್ಲಿ ಹೋಗಿರ್ತಾರೆ. ಸೊ ಆ ಹಂತಗಳ ದಾಟದ ತನಕ ನಮಗೆ ಆಹಾರದ ನಿಯಮಗಳು ಇರುತ್ತೆ. ಯಾರು ಇದನ್ನ ಫುಲ್ ಟೈಮ್ ಪ್ರಾಕ್ಟೀಸ್ ತಗೊಳ್ತಾರೋ ಅವರಿಗೆ ಅವಾಗ ಮಾತ್ರ ಇದು ಸಿದ್ಧಿ ಆಗತ್ತೆ, ಅಲ್ಲಿ ತನಕ ಆಗಲ್ಲ ಸರ್.
1: ಸರ್, ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ಇದು ಕೇವಲ ಯೋಗಿಗಳು ಅಥವಾ ಸನ್ಯಾಸಿಗಳು ಮಾತ್ರ ಮಾಡಬಹುದೇನೋ ಅಂತ ಅನ್ಸುತ್ತೆ. ಸಂಸಾರದಲ್ಲಿರೋರು ಇದನ್ನ ಮಾಡಬಹುದೇ, ನಮ್ಮಂತ ಸಾಮಾನ್ಯರಿಗೂ ಇದು ಆಗತ್ತಾ, ಏನಂತೀರಿ?
0: ಖಂಡಿತ ಸಾಧ್ಯ ಸರ್. ಶಿವ ಸಂಹಿತೆಯಲ್ಲೇ ಬರೆದಿದ್ದಾರೆ. ಇದು ಹಠಯೋಗದ ಗ್ರಂಥಗಳ ಇದೊಂದು ಕ್ರಾಂತಿಕಾರಿ ವಿಚಾರ. ಯಾರದು? ಶಿವ ಸಂಹಿತೆಯಲ್ಲಿ ಹೇಳಿರೋದು. ಗೃಹಸ್ಥ ಕೂಡ ಇದನ್ನ ಸಿದ್ಧಿ ಪಡಿಬಹುದು, ಸಂಸಾರದಲ್ಲಿ ಇದ್ದು ಕೂಡ ಸಂಸಾರಕ್ಕೆ ಅಂಟ್ಕಂಡ್ ಇಲ್ದಲೇ ಇರುವಂತದ್ದು. ಈಗ ವೈರಾಗ್ಯ ಅಂತ ಮಾಡಿದ್ರೆ, ವೈರಾಗ್ಯ ಅಂದ್ರೆ ದ್ವೇಷ ಅಲ್ಲ, ವೈರಾಗ್ಯ ಅಂದ್ರೆ ಅದಕ್ಕೆ ಅಂಟ್ಕೊಳ್ದಲೇ ಇರೋದು. ನೀವು ಹಂಗಿದ್ರೆ ಕೆಲ್ಸಕ್ಕೆ ಹೋಗ್ಬಾರ್ದ, ಹೆಂಡತಿ ಮಕ್ಳು ಇರಬಾರ್ದ, ಮಕ್ಕಳನ್ನ ಸಾಕ್ಬಾರ್ದ, ಅವ್ರ ಎಜುಕೇಶನ್ ಕೊಡ್ತೀವಿ, ಎಲ್ಲ ಮಾಡ್ಬೇಕು. ಆದ್ರೆ ಯಾವುದಕ್ಕೂ ನಾವು ಅಂಟ್ಕೊಂಡಿರ್ಬಾರ್ದು. ಆ ತರ ಅಂಟ್ಕೊಂಡ್ ಇಲ್ದಲೆ ನಾವು ಈ ಎಲ್ಲ ಪ್ರಾಣಾಯಾಮಾದಿ ಅಭ್ಯಾಸಗಳನ್ನ ನಾವು ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಬಂದ್ರೆ ಅದನ್ನ ನಮಗೆ ಸ್ಥಿರ ಬುದ್ಧಿನ ನಮಗೆ ಕಾಯ್ಕೊಳಕಾಗತ್ತೆ. ಇದಕ್ಕೆ ಸಂಸಾರ ಅಡ್ಡಿನೂ ಆಗಲ್ಲ. ಅದನ್ನ ಶಿವ ಸಂಹಿತೆ ಮುಖ್ಯವಾಗಿ ಹೇಳುತ್ತೆ. ನೀವು ಸಂಸಾರದಲ್ಲಿ ಇದ್ದು ಕೂಡ ನೀವು ಸಿದ್ಧಿ ಪಡಿಬಹುದು ಅನ್ನೋದನ್ನ ಇದೊಂದು ಸ್ಪೆಷಲ್ ಆಗಿ ಹೇಳಿದೆ. ಬೇರೆ ಯಾವ ಗ್ರಂಥದಲ್ಲೂ ಈ ತರದ್ದು ಬಂದಿಲ್ಲ.
1: ಯೋಗ ಮಾಡುವಾಗ

0: ಕೆಲವೊಂದಷ್ಟು ಅಪಾಯಗಳು ಮತ್ತೆ ಅಡ್ಡಿಗಳು ಉಂಟಾಗುವುದರ ಬಗ್ಗೆ ಈ ಗ್ರಂಥ ಎಚ್ಚರಿಸುತ್ತ.
1: ಎಸ್ ಸರ್, ಅದಕ್ಕೆ ಅಂತರಾಯಗಳು ಅಂತ ಹೇಳಿದೆ ಸರ್ ಈ ಪುಸ್ತಕದಲ್ಲಿ, ಕೊನೆ ಅಧ್ಯಾಯದಲ್ಲಿ ಬರುತ್ತೆ. ಒಟ್ಟು 10 ರೀತಿಯಾದಂತಹ ಅಡ್ಡಿಗಳಿದೆ. ಅವು ಯಾವ್ಯಾವ ಅಂದ್ರೆ, ಮೊದಲನೇದು ಅನಾರೋಗ್ಯ ವ್ಯಾಧಿ, ಎರಡನೇದು ಸೋಂಬೇರಿತನ ಆಲಸ್ಯ, ಮೂರನೇದು ಸಂಶಯ, ನನಗೆ ಇದು ಮಾಡಕ್ ಸಾಧ್ಯನಾ ಅನ್ನೋ ಸಂಶಯ, ನಾಲ್ಕನೇದು ಅದ್ರಲ್ಲಿ ಮಾಡೋಕ್ ಬೇಕಾಗಿರುವಂತಹ ಜಾಗರೂಕತೆ ಇಲ್ದಲೇ ಇರೋದು, ಆಮೇಲೆ ಐದನೇದು ಮನಸ್ಸಿನ ಚಂಚಲತೆ, ಆರನೇದು ಈಗ ತಪ್ಪು ತಿಳ್ಕೊಂಡು ನನಗೆಲ್ಲ ಗೊತ್ತಾಗ ಹೋಗ್ಬಿಟ್ಟಿದೆ, ನಾನು ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಮಿಥ್ಯಾ ಜ್ಞಾನ ಹೊಂತಾರಲ್ಲ ಅದು, ಆಮೇಲೆ ದುರ್ಬಲವಾದಂತ ಇಚ್ಛಾಶಕ್ತಿ, ಆಮೇಲೆ ಯಾವಾಗ್ಲೂ ಎಲ್ಲದ್ರ ಬಗ್ಗೆನೂ ಅದ್ ನಂದು ಅದ್ ನನಗೆ ಬೇಕು ಅನ್ನೋ ಭಾವ. ಇನ್ನೊಂದು ಮುಖ್ಯ ಅಂದ್ರೆ, ಯಾರಿಗೆ ಲೋ ಎಸ್ಟೀಮ್ ಅಥವಾ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅವರಿಗೂ ಸಿದ್ಧಿಸಲ್ಲ, ಮತ್ತೆ ಯಾವುದೇ ನಿಯಮಕ್ಕೆ ಒಳಗಾಗದೆ ಇದ್ದವರಿಗೂ ಯಾವುದು ಸಿದ್ಧಿಸಲ್ಲ, ಅದಕ್ಕೆ ಒಂದು ಯಾವ್ದಾರ ಒಂದು ನಿಯಮಕ್ಕೆ ಫಾಲೋ ಮಾಡ್ಬೇಕು. ಈ 10 ರೀತಿಯಾದಂತಹ ವಿಘ್ನಗಳಿದೆ ಅಂತೇಳಿ ಶಿವಸಂಹಿತೆ ಹೇಳುತ್ತೆ. ಇದೆಲ್ಲದಕ್ಕೆ ಒಂದೇ ಔಷಧಿ ಏನಂತಂದ್ರೆ, ಸರಿಯಾಗಿ ಪ್ರಾಣಾಯಾಮ ಮಾಡೋದು. ಪ್ರಾಣಾಯಾಮ ಕರೆಕ್ಟ್ ಆಗಿ ಮಾಡಿದ್ರೆ ಶರೀರದಲ್ಲಿರೋ ದೋಷಗಳೆಲ್ಲ ಸಮಸ್ಥಿತಿಯಲ್ಲಿ ಇರ್ತವೆ, ಮನಸ್ಸಿನ ಆಲಸ್ಯ ದೂರ ಆಗುತ್ತೆ, ಸಂಶಯ ಹೋಗುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಯಾವುದೇ ಅಡ್ಡಿ ಎದುರಾದ್ರೂ ನಾವು ಅದನ್ನ ಎದುರಿಸ್ತೀವಿ ಅನ್ನೋ ಶಕ್ತಿ ಬರುತ್ತೆ. ಆದ್ರಿಂದ ಇದ್ರ ಪ್ರಕಾರ ಪ್ರಾಣಾಯಾಮ ಬಹಳ ಮುಖ್ಯ. ಅದರಲ್ಲೂ ಈ ಕುಂಡಲಿನಿ ಜಾಗರಣಕ್ಕೆ ಮೊದಲನೇ ಹಂತ ಪ್ರಾಣಾಯಾಮನೇ. ಶಿವಸಮಿತ ಅದ್ರ ಬಗ್ಗೆ ಬಹಳಷ್ಟು ಹೇಳಿದೆ ಸರ್.
0: ಹಠಯೋಗ ದೈಹಿಕ ಅಂತ ಭಾವಿಸಿದವರಿಗೆ ಈ ಪುಸ್ತಕ ತುಂಬಾ ತಾತ್ವಿಕವಾಗಿ ಕಾಣುತ್ತೆ, ಹಾಗಾದ್ರೆ ಇದರ ಅಂತಿಮ ಗುರಿ ಆದ್ರೂ ಏನು ಅಂತೀರಿ?
1: ಹಠಯೋಗ ಅನ್ನೋದು ದೇಹದ ವ್ಯಾಯಾಮ ಅನ್ನೋದು ಸಂಪೂರ್ಣ ಅದು ತಪ್ಪು ಕಲ್ಪನೆ ಸರ್. ಮತ್ತೆ ಈ ಇಡಾ ಪಿಂಗಳ ನಾನು ಆಗ್ಲೇ ಹೇಳಿದೆ, ಹ ಮತ್ತೆ ಠ ಅಂತ ಹೇಳಿ, ಇದನ್ನ ಮಿಲನನೇ ಹಠಯೋಗ. ಈ ಎರಡು ವಿರುದ್ಧ ಧ್ರುವಗಳು ಅಂದ್ರೆ, ಒಂದು ಉಷ್ಣ ಇನ್ನೊಂದು ಶೀತ, ಅಥವಾ ಶಿವ ಮತ್ತೆ ಶಕ್ತಿ, ಅಥವಾ ಸ್ತ್ರೀ ಅಥವಾ ಪುಂ, ಅದೆರಡನ್ನು ಏನು ಯಾವಾಗ ಸೇರಿಸ್ತೀವಿ ಅವಾಗ ನಮ್ಗೆ ಆ ಬ್ರಹ್ಮತತ್ವದ ಅನುಭವ ಆಗತ್ತೆ. ಈ ಹಠಯೋಗ ಏನಿದೆಯಲ್ಲ, ಇದು ರಾಜಯೋಗನ ರೀಚ್ ಮಾಡಕ್ಕೆ ಅಥವಾ ಸಮಾಧಿನ ತಲುಪಕ್ಕೆ, ದೇಹನ ಸ್ಥಿರ ಮಾಡೋದಕ್ಕೆ ಏನಿದೆ ಇದು ಬಹಳ ಸಹಾಯ ಮಾಡುತ್ತೆ. ಮತ್ತೆ ಇದರ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಾಗತ್ತೆ. ಶಾರೀರಿಕ ಆರೋಗ್ಯ ಚೆನ್ನಾಗೋದು ಇದ್ರ ಉದ್ದೇಶ ಅಲ್ಲ. ನಾವು ಈ ಮಾರ್ಗದಲ್ಲಿ ಹೋಗ್ಬೇಕಾಗ ಸಿಕ್ಕಿರುವಂತಹ ಈಗ ಏನೋ ಇಲ್ಲ, ಆಟ ಆಡ್ಬೇಕಾರೆಲ್ಲ ಒಂದಿಷ್ಟು ಇದು ಪುರಸ್ಕಾರಗಳ ಮಧ್ಯೆ ಮಧ್ಯೆ ಸಿಗುತ್ತಲ್ಲ, ಆ ರೀತಿ ನಮ್ಗೆ ಇದು ಉಪಫಲಗಳು ಅಂತ ಹೇಳ್ತಾರೆ ಇದು. ಸೊ ಇದು ಮುಖ್ಯ ಫಲ ಅಲ್ಲ, ಇದು ಶರೀರದ ಆರೋಗ್ಯ ಇದರಿಂದ ಸಿದ್ಧಿಸುತ್ತೆ ಅನ್ನೋದು ಇದು ಅಂತಿಮ ಗುರಿ ಅಲ್ಲ, ಇದು ಮೋಕ್ಷದ ಕಡೆ ಕರ್ಕೊಂಡು ಹೋಗುದು ಅಥವಾ ರಾಜಯೋಗಕ್ಕೆ ರೀಚ್ ಮಾಡ್ಸಕ್ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಮಾಡಿಸುತ್ತೆ.
0: ಒಳ್ಳೇದು ಡಾಕ್ಟರ್ ವೆಂಕಟಕೃಷ್ಣ ಅವರೇ, ಇದುವರೆಗೂ ಶಿವ ಸಂಹಿತೆ ಹಾಗೂ ಹಠಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಶಿವ ಸಂಹಿತ ಹಾಗೂ ಹಠಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಸ್ಥಳೀಯ ಮಟ್ಟದಲ್ಲಿ ಜನರ ಒಳಗೊಳ್ಳುವಿಕೆಯೊಂದಿಗೆ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ಸುಧಾರಿಸಲು ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕೇಂದ್ರ ವಲಯ ಯೋಜನೆಯಾಗಿದ್ದು ಕೇಂದ್ರ ಮತ್ತು ವಿಶ್ವ ಬ್ಯಾಂಕ್ಗಳ ನಡುವೆ ಶೇಕಡ 50-50 ಹಂಚಿಕೆ ಅನುಪಾತದಲ್ಲಿ ಅನುದಾನವನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಅಂತರ್ಜಲ ಶೋಷಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ನಿರ್ವಹಣೆಯನ್ನು ಉತ್ತೇಜಿಸಲು 2024-25 ಸಾಲಿಗೆ ಒಟ್ಟು ರು 30 ಕೋಟಿ ವೆಚ್ಚದಲ್ಲಿ 662 ಸಂಖ್ಯೆಯ ನೀರು ಸಂಗ್ರಹಣ ರಚನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಲಾಗಿದೆ. ಅಟಲ್ ಭೂಜಲ್ ಯೋಜನೆಯು 6,000 ಕೋಟಿ ಮೌಲ್ಯದ ಕೇಂದ್ರ ವಲಯದ ಯೋಜನೆಯಾಗಿದ್ದು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು ನೀರಿನ ಬಜೆಟ್ ರಚನೆ, ಗ್ರಾಮ ಪಂಚಾಯತ್ ವಾರ್ ನೀರಿನ ಭದ್ರತೆ ಯೋಜನೆಗಳ ಸಿದ್ಧತೆ ಮತ್ತು

ಅನುಷ್ಠಾನ ಇತ್ಯಾದಿಗಳ ಮೂಲಕ ಜನರ ಭಾಗವಹಿಸುವಿಕೆಯನ್ನು ರೂಪಿಸುತ್ತದೆ. ಹಿಂದೆ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರ್ಜೀವನ ಸಚಿವಾಲಯ ಎಂದು ಕರೆಯಲಾಗುತ್ತಿತ್ತು, ಈಗ ಜಲಶಕ್ತಿ ಸಚಿವಾಲಯ ಎಂದು ಕರೆಯಲಾಗುತ್ತಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ 50-50 ಆಧಾರದ ಮೇಲೆ ಹಣಕಾಸು ಒದಗಿಸುತ್ತಿವೆ. ಯೋಜನೆಯ ಅನುಷ್ಠಾನಕ್ಕಾಗಿ ಗುರುತಿಸಲಾದ ಅತಿಯಾದ ಶೋಷಣೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ

ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ ಸಮುದಾಯ ಸಹಭಾಗಿತ್ವದಲ್ಲಿ ಒತ್ತು ನೀಡಲು ರೂಪಿಸಿರುವ ಕಾರ್ಯಕ್ರಮವಾಗಿದೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಗುರುತಿಸಲಾಗಿರುವ ಪಾಲುದಾರ ಇಲಾಖೆಗಳ ಪೈಕಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ಒಂದಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ಪೂರೈಕೆ ಬದಿ ನಿರ್ವಹಣೆ ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಡಿ ಪ್ರಸ್ತಾಪಿಸಿರುವ ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಜಿಸಿ ಅನುಷ್ಠಾನಗೊಳಿಸಬೇಕಾಗಿರುವ ನೀರು ಸಂಗ್ರಹಣಾ ರಚನೆಗಳು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳ ಅನುಷ್ಠಾನ ಕಾರ್ಯಕ್ರಮವನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ 2022-23 2024-25 ಸಾಲಿನವರೆಗೆ 3 ವರ್ಷಗಳ ಅವಧಿಗೆ ಒಟ್ಟು 14 ಜಿಲ್ಲೆಗಳ 41 ತಾಲೂಕುಗಳ 1119 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25 ಸಾಲಿಗೆ ಒಟ್ಟು ₹30 ಕೋಟಿಗಳ ಅನುದಾನದಲ್ಲಿ ನೀರಿನ ಸಂರಕ್ಷಣೆ ಚಟುವಟಿಕೆಗಳನ್ನು ತಡೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ, ನಾಲಾಬದು, ಗೋಕಟ್ಟೆ, ಕೃಷಿ ಹೊಂಡ, ಚಿನುಗುಕೆರೆ, LRS ರಚನೆಗಳು ಕೈಗೊಳ್ಳಲು ಯೋಜಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಭದ್ರತಾ ಯೋಜನೆಗಳಲ್ಲಿ ಪ್ರಸ್ತಾಪಿಸಿರುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಯೋಜನೆಯ ಪ್ರೋತ್ಸಾಹಧನದಡಿಯಲ್ಲಿ ಕಾಮಗಾರಿಗಳನ್ನು ಅಂತರ್ಜಲ ಮರುಪೂರೈಕೆಗಾಗಿ ನೀರು ಸಂಗ್ರಹವಾಗುವ ಪ್ರದೇಶಗಳಲ್ಲಿ ಮಾತ್ರ ನಿರ್ಮಿಸತಕ್ಕದ್ದು. ಕೈಗೊಳ್ಳಬಹುದಾದ ನೀರಿನ ಸಂರಕ್ಷಣೆ ಹಾಗೂ ಮರುಪೂರೈಕೆಯ ರಚನೆಗಳನ್ನು ನಿರ್ಮಿಸಲು ಸದರಿ ಪ್ರದೇಶದಲ್ಲಿ ಲಭ್ಯವಾಗುವ ಮಣ್ಣಿನ ವಿಧ, ಶಿಲೆಗಳ ಸಚ್ಛಿದ್ರತೆ, ನೀರಿನ ಲಭ್ಯತೆ ಇತ್ಯಾದಿಗಳ ಲಭ್ಯತೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸ್ಥಳ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ಸದರಿ ಪ್ರದೇಶಗಳನ್ನು ರಾಷ್ಟ್ರೀಯ ಕಾರ್ಯಕ್ರಮ ನಿರ್ವಹಣಾ ಘಟಕ, ವಿಶ್ವಬ್ಯಾಂಕ್, ಮಹಾಲೇಖಪಾಲರ ಸಂಸ್ಥೆಯ ಪ್ರತಿನಿಧಿಗಳು ಪರಿಶೀಲಿಸಲಾಗುವುದರಿಂದ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಾಟರ್ ಕನ್ವರ್ಜೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳುವ ಮುನ್ನ ಜಿಲ್ಲಾ ಹಿರಿಯ ಭೂವಿಜ್ಞಾನಿಗಳಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕಾಮಗಾರಿ ಕೈಗೊಳ್ಳುವುದರಿಂದ ಅಂತರ್ಜಲ ವೃದ್ಧಿಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಮಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಸ್ಥಳ ಆಯ್ಕೆ ಪಟ್ಟಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಘಟಕ ರವರಿಗೆ ಕಳುಹಿಸಿ ಸ್ಥಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದು. ಅಟಲ್ ಭೂಜಲ ಯೋಜನೆ ಪ್ರೋತ್ಸಾಹದಡಿ ಚಟುವಟಿಕೆಗಳನ್ನು ಅಟಲ್ ಭೂಜಲ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಮಾತ್ರ ಕೈಗೊಳ್ಳುವುದು ಹಾಗೂ ತೀವ್ರ ಅಂತರ್ಜಲ ಕೊರತೆ ಎದುರಿಸುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದರಿ ಚಟುವಟಿಕೆಗಳನ್ನು ಆದ್ಯತೆ ಮರೆಗೆ ಕೈಗೊಳ್ಳುವುದು. ಅವಶ್ಯಕತೆಗೆ ಅನುಗುಣವಾಗಿ ಅಂತರ್ಜಲ ಬಳಕೆಯನ್ನು ಕಡಿಮೆಗೊಳಿಸುವಂತಹ ಅಥವಾ ನೀರು ಸಂರಕ್ಷಣೆ ಮರುಪೂರಣಕ್ಕಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳತಕ್ಕದ್ದು. ಚಾಲ್ತಿಯಲ್ಲಿರುವ ಮುಂದುವರೆದ ಪುನರ್ಚೇತನ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿರುವುದಿಲ್ಲ. ಹೊಸ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ವಿವರಗಳನ್ನು ಮಾನ್ಯ ಶಾಸಕರೇ ಗಮನಕ್ಕೆ ತರುವುದು. ಕಾಮಗಾರಿ ಪೂರ್ಣಗೊಂಡ ನಂತರ SPMU ನಿಂದ ನೀಡಲಾಗಿರುವ ನಿಗದಿತ ನಮೂನೆಯೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲಾ ಮಟ್ಟದ DPMU ಕಚೇರಿಗೆ ಸಲ್ಲಿಸಿದ ನಂತರ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಯ ವಿವರವಾದ ನಾಮಫಲಕವನ್ನು ಅಳವಡಿಸುವುದು. ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ಹಂತದವರೆಗಿನ 3 ಹಂತಗಳ ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಭಾವಚಿತ್ರ ಸಮೇತ ಸಂಪೂರ್ಣ ದಾಖಲಾತಿಯನ್ನು ವರದಿ ಮಾಡಬೇಕಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಿಂದ ಬಿಡುಗಡೆಯಾದ ಅನುದಾನವನ್ನು ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ನಿರ್ವಹಣಾ ಘಟಕದಿಂದ ಅನುಮೋದನೆಯಾದ ಕ್ರಿಯಾ ಯೋಜನೆಯಂತೆ ಮಾತ್ರ ವೆಚ್ಚ ಭರಿಸುವುದು. ಎಲ್ಲ ಸರಕು ಸೇವೆ ಕಾಮಗಾರಿಗಳಿಗೆ KTTP ನಿಯಮಾನುಸಾರ ಟೆಂಡರ್ ಕರೆಯುವುದು. ಅನುದಾನವನ್ನು ತಮ್ಮ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯೊಂದಿಗೆ ಗ್ಯಾಪ್ ಫಂಡಿಂಗ್ನಂತೆ ವೆಚ್ಚ ಭರಿಸುವುದು. ಅನುದಾನವನ್ನು ಅನುಮೋದಿತ ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಿಗೆ ಭರಿಸಲು ಅವಕಾಶ ಇರುವುದಿಲ್ಲ. ಸಂಬಂಧಪಟ್ಟ ವೆಚ್ಚದ ಬಿಲ್ಲಿನ ಪ್ರತಿಯನ್ನು ಪ್ರತಿ ತಿಂಗಳು ಅಂತ್ಯಕ್ಕೆ ಆಯಾ ಜಿಲ್ಲೆಯ DPMU ಗೆ ಸಲ್ಲಿಸುವುದು. ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚ ಭರಿಸಿದ ನಂತರ ಬಳಕೆ ಪ್ರಮಾಣ ಪತ್ರ, ಯುಟಿಲೈಸೇಷನ್ ಸರ್ಟಿಫಿಕೇಟ್ Form 12C ಅನ್ನು ಸಲ್ಲಿಸುವುದು. ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಬ್ಯಾಂಕ್ ಖಾತೆಯಲ್ಲಿ ಬಂದಂತಹ ಬಡ್ಡಿಯನ್ನು ಭಾರತ್ ಕೋಶ್ಗೆ ಜಮಾ ಮಾಡಿ ತ್ರೈಮಾಸಿಕ ವರದಿಯನ್ನು SPMU ಗೆ ಸಲ್ಲಿಸುವುದು. ಮಾಹೆವಾರು ಬ್ಯಾಂಕ್ ರೆಕಗ್ನೈಸೇಷನ್ ಸ್ಟೇಟ್ಮೆಂಟ್ ಅನ್ನು SPMU ಗೆ ಸಲ್ಲಿಸುವುದು. ಪ್ರತಿ ಮಾಹೆ ಅಂತ್ಯಕ್ಕೆ ಭೌತಿಕ ಮತ್ತು ಆರ್ಥಿಕ ವರದಿಯನ್ನು ನಮೂನೆಯಲ್ಲಿ ಸಲ್ಲಿಸುವುದು. ಅಟಲ್ ಭೂಜಲ್ ಯೋಜನೆಯ ಲೆಕ್ಕಪತ್ರಗಳು ಮತ್ತು ದಾಖಲಾತಿಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ.
ಗ್ರಾಮ ಪಂಚಾಯತ್

0: ಗಳ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದೊಂದಿಗೆ ಜಲಭದ್ರತಾ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸದರಿ ಯೋಜನೆ ಅನುಗುಣವಾಗಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಪೂರಕ ಕಾಮಗಾರಿಗಳನ್ನು ಕೈಗೊಳ್ಳುವುದು ಹಾಗೂ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನೀರಿನ ಮಿತವ್ಯಯ ಸಾಧಿಸುವುದರೊಂದಿಗೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿ ಸಂಗ್ರಹಿಸಿ ಗ್ರಾಮ ಸಭೆಯಲ್ಲಿ ಚರ್ಚಿಸುವುದು. ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ 3 ಬೋರ್ವೆಲ್ಗಳಿಗೆ ಮೀಟರ್ ಅಳವಡಿಸಿ ಅದರ ದತ್ತಾಂಶವನ್ನು ಪ್ರತಿ ತಿಂಗಳು ಇಲಾಖೆಗೆ ವರದಿ ಸಲ್ಲಿಸುವುದು. ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿ ರಚಿಸುವುದು. ಸರ್ಕಾರಿ ಮತ್ತು ಖಾಸಗಿ ಬೋರ್ವೆಲ್ಗಳ ವೆಲ್ ಇನ್ವೆಂಟರಿ ಮಾಡುವುದು. ನೀರು ಸಂಗ್ರಹಣಾ ವಿನ್ಯಾಸಗಳ ಜಿಯೋಟ್ಯಾಗ್ ಮಾಡುವುದು. ಜಲಭದ್ರತೆ ಕ್ರಿಯಾ ಯೋಜನೆ ತಯಾರಿಸುವ ಪೂರ್ವದಲ್ಲಿ ಅಧೀನ ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸಿ ಸಭೆಯಲ್ಲಿ ಚರ್ಚಿಸುವುದು. ಅಂತರ್ಜಲ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಅಂತರ್ಜಲೆಯ ಬಳಕೆಯ ವಿಧಾನದಲ್ಲಿ ಸಮುದಾಯದ ವರ್ತನೆಯನ್ನು ಬದಲಿಸುವುದು. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸುಸ್ಥಿರಗೊಳಿಸುವುದು. ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಂತರ್ಜಲ ಅತಿ ಬಳಕೆಯನ್ನು ಕಡಿಮೆ ಮಾಡುವುದು. ಅಂತರ್ಜಲ ಮರುಪೂರೈಕೆಗಾಗಿ ಸೂಕ್ತವಾದ ಕೃತಕ ಅಂತರ್ಜಲ ಮರುಪೂರೈಕೆಯ ರಚನೆಗಳನ್ನು ನಿರ್ವಹಿಸುವುದು. ಈ ಎಲ್ಲ ಗುರಿಗಳನ್ನು ಸಾಧಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ.
1: ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆಂಧ್ರಪ್ರದೇಶದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ವಾರ್ತೆಗಳ ವಿವರ. ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸುನೂರು ಗ್ರಾಮದಲ್ಲಿ ಇಂದು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸಿದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ರೈತರನ್ನು ಸನ್ಮಾನಿಸಿದರು. ಇದಕ್ಕೂ ಮುನ್ನ ಮುಸುನೂರು ಗ್ರಾಮಕ್ಕೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆತ್ಮೀಯವಾಗಿ ಬರಮಾಡಿಕೊಂಡರು. ಜಪಾನ್ನ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಜಪಾನ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಜಪಾನ್ ಭಾರತ ವ್ಯವಹಾರ ಸಮಾಲೋಚನಾ ಸಮಿತಿ ಮತ್ತು ಭಾರತದ ರಾಯಭಾರ ಕಚೇರಿಯೊಂದಿಗೆ ನಡೆದ ದುಂಡುಮೇಜಿನ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಯುವ ಕಾರ್ಯಪಡೆಯು ವಿಸ್ತರಿಸುತ್ತಿರುವ ಆರ್ಥಿಕತೆ ಮತ್ತು ದೀರ್ಘಾವಧಿಯ ಬೆಳವಣಿಗೆಯು ಜಪಾನ್ನ ವ್ಯವಹಾರಗಳಿಗೆ ಗಮನಾರ್ಹ ಅವಕಾಶ ಒದಗಿಸುತ್ತದೆ ಎಂದು ಹೇಳಿದರು. ಭಾರತ ಜಪಾನ್ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವವನ್ನು ಉಭಯ ದೇಶಗಳ ನಡುವೆ ವ್ಯಾಪಾರ ಸಹಯೋಗ ಬಲಪಡಿಸಲು ಮತ್ತು ಮುಂಬರುವ

0: ದಶಕದಲ್ಲಿ ತಮ್ಮ ಆರ್ಥಿಕ ಪಾಲುದಾರಿಕೆಯನ್ನು ರೂಪಿಸಲು ಬಳಸಿಕೊಳ್ಳಬೇಕು ಎಂದು ಸಚಿವ ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ಜಪಾನ್ ಪ್ರವಾಸದಲ್ಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಾಸ್ಕೋದಲ್ಲಿ ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋ ಅವರೊಂದಿಗೆ 27ನೇ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಅವರು ರಷ್ಯಾ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಅವರನ್ನು ಭೇಟಿಯಾಗಲಿದ್ದು ಈ ವೇಳೆ ಉಭಯ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋವ್ ಅವರ ಆಹ್ವಾನದ ಮೇರೆಗೆ 2 ದಿನಗಳ ಅಧಿಕೃತ ಭೇಟಿಗಾಗಿ ಡಾ ಎಸ್ ಜೈಶಂಕರ್ ನಿನ್ನೆ ಮಾಸ್ಕೋಗೆ ಆಗಮಿಸಿದರು. ಭಾರತ ಮತ್ತು ರಷ್ಯಾ ದೀರ್ಘಕಾಲದ ಪಾಲುದಾರಿಕೆ ಹೊಂದಿವೆ. 2000 ಇಸವಿಯ ಅಕ್ಟೋಬರ್ನಲ್ಲಿ ಭಾರತ ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಯ ಘೋಷಣೆಗೆ ಸಹಿ ಹಾಕಿದ ನಂತರ ಭಾರತ ರಷ್ಯಾ ಸಂಬಂಧಗಳು ರಾಜಕೀಯ, ಭದ್ರತೆ, ರಕ್ಷಣೆ, ವ್ಯಾಪಾರ ಮತ್ತು ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಸಂಬಂಧಗಳೂ ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಬಲಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟೀಯ ಸಮಾವೇಶ ಆಯೋಜನೆಗೊಂಡಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಯತ್ನ ನಡೆಯಿತು. ಪೊಲೀಸರು ಮಾರ್ಗ ಮಧ್ಯೆಯೇ ಬಿಜೆಪಿ ನಾಯಕರನ್ನು ತಡೆದು ವಶಕ್ಕೆ ಪಡೆದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ನಿಧಿಯನ್ನು ಇತರೆ ರಾಜ್ಯಗಳ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿ ನಾಗೇಂದ್ರ ವರ್ಗಾಯಿಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಸಂಬಂಧ ವಿಧಾನಮಂಡಲದ ಒಳಗೆ ಹಾಗೂ ಹೊರಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಅಲ್ಲಿಯವರೆಗೂ ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಅವರು ಶಾಂತಿಯುತ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು. ನೀಲ್ಸನ್ ಐಕ್ಯೂ ಮತ್ತು ವರ್ಲ್ಡ್ ಡೇಟಾ ಲ್ಯಾಬ್ನ ಇತ್ತೀಚಿನ ವರದಿಯ ಪ್ರಕಾರ 2036ರ ವೇಳೆಗೆ ಭಾರತವು 10.8 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದುವ ನಿರೀಕ್ಷೆ ಇದೆ. ಇದು ಚೀನಾದ 10.3 ಕೋಟಿ ಶ್ರೀಮಂತ ಗ್ರಾಹಕರನ್ನು ಮೀರಿಸುತ್ತದೆ. ವರದಿಯು ಶ್ರೀಮಂತ ಗ್ರಾಹಕರನ್ನು ದಿನಕ್ಕೆ $90ಗಿಂತ ಹೆಚ್ಚು ಖರ್ಚು ಮಾಡುವ ಜನರು ಎಂದು ವ್ಯಾಖ್ಯಾನಿಸುತ್ತದೆ. 2026ರಲ್ಲಿ ಭಾರತ ಸುಮಾರು 2.6 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದಿರುತ್ತದೆ ಮತ್ತು ಮುಂದಿನ ದಶಕದಲ್ಲಿ 8.2 ಕೋಟಿ ಶ್ರೀಮಂತ ಗ್ರಾಹಕರು ಹೊಂದುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತೀಯ ರೈಲ್ವೆಯು

ತನ್ನ ಜಾಲದಾದ್ಯಂತ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಕುಡಿಯುವ ನೀರಿನ ಟ್ಯಾಂಕ್ಗಳು ಮತ್ತು ನೀರು ಶುದ್ಧೀಕರಣ ಘಟಕಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಸೋಂಕುರಹಿತಗೊಳಿಸುವುದರ ಮೇಲೆ ಈ ಅಭಿಯಾನ ಕೇಂದ್ರೀಕರಿಸುತ್ತದೆ. ಇದರಿಂದಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಶುದ್ಧ ಕುಡಿಯುವ ನೀರಿನ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈ ಅಭಿಯಾನದ ಸಮಯದಲ್ಲಿ ವಲಯ ರೈಲ್ವೆಗಳ ನೀರಿನ ಮೂಲಗಳು, ಸಂಸ್ಕರಣಾ ಮತ್ತು ಶೋಧನಾ ಘಟಕಗಳು, ಓವರ್ಹೆಡ್ ಟ್ಯಾಂಕ್ಗಳು, ಟಿವಿಸಿ ಟ್ಯಾಂಕ್ಗಳು, ನೀರಿನ ಬೂತ್ಗಳು, ನಲ್ಲಿಗಳು ಮತ್ತು ನೀರು ವಿತರಣಾ ಕೇಂದ್ರಗಳ ಸಮಗ್ರ ಪರಿಶೀಲನೆ ಕೈಗೊಳ್ಳಲಾಗುತ್ತದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಬಿಹಾರದಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಇದರಿಂದಾಗಿ ಪಾಟ್ನಾ, ವೈಶಾಲಿ, ಭೋಜ್ಪುರ, ಬಕ್ಸಾರ್, ಬಾಗಲ್ಪುರ್, ಮುಂಗೇರ್, ಸಮಸ್ತಿಪುರ್ ಮತ್ತು ಬೇಗುಸರಾಯ್ ಜಿಲ್ಲೆಗಳ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. ನೂರಾರು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಿರುವ ಬೆಳೆಗಳು ಹಾನಿಯಾಗಿವೆ. ಕೇಂದ್ರ ಜಲ ಆಯೋಗದ ಪ್ರಕಾರ ಪಾಟ್ನಾದ ಎಲ್ಲಾ ಪ್ರಮುಖ ಘಾಟ್ಗಳಲ್ಲಿ ನದಿಯ ನೀರಿನ ಮಟ್ಟ ಅಪಾಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಪ್ರವಾಹ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ಫರಕ್ಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆಯುವಂತೆ ಬಿಹಾರ ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರವನ್ನು ಒತ್ತಾಯಿಸಿದೆ. ಭಾರತದ 19 ವರ್ಷದ ಗ್ರ್ಯಾಂಡ್ಮಾಸ್ಟರ್ ಪ್ರಾಣೇಶಿಯಂ ಹಂಗೇರಿಯ ನಾಗೈ ಕನಿತ್ಸಾದಲ್ಲಿ ನಡೆದ ಪ್ರತಿಷ್ಠಿತ ಕನಿತ್ಸಾ ಓಪನ್ ಚೆಸ್ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಎರಡನೇ ದಿನದಾಟ ಮುಂದುವರಿಸುತ್ತಿರುವ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ಗಳಿಗೆ 446 ರನ್ ಮಾಡಿ ಆಡುತ್ತಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿನ್ನಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಭಾರತೀಯ ಪ್ರಜೆಯ ಅಕಾಲಿಕ ಮರಣಕ್ಕೆ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತೀವ್ರ ದುಃಖ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದೆ. ಮೃತರ ಕುಟುಂಬದೊಂದಿಗೆ ರಾಯಭಾರ ಕಚೇರಿ ಸಂಪರ್ಕದಲ್ಲಿದ್ದು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರಪ್ರದೇಶದಲ್ಲಿ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸಾ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:20:42. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲನೆಯ ಗೀತೆಯ ರಚನೆ ಸೋಮಶೇಖರ್ ಇಮ್ರಾಪುರ್ ಅವರದ್ದು.

0: ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರು.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನ ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರನೂ ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 1:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸೃಜನ್. ಶ್ರೋತೃಗಳೇ, ಇವತ್ತು ನಾವು ಕೆಲವಷ್ಟು ದಿನಗಳ ಮಹತ್ವದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇವತ್ತು ಪ್ರಮುಖವಾಗಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಭಾರತದಲ್ಲಿ ಪ್ರತಿ ವರ್ಷ August 23, ಅಂದರೆ ನಿನ್ನೆ ಆಚರಣೆ ಮಾಡಲಾಯಿತು. 2023 August 23 ಭಾರತದ ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪದಲ್ಲಿ

ನಡೆಯಿತು. ಈ ಐತಿಹಾಸಿಕ ದಿನದ ಸಾಧನೆಯನ್ನ ಸ್ಮರಿಸುವುದಕ್ಕಾಗಿ ಭಾರತ ಸರ್ಕಾರ ಆಗಸ್ಟ್ 23ನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಘೋಷಣೆ ಮಾಡಿತು. ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಅಂಜಲಿ ಗೀತಾಂಜಲಿ ಚಿತ್ರದ ಗೀತೆ. ರಚನೆ ಎಸ್ ನಾರಾಯಣ್ ಅವರದ್ದು, ಸಂಗೀತ ನೀಡಿದ್ದಾರೆ ಪ್ರಶಾಂತ್ ರಾಜ್.

ಶ್ರೋತೃಗಳೇ, ಇನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಮಹತ್ವವನ್ನು ನೋಡೋದಾದರೆ, ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸುವುದು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಯುವಜನರಲ್ಲಿ ಆಸಕ್ತಿ ಮೂಡಿಸುವುದು, ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತದ ಕೊಡುಗೆಯನ್ನು ಜಗತ್ತಿಗೆ ಪರಿಚಯಿಸುವುದು, ವಿದ್ಯಾರ್ಥಿಗಳನ್ನು ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರಗಳತ್ತ ಪ್ರೇರೇಪಿಸುವುದು ಇದರ ಮುಖ್ಯ ಉದ್ದೇಶ. ಇನ್ನು 2023ರ ಚಂದ್ರಯಾನ 3 ಮಿಷನ್ ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಯಶಸ್ವಿಯಾಗಿ ಇಳಿದ ಮೊದಲ ದೇಶವನ್ನಾಗಿ ಮಾಡಿತು. ಇದು ಭಾರತದ ಬಾಹ್ಯಾಕಾಶ ಇತಿಹಾಸದ ಮಹತ್ವದ ಮೈಲಿಗಲ್ಲಾಗಿದೆ. ಇನ್ನು 2026ರ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದೇಶವನ್ನು ನೋಡುವುದಾದರೆ, ಬಾಹ್ಯಾಕಾಶದ ಅನ್ವೇಷಣೆ ಕೇವಲ ವಿಜ್ಞಾನದ ಸಾಧನೆಯಲ್ಲ, ಅದು ಭವಿಷ್ಯದ ಭಾರತದ ಕನಸುಗಳಿಗೆ ರೆಕ್ಕೆ ನೀಡುವ ಪ್ರಯತ್ನ. ಇನ್ನು ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ರವಿಮಾಮ ಚಿತ್ರದ ಗೀತೆ. ರಚನೆ ಎಸ್ ನಾರಾಯಣ್ ಅವರದ್ದು, ಸಂಗೀತ ನೀಡಿದ್ದಾರೆ ಚೈತನ್ಯ.

ತಿಂಗಳ ಕಂದಮ್ಮನ ಮಾತುಗಳನ್ನ ಆಲಿಸಲು ವಿಶೇಷ ಮನಸ್ಸು ಬೇಕು. ಆದರೆ ಅಳುವಾಗ ಕಂದನನ್ನ ಸಂತೈಸಲು ಬೇಕು ತಾಯಿ. ತಾಯಿಯ ಆರೋಗ್ಯಕ್ಕೆ ಆದ್ಯತೆ ಕೊಡುವುದು ಹಿರಿಯರ ಜೊತೆಗಿರುವವರ ಆದ್ಯ ಕರ್ತವ್ಯ. ಜೀವವಿಲ್ಲದ ಮೊಬೈಲ್ನೊಂದಿಗೆ ಕಳೆಯುವಂತಹ ಸಮಯವನ್ನ ಕಂದನೊಂದಿಗೆ ಕಳೆದರೆ ಕಂದನಿಗೆ ರಕ್ಷಣೆ ಇನ್ನಷ್ಟು ಅಲ್ಲವೇ?

ಶ್ರೋತೃಗಳೇ, ಇನ್ನು ರಾಷ್ಟ್ರೀಯ ನೇತ್ರದಾನ ಪಕ್ಷವನ್ನು ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಭಾರತದಲ್ಲಿ ಆಚರಿಸಲಾಗುತ್ತದೆ. ಅಂದರೆ ನಾಳೆಯಿಂದ ಸೆಪ್ಟೆಂಬರ್ 8ರವರೆಗೆ ಆಚರಣೆ ಮಾಡಲಾಗುತ್ತದೆ. ನೇತ್ರದಾನದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಮರಣದ ನಂತರ ಕಣ್ಣುಗಳನ್ನು ದಾನ ಮಾಡಲು ಜನರನ್ನು ಪ್ರೇರೇಪಿಸುವುದು ಇದರ ಪ್ರಮುಖ ಉದ್ದೇಶ. ಇನ್ನು ನೇತ್ರದಾನ ಅಂದರೆ ಏನಪ್ಪಾ ಅಂದರೆ, ಮರಣದ ನಂತರ ದಾನಿಯ ಕಣ್ಣುಗಳಿಂದ ಆರೋಗ್ಯಕರವಾದ ಕಾರ್ನಿಯ, ಕಣ್ಣಿನ ಪಾರದರ್ಶಕ ಮುಂಭಾಗದ ಭಾಗವನ್ನು ಪಡೆದು ದೃಷ್ಟಿ ಕಳೆದುಕೊಂಡ ವ್ಯಕ್ತಿಗಳಿಗೆ ಕಾರ್ನಿಯ ಕಸಿ ಮೂಲಕ ದೃಷ್ಟಿ ಮರಳಿಸಲು ಸಹಾಯ ಮಾಡಲಾಗುತ್ತೆ. ನೇತ್ರದಾನದಿಂದ ದೃಷ್ಟಿಹೀನರಿಗೆ ಹೊಸ ಬೆಳಕನ್ನು ನೀಡಬಹುದು. ಮರಣದ ನಂತರವೂ ಮತ್ತೊಬ್ಬರ ಜೀವನದಲ್ಲಿ ಬೆಳಕನ್ನ ಮೂಡಿಸಬಹುದು. ನೇತ್ರದಾನದಿಂದ ಸಾಮಾನ್ಯವಾಗಿ ಇಬ್ಬರು ವ್ಯಕ್ತಿಗಳಿಗೆ ದೃಷ್ಟಿ ಮರಳಿಸುವ ಸಾಧ್ಯತೆ ಇರುತ್ತದೆ. ನಾವು ಕಣ್ಣು ಮುಚ್ಚಿದ ನಂತರವೂ ಇನ್ನೊಬ್ಬರ ಬದುಕಿಗೆ ಬೆಳಕು ನೀಡೋಣ. ನೇತ್ರದಾನ ಮಾಡಿ, ದೃಷ್ಟಿದಾನ ಮಾಡಿ. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಶ್ರೀಗಂಧ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖ.

ಶ್ರೋತೃಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಬರಲಿಕ್ಕಿದೆ. ಹೌದು, ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 29ರಂದು ಭಾರತದಲ್ಲಿ ಆಚರಣೆ ಮಾಡಲಾಗುತ್ತೆ. ಈ ದಿನವು ಭಾರತದ ಶ್ರೇಷ್ಠ ಹಾಕಿಯ ಆಟಗಾರ, ಹಾಕಿಯ ಮಾಂತ್ರಿಕ ಎಂಬ ಖ್ಯಾತಿಯ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆ ಮಾಡಲಾಗುತ್ತೆ. ಕ್ರೀಡೆಯ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು, ಯುವಜನರನ್ನು ಕ್ರೀಡೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು, ಆರೋಗ್ಯಕರ ಜೀವನ ಶೈಲಿ

ಯ ಮಹತ್ವವನ್ನು ತಿಳಿಸುವುದು, ದೇಶದ ಕ್ರೀಡಾಪಟುಗಳ ಸಾಧನೆಗಳನ್ನು ಗೌರವಿಸುವುದು, ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಉತ್ತೇಜಿಸುವುದು ಈ ದಿನದ ಮಹತ್ವ. ಆರೋಗ್ಯಕರ ದೇಹಕ್ಕೆ ಕ್ರೀಡೆ, ಯಶಸ್ವಿ ಬದುಕಿಗೆ ಶಿಸ್ತು ಎಂಬ ಸಂದೇಶವನ್ನು ಸಾರುವ ದಿನವೇ ರಾಷ್ಟ್ರೀಯ ಕ್ರೀಡಾ ದಿನ. ಇನ್ನು ಕೇಳೋಣ ಮನು ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ರಾಮಾಚಾರಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖ.

ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಸ್ತೋತ್ರಗಳೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08272228558. ಇನ್ನು 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ, ಈ ಕುರಿತು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಶ್ರೋತೃಗಳೇ, ಈಗ ಸಮಯ 2:00 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ಉಯಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಇದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷದ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂಬ ಸದಸ್ಯ ನಾರಾಯಣಸ್ವಾಮಿ ಮನವಿಗೆ ಸ್ಪಂದಿಸಿದ ಸಚಿವರು, ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡುವಂತೆ ಕೋರಿ ನಮೂನೆ 50 ಮತ್ತು 53ನೇ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಯನ್ನು ಬಗರ್ ಹುಕುಂ ತಂತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಮೂನೆ 50, 53, 57 ಅಡಿಯಲ್ಲಿ ಸಲ್ಲಿಕೆಯಾದ 6,98,933 ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ವಜಾ ಮಾಡಿದ್ದಾರೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಬರಗಾಲದಿಂದಾಗಿ ಜನರು ಸಂಕಷ್ಟದಲ್ಲಿದ್ದಾರೆ, ಆದರೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ದೂರಿದರು. ಪ್ರತಿಪಕ್ಷಗಳು ಸದನ ನಡೆಯಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸರ್ಕಾರದ ನಿಲುವು ಖಂಡಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಘೋಷಿಸಿದರು. ಸಚಿವರ ರಾಜೀನಾಮೆ ಪಡೆದ ಬಳಿಕ ಚರ್ಚೆ ನಡೆಸಲು ಸಿದ್ದ ಎಂದು ತಿಳಿಸಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆ

0: ಸಭೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮೇಲ್ಮನೆಯಲ್ಲಿ ಇಂದು ಪ್ರತಿಭಟನೆ ಮುಂದುವರಿಸಿದರು. ಕಲಾಪ ಆರಂಭವಾದ ಕೂಡಲೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು. ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಈ ನಡುವೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 874 ವಸತಿ ಶಾಲಾ ಕಾಲೇಜುಗಳಲ್ಲಿನ 224,085 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸಹಿತ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಜಿಲ್ಲಾ ಹಂತದಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ವಿದ್ಯಾರ್ಹತೆ ಅನುಸಾರವಾಗಿ ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರು ಕಾರುಗಳು, ಆಟೋರಿಕ್ಷಾಗಳು ಮತ್ತು ಮೆಟ್ರೋಗಳಲ್ಲಿ ಆಗಮಿಸಿ ವಿಧಾನಸೌಧದ 4 ಪ್ರವೇಶ ದ್ವಾರಗಳಲ್ಲಿ ಜಮಾಯಿಸಿದ್ದರು. ಈ ವೇಳೆ ಪೊಲೀಸರು ವ್ಯಾಪಕ ಭದ್ರತಾ ವ್ಯವಸ್ಥೆಗಳ ಮೂಲಕ ಪ್ರತಿಭಟನಾಕಾರರು ವಿಧಾನಸೌಧದ ಆವರಣಕ್ಕೆ ಪ್ರವೇಶಿಸದಂತೆ ತಡೆದರು. ಇನ್ನೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಇತರ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಘೋಷಣೆ ಕೂಗುವ ಮೂಲಕ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ವಿಪಕ್ಷ ನಾಯಕರ ಹಾಗೂ ಶಾಸಕರ ಹೇಳಿಕೆ ಹಾಗೂ ವಿಡಿಯೋಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡದೆ ವಾರ್ತಾ ಇಲಾಖೆ ತಾರತಮ್ಯ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತಂತೆ ಅಧಿಕಾರಿಗಳ ವಿರುದ್ದ ಹಕ್ಕುಚ್ಯುತಿ ಮಂಡಿಸುವುದಾಗಿ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಹಿಂದೆಂದೂ ಈ ರೀತಿ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಗಳಿಗೆ ಮಾತ್ರ ಹೆಚ್ಚಿನ ಪ್ರಚಾರ ದೊರೆಯುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತಾದ 3 ದಿನಗಳ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಬುಡಕಟ್ಟು ಸಮುದಾಯವು ಪ್ರಾಚೀನ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ರಾಷ್ಟೀಯ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಬುಡಕಟ್ಟು ಜನಾಂಗದ ಗುರುತು ಮತ್ತು ಪರಂಪರೆ, ಇತಿಹಾಸ ಮತ್ತು ಭಾಷೆಗಳನ್ನು ಗೌರವಿಸುವುದು ರಾಷ್ಟೀಯ ಸಂಕಲ್ಪವಾಗಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
4: आजादी के 75वें अमृत महोत्सव के अवसर पर पूरे देश भर में जनजाति समाज के जो योद्धा थे, रणबांकुरे थे, राष्ट्र धर्म और संस्कृति के लिए जिन्होंने प्राण सर किया था, जिन इस गौरवशाली इतिहास
0: ಭಾರತದ ಇತಿಹಾಸದುದ್ದಕ್ಕೂ ಬುಡಕಟ್ಟು ಸಮುದಾಯಗಳು ಮಹತ್ವದ ಕೊಡುಗೆ ನೀಡಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿಯೂ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಅವರ ಕೊಡುಗೆ ಕುರಿತು ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಬೆಂಗಳೂರಿನ ಐಎಎಸ್ ಅಧಿಕಾರಿ ನಿವಾಸದಲ್ಲಿ ನಿನ್ನೆ ಸುಮಾರು 9 ಗಂಟೆಗಳ ಕಾಲ ಶೋಧ ನಡೆಸಿದ

ಬಳಿಕ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಅಕ್ರಮಗಳ ತನಿಖೆಯ ಭಾಗವಾಗಿ ಇಡಿ ಶೋಧ ನಡೆಸಿದೆ. ನೇಮಕಾತಿಗಾಗಿ ಅಭ್ಯರ್ಥಿಗಳಿಂದ 70 ಲಕ್ಷ ರೂಪಾಯಿಯಿಂದ 80 ಲಕ್ಷ ರೂಪಾಯಿಯವರೆಗೆ ಲಂಚ ಕೇಳಲಾಗಿತ್ತು ಎಂಬ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ಇಂದು ಜ್ಞಾನೇಂದ್ರ ಕುಮಾರ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಪ್ರಕಟಿಸಿದರು. ಎಸ್ಐಆರ್ಗೂ ಮುನ್ನ ಜಿಲ್ಲೆಯಲ್ಲಿ ಒಟ್ಟು 8,80,224 ಮತದಾರರು ಪಟ್ಟಿಯಲ್ಲಿದ್ದರು. ಮತಪಟ್ಟಿ ಪರಿಷ್ಕರಣೆಗೊಂಡ ಬಳಿಕ 7,91,949 ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಎಲ್ಲಾ ಮತಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 2026ನೇ ಸಾಲಿನ ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 13,93,163 ಮತದಾರರು ಕರಡು ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಯಶವಂತ ವಿ ಗುರ್ಕರ್ ಇಂದು ಬಿಡುಗಡೆ ಮಾಡಿದರು. ಒಟ್ಟು 8,28,037 ಮತದಾರರಲ್ಲಿ 4,04,863 ಪುರುಷ ಮತದಾರರು, 4,23,136 ಮಹಿಳಾ ಮತದಾರರು ಹಾಗೂ 38 ಮಂದಿ ಇತರೆ ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಯನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ವಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಆ ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಸೆ ಹಿಂದಿಲಿ ಏನ್ ಹೇಳ್ಬೇಕು ಗೊತ್ತಿಲ್ವಾ ನಿಮ್ಗೆ?
1: ಎಸ್ಸೆ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ

0: ಕೊಡ್ತಾನೆ ಇರ್ಲಿಲ್ವಂತೆ?
1: ಹೌದು, ನಮ್ಮಅಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ ಕಷ್ಟ ಪಟ್ಟು ಚೆನ್ನಾಗೋದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡ್ಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
0: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
2: ಹಾ ಹೇಮಾ, ತುಂಬ ಠೀಕ್ ಕಹತಿ ಹೋ, ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ ಮಹಿಳಾಂ ಕಿ ಸಂಖ್ಯಾ ಬಹುತ್ ಕಮ್ ಹೈ.
1: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ಮ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
0: ಹಾ ದೀದಿ, ಇಸ್ಕ ಕಾರಣ ಕ್ಯಾ ಹೈ?
2: ನಾರಿ ಶಿಕ್ಷಾ ಕಿ ಕಮಿ ಕೆ ಕಾರಣ ತೋ ಅನೇಕ ಹೈ.
1: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು ಹೆಂಗಸರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
0: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
2: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತರೆ ಮನೆ ಕಡೆ ಯಾರ್ ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
1: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
2: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ ಮೇ ನಾರಿಕಾ ಸಮಾಜ ಮೇ ಉಂಚಾ ಸ್ಥಾನ ತಾ ವಹ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಬಿ ಕರ್ತೀತಿ.
0: ಯಹ ತೋ ಆಚರಜ್ ಕಿ ಬಾತ್ ಹೈ
1: ದೀದಿ, ವೈದಿಕ ಯುಗ್ ಮೇ ಬಿ ಇಸ್ಕೆ ಲಿಯೇ ಅನೇಕ ಉದಾಹರಣ ಮಿಲ್ತೆ ಹೈ ನಾ?
2: ಹಾ ಸೌಮ್ಯ, ತುಮ್ ಠೀಕ್ ಕಹತಿ ಹೋ, ವೈದಿಕ ಯುಗ್ ಮೇ ಇಸ್ ಪ್ರಕಾರ ಕೆ ಅನೇಕ ಉದಾಹರಣ ತೋ ಮಿಲ್ತೆ ಹೈ.
0: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
2: ಜೀ ಹಾ, ಉಸ್ ಪುರಾಣೆ ಜಮಾನೆ ಮೇ ಬಿ ನಾರಿ ಪುರುಷೆ ಪೀಚೆ ನಹೀತಿ, ಗಾರ್ಗಿ ಮೈತ್ರೇಯಿ ಅರುಂಧತಿ ಉಸ್ ಯುಗಕ್ಕೆ ವಿದ್ವಾನ್ ಮಹಿಳೆ ವಿಶೇಷ ರೂಪಸೆ ವಿಖ್ಯಾತ ಹೈ.
1: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ್ ಮೇ ಬಿ ನಾರಿಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನಾ?
2: ಹಾ, ಕಿಂತು ಆಗಿ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೇ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕಾ ಸ್ವತಂತ್ರ ಅಸ್ತಿತ್ವ ಹಿ ನಹೀ ರಹ ಗಯಾ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
1: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
0: ಲೇಕಿನ್ ಸೌಮ್ಯ, ಆಸ್ತೋ ಸಮಯ ಬದಲ್ ಗಯಾ ಹೈ.
2: ಹಾ ಹೇಮಾ, ತುಮ್ ಠೀಕ್ ಕೇಸ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
1: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
2: ಹಾ ಸೌಮ್ಯ, ಅವ್ರ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ, ಯಹಾನ್ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಭಿ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
0: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ
1: ಹೇಮಾ? ಇದನ್ನೇ ಇಂದಿಲಿ ಹೇಳು ನೋಡೋಣ.
0: ಹಾ ಠೀಕ್ ಹೈ. ಪುರಾಣೆ ಜಮಾನ್
1: ಹೇಮಾ ಪ್ರಾಚೀನ ಕಾಲ ಅಂತ ಹೇಳು.
0: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾಕೋ
2: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕು.
0: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
2: ಪ್ರಾಪ್ತತಾ ಅಂತ ಹೇಳಿ.
0: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
1: ದೀದಿ ಕಹತೆ ಹೈ ಕಿ ಮಹಿಳಾಯೇ ಯಜ್ಞ ಮೇ ಬಿ ಭಾಗ ಲೇತೆ ತೆ, ಕ್ಯಾ ಯಹ ಬಾತ್ ಠೀಕ್ ಹೈ?
2: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
0: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
2: ಹಾ, ಇದನ್ನ ಈಗ ಹಿಂದಿಲೇ ಸರಿಯಾಗಿ ಇನ್ನೊಮ್ಮೆ ಹೇಳು.
0: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತ. ಈಗ ಸರಿಯಾ?
2: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
0: ಕಹತೆ ಹೇ ಕಿ ಮಹಿಳಾಯೇ ಯಜ್ಞ ಮೇ ಭಾಗ ಲೇತೀತಿ,
2: ಯಹಿ ನಹಿ ಯುದ್ಧೋನ್ನೇ ಬಿ ಜಾತೀತಿ ಔರ್ ಶಸ್ತ್ರಾಸ್ತ್ರ ಬಿ ಕರ್ತೀತಿ.
1: ಹಾ ದೀದಿ, ಸ್ತ್ರೀಯೋಂ ಕಾ ಸ್ಥಾನ ಪುರುಷೋಂ ಕೆ ಸಮಾನತ.
2: ಹಾ ಹಾ, ಸ್ತ್ರೀ ಕ ಸ್ಥಾನ ಪುರುಷೋಂ ಕೆ ಸಮಾನತ ಔರ್ ಉಸೆ ಸಹಧರ್ಮಿನಿ ಬಿ ಕೆಹ್ತೇತೆ, ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋ ಗಯಿ ಔರ್ ಉಸ್ಕ ಸ್ಥಾನ ಪುರುಷ್ ಕೆ ಬಾತ್ ನಿರ್ಧಾರಿತ ಕಿಯಾ ಗಯಾ.
0: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ.
2: ಹಾ, ಪುರುಷ ಕಾ ಪ್ರಭುತ್ವ ಬನಾಯೆ ರಕ್ನೆ ಕೆಲಿಯ ಉಸೆ ಮನ್ಮಾನೆ ನೇಮೋನ್ಸೆ ಬಾಂಡ್ ಲಿಯಾ ಗಯ ತಥಾ ಪಿತಾ ಪತಿ ಪುತ್ರ ಕಾ ಸಹಾರ ಲೇನೆ ಕಾ ಪ್ರೇರಣಾ ದಿ ಜಾನೆ ಲಗಿ.
1: ದೀದಿ ಇನ್ನೊಂದ್ ಸಂದೇಹ.
2: ಹಾ ಹೇಳು, ಏನದು ನಿನ್ ಸಂದೇಹ?
1: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
2: ಯಾಕಿಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ

0: ನೀಡಿದ್ರು.
1: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
0: ಹಾ, ತುಂಬಿ ಕರ್ತಿ ಹೋ ಹೇಮಾ, ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕಾ ಪ್ರಚಾರ ಪ್ರಸಾರ ಬಹುತ್ ಬಡಾ, ಕಿಂತು ಯಹ ಶಿಕ್ಷಾ ಭಾರತ್ ಕೇ ಲಿಯೇ ಉಪಯೋಗಿ ನಾ ಹೋಕರ್ ಅಂಗ್ರೇಜಂ ಕೋ ಶಾಸನ ಕಾರ್ಯ ಚಲಾನೆ ಮೇ ಸಫಲ ರಹಿ.
1: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾಓಂ ಕಿ ಶಿಕ್ಷಾ ಕೆ ಲಿಯೇ ಪ್ರಯಾಸ ಕಿಯಾ. ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹಾ, ಬಿಲ್ಕುಲ್ ಠೀಕ್ ಹೈ.
1: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ, ಇದು ನಿಜವೇ?
0: ಹಾ, ಯೇ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾಯೇ ಕಿ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಲನ್ ಪ್ರಯಾಗ್ ದ್ವಾರಾ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷಾಯೇ ಲೀ ಜಾನೆ ಲಗಿ. ಇಸ್ಕೆ ಅಲಾವಾ ಪ್ರಯಾಗ್ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬಯ ಸಕ್ತೀತಿ.
1: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ? ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
0: ಹೌದು, ಅವ್ರ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
1: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
0: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತರೆ ವಿದ್ಯಾವಂತಿ ಆದ್ರೆ ಆಕೆಯ ಮಕ್ಕಳು ಸಹ ಸುಶಿಕ್ಷಿತರಾಗೋರು.
1: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
0: ಇಸ್ಲಿಯೇ ಮಹಾತ್ಮ ಗಾಂಧೀಜಿನೆ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆ ಲಿಯೆ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೊ ಆಜ್ ಬಿ ಲಡ್ಕೆ ಲಡ್ಕಿಯೋ ಕೋ ಬಿನಾ ಕಿಸಿ ಭೇದ್ ಭಾವ ಕೆ ವಿಭಿನ್ನ ವಿಷಯೋ ಕಿ ಶಿಕ್ಷಾ ದೇ ರಹಿ ಹೈ.
1: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೇ ಉಚ್ಚ ಶಿಕ್ಷೆ ಪ್ರಾಪ್ತ ಕರ ರಹಿ ಹೈ.
2: ಹಾ, ವೇ ಕುಶಲ್ ಡಾಕ್ಟರ್ ಇಂಜಿನಿಯರ್ ಐಎಸ್ ಆಫೀಸರ್ ತಥಾ ಪೊಲೀಸ್ ಔರ್ ಸೇನಾ ಕಿ ಬಡಿ ಬಡಿ ನೌಕರಿಯೋ ಮೇ ಕಾರ್ಯ ಕರ್ ರಹೆ ಹೈ.
0: ಜಿ ಹಾ, ನರ್ಸಿಂಗ್ ಶಿಕ್ಷಾ ಸಮಾಜ ತಥಾ ಸಮುದಾಯ ಸೇವಾ ಮಹಿಳೆಯೇ ಅಚ್ಚಿ ತರ ಕಾಮ ಕರ್ ರಹಿ ಹೈ.
1: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
2: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ ದೂರದರ್ಶನ್ ರಂಗಭೂಮಿ ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ ಕರ್ ರಹಿ ಹೈ.
1: ದೀದಿ, ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು?
2: ಪರಿಚಾರಿಕಾ ಅಲ್ಲ, ವಿಮಾನ ಪರಿಚಾರಿಕಾ.
0: ಗಗನ ಸಖಿಗೆ ವಿಮಾನ ಪರಿಚಾರಿಕಾ ಅಥವಾ ವ್ಯೋಮ ಬಾಲ ಅಂತಾನು ಹೇಳ್ಬೋದು.
1: ಪೆಹಲೆಯೇ ಮಹಿಳೆಯೇ.
2: ಸೌಮ್ಯ, ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು, ಹೋಗ್ಲಿ ಕನ್ನಡದಲ್ಲಿಯೇ ಹೇಳು.
1: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
0: ಹಾ, ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
2: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ?
0: ಕಾರ್ಯ ಕರ್ನೇಲಗಿ ಅಂತ ಹೇಳ್ಬೋದು.
2: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ?
0: ಸೌಮ್ಯ, ಕ್ಯಾ ತುಮ್ ಇಸೆ ಹಿಂದಿನೇ ಬತಾ ಸಕ್ತಿ ಹೋ?
1: ಹಾ ದೀದಿ, ಏ ಮಹಿಳೆಯೇ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹಲೆ ಕಾಮ ಕರ್ತೀತಿ ಔರ್ ಅಬ್
0: ವಿಮಾನ ಚಾಲಕಕ್ಕೆ ರೂಪ ಮೇ ಅಂತ ಹೇಳಿ.
1: ಹಾ ದೀದಿ, ಏ ಮಹಿಳೆಯೇ ಪೆಹಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ ಕರ್ತೀತಿ ಔರ್ ಅಬ್ ವಿಮಾನ ಚಾಲಕಕ್ಕೆ ರೂಪ ಮೇ ಬಿ ಕುಶಲತಾ ಪೂರ್ವಕ ಕಾಮ ಕರ್ನೆ ಲಗಿ ಹೈ.
0: ಶಾಬಾಸ್ ಸೌಮ್ಯ, ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
2: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
1: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
0: ಜಿ ಹಾ, ಯೇ ಸಬ್ ನಾರಿಯೋಂ ಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕಿ ಅಗ್ರಣಿ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೆ ಲೇಕರ್ ಊಂಚೆ ಸೆ ಊಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ.
1: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
2: ಹಮಾರೆ ದೇಶ್ ಮೇ ಆಜ್ ಕಹಿ ಐಸೆ ಸಂಸ್ಥಾನ ಹೈ ಜೊ ನಾರಿಯೋ ಮೇ ಅಪ್ನೆ ಅಧಿಕಾರೋ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
0: ಜಿ ಹಾ, ಸ್ವಯಂ ಬಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭಿ ಪ್ರಕಾರ ಕಿ ಸೇವಾವೋ ಮೇ ಅಗ್ರಣಿ ಭೂಮಿಕಾ ನಿಭಾ ಸಕೆಂಗಿ.
2: ಮೇರಿ ದಾದಾಜಿ ಕಹತೆ ಹೈ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋ ಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
1: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
0: ಜಿ ಹಾ, ತುಂಬೆ ಸಹಿ ಬತಾಯ. ವರ್ಷೋಂ ಥೇ ಚಲೆ ಆರಹೆ ಅಂಧ ವಿಶ್ವಾಸಂಕು ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋಂ ಕೆ ಮಾಧ್ಯಮ ಸೆ ಬಾಲಿಕಾಂ ಕಾ ಶಿಕ್ಷಾ ದೇನೆ ಕಾ ಕಾರ್ಯ ಅಬ ಬಿ ಚಲ್ ರಹಾ ಹೈ.
2: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ

0: ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
1: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ, ಊಂಚೆ ಪಡಾಯಿ ಪಡ್ಕರ್ ಊಂಚೆ ಊಂಚೆ ಪದ ಪ್ರಾಪ್ತ ಕರ್ ರಹಿ ಹೈ.
0: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ.
2: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನಿಕ್ಕಿ ಹೈ.
1: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
0: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
2: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ್ ಮೇ ಸ್ತ್ರೀಯೋಂ ಕೋ ಭಿ ಕಾರ್ಯ ಕರ್ನೆ ಕೆ ಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೆ ಲಿಯೆ ಸ್ತ್ರೀಯ ತಭಿ ತಯಾರ್ ಹೋಂಗಿ ಜಬ್ಕಿ ಉನ್ಕೋ ಶಿಕ್ಷಿತ್ ಕಿಯಾ ಜಾಯೇಗಾ.
1: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
0: ಒಬ್ಬ ಒಳ್ಳೆಯ ತಾಯಿಗೆ ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು.
2: ಏಕ್ ಕುಶಲ ಗೃಹಿಣಿ ಕೆ ಲಿಯೆ ಶಿಕ್ಷಿತ್ ಹೋನ ಅನಿವಾರ್ಯ ಹೈ ಅವಶ್ಯಕ ಹೈ ಇಸ್ಲಿಯೆ ಸಮಾಜ್ ಮೇ ನಾರಿ ಶಿಕ್ಷಕೋ ಅನಿವಾರ್ಯ ಕಿಯಾ ಜಾನಾ ಚಾಹಿಯೆ.
0: ಸ್ತ್ರೀ ವಿದ್ಯಾವಂತೆ ಆದರೆ ಮಾತ್ರ ನಮ್ಮ ಸಮಾಜ ಉತ್ತಮ ಸಮಾಜವಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
2: ಹಾ ಹಾ, ನಾರಿ ಶಿಕ್ಷಕ್ಕೆ ಬಿನಾ ರಾಷ್ಟ್ರ ಕಾ ಚಕ್ರ ನಹೀ ಚಲ್ ಪಾಯೇಗಾ.
1: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
2: ಹಾ, ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ, ನಾವು ಅದಕ್ಕೆ ಸರ್ಕಾರ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ. ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂತ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬಹುದು. ಅದರಿಂದ ನಿಮಗೆ ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಅದನ್ನ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ. ಅರ್ಥಾಯ್ತಾ ಸೌಮ್ಯ? ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಏನಾದ್ರು ಇದರಲ್ಲಿ ಕೇಳೋದಿದ್ಯಾ? ಸಂದೇಹ ನಹಿ. ಅಚ್ಚಾ, ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
1: ಬಹುತ್ ಬಹುತ್ ಧನ್ಯವಾದ.
2: ಧನ್ಯವಾದ್ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಂ ಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

ಹಿ ತಕ್ಕ ಹೇಳಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:59:10. ಶ್ರೋತೃಗಳೇ, ಇಂದಿನ ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ರೇಷ್ಮಾ ತೀರ್ಥರಾಮ್.

0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ದುಡ್ದು ಸಂಪಾದನೆ ಮಾಡ್ಬಾರ್ದ?
6: ಇನ್ನು ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ತಿರವ, ಅದೇನು ಒದರ್ತೀಯ
5: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
6: ಅಯ್ಯೋ ಸುಮ್ಕಿರವೋ,
5: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
6: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
7: ಹೌದು, ಹೆಚ್ಚು ಮಕ್ಕಳು ಓದಿನ ನೆಪದಲ್ಲಿ ತಂದೆ ತಾಯಿಯನ್ನ ನಂಬಿಸುವುದು ಹೀಗೆ ತಾನೆ?
5: ನಾನಿರೋತ್ಗೆ ಇಷ್ಟಾರು ಹಾಕಿವ್ನಿ, ನಾಳೆ ನಾನೋದ್ರೆ ನಿನ್ನ ಇಚ್ಚಚ್ಚಿ ಬಾ ಇಟ್ಟಾಕ್ನಿ ಅಂತ ಹೇಳೋರು ಯಾರು ಇಲ್ಲ. ತಿಳ್ಕೊಳ್ಳ ಮಗ.
8: ನನ್ನಮ್ಮ ದೈವ ನೀನಮ್ಮ.
7: ಗಾದೆಗಳ ಮುಖಾಂತರ ಜೀವನದ ಅರ್ಥವನ್ನ ತಿಳಿಸುವಂತಹ ವಿನೂತನ ಪತ್ರಾಧಾರಿತ ಕಾರ್ಯಕ್ರಮ ಬರುವ ಶನಿವಾರ ಬೆಳಗ್ಗೆ 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ.
9: ಕೈ ಕೆಸರಾದ್ರೆ ಬಾಯಿ ಮೊಸರು,
7: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 4:04. ಭಕ್ತಿಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆರ್ಎನ್ ಜಯಗೋಪಾಲ್ ಅವರ ಗೀತೆ.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಕ್ತಿಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಈಗ ಸಮಯ 4:12 ಸೆಕೆಂಡುಗಳು.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೂ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಸಾಹಿತ್ಯ ವಿಜಯನಾರಸಿಂಹ ಅವರದು.

ಅನುರಾಧ ಭಟ್ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಸತೀಶ್ ಆರ್ಯನವರ ಸಂಗೀತ ಹಾಗೂ ಗೋಟೂರಿ ಅವರ ಸಾಹಿತ್ಯವಿತ್ತು. ಶ್ರೋತೃಗಳೇ, ಈ ಗೀತೆಯೊಂದಿಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಗಿಯಿತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಒಂದ್ ಗಾದೆ ಇದೆ, ಹಂಗಾಯ್ತು.
3: ಓ ಮಲ್ಲಿ, ಏನವೆ ಇವತ್ತಿನ ಸಮಾಚಾರ?
4: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
2: ನೈದಿಲಿ ಗಾದೆ ಘಮ,
5: ಹೊಸ ಯೋಚನೆ, ಶುಭ ಸೂಚನೆ.
6: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
2: ಕೈ ಕೆಸರಾದ್ರೆ ಬಾಯಿ ಮೊಸರು. ನೈದಿಲಿ ಗಾದೆ ಘಮ.
7: ತುಪ್ಪದಿಂದ ನಲೆ ನೀರ ಕುಡಿಯಲೇಬೇಕು.
6: ಆಗಸ್ಟ್ 30 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ನೈದಿಲಿ ಗಾದೆ ಘಮ ವಿಶೇಷ ಕಾರ್ಯಕ್ರಮ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಬೆಳಗ್ಗೆ 9:05.
2: ನೈದಿಲಿ ಗಾದೆ ಘಮ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:32:29. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ. ನೆನಪು ನಿನಾದ
1: ಕಾರ್ಯಕ್ರಮ.
3: ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.
0: ಮೊದಲಿಗೆ ಕೇಳೋಣ ಹೊಸಬೆಳಕು ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್. ಸಂಗೀತ ಎಂ ರಂಗರಾವ್. ಸಾಹಿತ್ಯ ಕುವೆಂಪು ಅವರದು.

ಇನ್ನು ಕೇಳೋಣ. ಚಿ ಉದಯಶಂಕರ್ ಅವರು ಬರೆದಿರುವ ಜ್ವಾಲಾಮುಖಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಗಾಯಕರು ಡಾ ರಾಜ್ಕುಮಾರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಒಂಬತ್ತು ತಿಂಗಳ ಕಂದಮ್ಮನ ಮಾತುಗಳನ್ನ ಆಲಿಸಲು ವಿಶೇಷ ಮನಸ್ಸು ಬೇಕು. ಆದರೆ ಅಳುವಾಗ ಕಂದನನ್ನ ಸಂತೈಸಲು ಬೇಕು ತಾಯಿ. ತಾಯಿಯ ಆರೋಗ್ಯಕ್ಕೆ ಆದ್ಯತೆ ಕೊಡುವುದು ಹಿರಿಯರ ಜೊತೆಗಿರುವವರ ಆದ್ಯ ಕರ್ತವ್ಯ. ಜೀವವಿಲ್ಲದ ಮೊಬೈಲ್ನೊಂದಿಗೆ ಕಳೆಯುವಂತಹ ಸಮಯವನ್ನ ಕಂದನೊಂದಿಗೆ ಕಳೆದರೆ ಕಂದನಿಗೆ ರಕ್ಷಣೆ ಇಂದಷ್ಟು ಅಲ್ಲವೇ?

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ಶ್ರೋತೃಗಳೇ, ಸಮಯ 4:45. ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ್ದು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ಎಂ ರಂಗರಾವ್, ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವುದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗೆ ಗೊತ್ತಿದೆ, ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುರ್ಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತಟ್ಟೋದ್ರಲ್ಲಿದೆ. ಹೊಸ ಬಾಳು

ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನೂ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಚಂದನದ ಗೊಂಬೆ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಜಿ ಉದಯಶಂಕರ್. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಹೊಂಬಿಸಿಲು ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ RN ಜಯಗೋಪಾಲ್ ಅವರದ್ದು.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
6: ನೋಡಿ, ಕುತ್ತಿಗೆ ಮತ್ತೆ ಸೊಂಟ, ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ, ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತ ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನೋ ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿ ನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದನೇ ಕಾಮನ್ಲಿ ಪೇನ್ ಬರೋದು.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
0: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 5:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.

ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಶ್ರೋತೃಗಳೇ, ಇಂದು ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್

0: ಮಹಿಳಾ ವಿಭಾಗದ ಸದಸ್ಯರಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ.
1: ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಡೀ ಜಗತ್ತಿಗೆ ಸಾರಿದ ಸಂದೇಶಗಳನ್ನು ಪ್ರತಿದಿನವೂ ಅನುಸರಿಸುತ್ತಾ ಇತರರಿಗೂ ತಲುಪಿಸುವುದೇ ಈದ್ ಮಿಲಾದ್ ದಿನದ ನೈಜ ಉದ್ದೇಶವಾಗಿದೆ. ದೇವ ಸಂದೇಶವಾಹಕರಾದ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರು ಪ್ರಪಂಚದ ಸಕಲ ಮಾನವ ಕುಲದ ಉದ್ಧಾರಕ್ಕಾಗಿ ಆಗಮಿಸಿದವರಾಗಿದ್ದಾರೆ. ಜೀವನದ ರೀತಿಯನ್ನು ಬೋಧಿಸಿದ ಆ ಮಹಾ

ಸೀಮಿತಗೊಳಿಸದೆ ಪ್ರತಿದಿನವೂ ಅನುಸರಿಸಲು ಮತ್ತು ಸ್ಮರಿಸಲು ಅಲ್ಲಾಹನು ನಮ್ಮನ್ನು ಅನುಗ್ರಹಿಸಲಿ. ಮೊದಲನೆಯದಾಗಿ ಪವಿತ್ರ ಕುರ್ಆನ್ ವಾಚನ ಫಾತಿಮಾ ಸಾನಿಯಾ ಅವರಿಂದ.

يسبح لله ما في السماوات وما في الأرض.

0: ಈಗ ವಾಚಿಸಿದ ಅಧ್ಯಾಯ 62 ವಚನ 1-4 ಕೇಳಿದ ಕುರ್ಆನ್ ಪಾರಾಯಣದ ಕನ್ನಡ ಭಾವಾರ್ಥವನ್ನು ತಿಳಿಸುತ್ತಾರೆ ಸನಾ ರೆಹಮಾನ್.
1: ಪರಮ ದಯಾವಂತನು ಕಾರುಣ್ಯ ನಿಧಿಯು ಆದ ಅಲ್ಲಾಹನ ನಾಮದಿಂದ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಎಲ್ಲವೂ ಅಲ್ಲಾಹನ ಸ್ತುತಿಗಾನ ಮಾಡುತ್ತವೆ. ಅವನು ಸಾರ್ವಭೌಮನು, ಪರಿಶುದ್ಧನು, ಪ್ರತಾಪಶಾಲಿಯು, ವಿವೇಕವಂತನೂ ಆಗಿರುವನು. ಅನಕ್ಷರಸ್ಥ ಜನರಲ್ಲಿ ಅವರಿಂದಲೇ ಒಬ್ಬ ಸಂದೇಶವಾಹಕನನ್ನು ನಿಯುಕ್ತಿಗೊಳಿಸಿದವನು ಅವನೇ. ಆ ಸಂದೇಶವಾಹಕ ಅಲ್ಲಾಹನ ವಚನಗಳನ್ನು ಅವರಿಗೆ ವಾಚಿಸುತ್ತಾರೆ, ಅವರನ್ನು ಶುದ್ಧೀಕರಿಸುತ್ತಾರೆ ಹಾಗೂ ಅವರಿಗೆ ಗ್ರಂಥವನ್ನು, ಜ್ಞಾನವನ್ನು ಕಲಿಸುತ್ತಾರೆ. ಮುಂಚೆಯಾದರೂ ಆ ಜನರು ಸ್ಪಷ್ಟವಾದ ತಪ್ಪು ಹಾದಿಯಲ್ಲಿದ್ದರು. ಅವರೊಂದಿಗೆ ಇಷ್ಟರವರೆಗೆ ಸೇರಿಲ್ಲದ ಅವರ ಪೈಕಿಯ ಇನ್ನೊಂದು ಜನತೆಯಲ್ಲೂ ಅವನು ಪ್ರತಾಪಶಾಲಿಯೂ ವಿವೇಕವಂತನೂ ಆಗಿದ್ದಾನೆ.
0: ಈಗ ಹಜರತ್ ಪೈಗಂಬರ್ ಅವರ ನುಡಿಮುತ್ತುಗಳು ಜರೀನಾ ಮುಜೀಬ್ ಅವರಿಂದ.
2: ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಸತ್ಯ ಮಾತು ಸತ್ಕರ್ಮದ ಕಡೆಗೆ ಕೊಂಡೊಯ್ಯುತ್ತದೆ, ಸತ್ಕರ್ಮ ಸ್ವರ್ಗದ ಕಡೆಗೆ ಕೊಂಡೊಯ್ಯುತ್ತದೆ, ಸುಳ್ಳು ಮಾತು ಪಾಪದ ಕಡೆಗೆ ಕೊಂಡೊಯ್ಯುತ್ತದೆ, ಪಾಪ ನರಕದ ಕಡೆಗೆ ಕೊಂಡೊಯ್ಯುತ್ತದೆ. ತನ್ನ ಹೃದಯದಲ್ಲಿ ತುಸು ಮಾತ್ರವಾದರೂ ಅಹಂಕಾರವಿದ್ದವನು ಸ್ವರ್ಗವನ್ನು ಪ್ರವೇಶಿಸಲಾರ. ಸಂಶಯವುಳ್ಳದ್ದನ್ನು ಬಿಟ್ಟು ಬಿಡಬೇಕು, ಖಚಿತವಾದುದನ್ನು ಮಾತ್ರ ಸ್ವೀಕರಿಸಬೇಕು. ಖಂಡಿತವಾಗಿಯೂ ಸತ್ಯವು ಮನಸ್ಸಮಾಧಾನವನ್ನು ಮತ್ತು ಸುಳ್ಳು ಪರಿಭ್ರಮೆಯನ್ನು ಉಂಟುಮಾಡುತ್ತದೆ. ನಿನ್ನ ಸಹೋದರನ ಕಷ್ಟಕಾರ್ಪಣ್ಯಗಳಲ್ಲಿ ನೀನು ಸಂತೋಷ ಪ್ರಕಟಿಸಬಾರದು. ಹಾಗೆ ಮಾಡಿದರೆ ಅಲ್ಲಾಹು ಅವನನ್ನು ಅನುಗ್ರಹಿಸಿ ನಿನ್ನನ್ನು ಕಷ್ಟಕ್ಕೊಳಪಡಿಸುವನು. ಮೂವರಿದ್ದರೆ ಮೂರನೆಯವನನ್ನು ಬಿಟ್ಟು ಇಬ್ಬರು ಪರಸ್ಪರ ಗುಟ್ಟಾಗಿ ಸಂಭಾಷಣೆ ಮಾಡಬಾರದು. ಯಾರಾದರೂ ಸತ್ಯವಿಶ್ವಾಸಿಯ ಐಹಿಕ ಸಂಕಟಗಳನ್ನು ನೀಗಿಸಿಕೊಟ್ಟರೆ ಆತನ ಪಾರತ್ರಿಕ ಸಂಕಟಗಳನ್ನು ಅಲ್ಲಾಹು ನೀಗಿಸಿಕೊಡುವನು. ವಿಧವೆಯರಿಗೂ ನಿರ್ಗತಿಕರಿಗೂ ಬೇಕಾಗಿ ಪರಿಶ್ರಮಿಸುವವನು ದೇವ ಮಾರ್ಗದಲ್ಲಿ ಸಮರ ಮಾಡುವವನಿಗೆ ಸಮಾನನು. ಅನಾಥರ ಹಾಗೂ ಸ್ತ್ರೀಯರ ಹಕ್ಕನ್ನು ಅವಗಣಿಸುವವರನ್ನು ನಾನು ಪಾಪಿಗಳಂತೆ ಕಾಣುತ್ತೇನೆ. ಯಾರೊಬ್ಬನ ಉಪದ್ರವದಿಂದ ತನ್ನ ನೆರೆವಾಸಿ ಸುರಕ್ಷಿತನಲ್ಲವೋ ಅವನು ಸತ್ಯವಿಶ್ವಾಸಿಯಲ್ಲ. ಒಬ್ಬ ವ್ಯಕ್ತಿ ತನ್ನ ಮಾತಾಪಿತರನ್ನು ಬೈಯುವುದು ಮಹಾಪಾಪಗಳಲ್ಲಿ ಸೇರುತ್ತದೆ. ಯಾರಾದರೂ ನಿಮ್ಮೊಡನೆ ಅಭಿಪ್ರಾಯ ಕೇಳಿದರೆ ಒಳ್ಳೆಯ ಅಭಿಪ್ರಾಯ ಹೇಳಿಕೊಡಿರಿ. ನೀವು ಹಾಗೆ ಮಾಡದಿದ್ದರೆ ವಂಚನೆ ಮಾಡುವವರಾಗುವಿರಿ. ವರ್ತಿಸುವುದಕ್ಕೆ ಮುಂಚೆ ಚೆನ್ನಾಗಿ ಆಲೋಚಿಸಿರಿ.

0: ಒಳ್ಳೆಯದು ಮತ್ತು ಪ್ರಯೋಜನಕರವಾಗಿ ಕಾಣುವುದನ್ನು ಮಾಡಿರಿ. ಕೆಟ್ಟದ್ದು ಮತ್ತು ನಾಶಕರವಾಗಿ ಕಾಣುವುದರಿಂದ ಹಿಮ್ಮೆಟ್ಟಿರಿ.
1: ಒಂದು ಹಾಡನ್ನು ಕೇಳೋಣ. ಹಾಡುವವರು ಆತಿಫಾ ಮತ್ತು ಆರಿಫಾ. ರಚನೆ KM

0: ಮಹಾನ್ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಸರಳ ಹಾಗೂ ಸ್ಫೂರ್ತಿದಾಯಕ ಜೀವನದ ಕುರಿತು ಮಾತನಾಡುತ್ತಾರೆ ಜೀನತ್ ಜಫ್ರುಲ್ಲಾ ಅವರು.
1: ಸರ್ವಸ್ತುತಿಯು ಸರ್ವಲೋಕಗಳ ಪರಿಪಾಲಕನಾದ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅಪಾರ ಕರುಣೆ ಮತ್ತು ಅನುಗ್ರಹದಿಂದ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಒಂದೆರಡು ಮಾತುಗಳನ್ನಾಡಬಯಸುತ್ತೇನೆ. ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿಹಿ ವಸಲ್ಲಂ ಎಂಬ ಚೈತನ್ಯದ ಚಿಲುಮೆ ಅರೇಬಿಯಾದ ಮರಳುಗಾಡಿನಲ್ಲಿ ಜನಿಸಿ ಈ ಇಹಲೋಕ ತ್ಯಜಿಸಿ ಇಂದಿಗೆ ಸುಮಾರು 1500 ವರ್ಷಗಳೇ ಸಂದಿವೆ. ಆದರೂ ಅವರು ಇಂದಿಗೂ ಪ್ರಸ್ತುತವಾಗಿದ್ದಾರೆ. ಅವರ ನಡೆ ನುಡಿ ಪ್ರತಿಯೊಬ್ಬರ ಮನದಲ್ಲಿ ಭದ್ರವಾಗಿದೆ. ವಿಶ್ವಕ್ಕೆ ಪ್ರವಾದಿಯವರ ಕೊಡುಗೆಯ ಮಹತ್ವವನ್ನು ಅರಿಯಬೇಕಾದರೆ ಅವರ ಜನನದ ಮೊದಲು ಅರೇಬಿಯಾದ ಜನರ ಜೀವನ ಶೈಲಿಯನ್ನು ಗಮನಿಸಬೇಕಾಗುತ್ತದೆ. ಅಜ್ಞಾನದ ಅಂಧಕಾರದಲ್ಲಿ, ಮದ್ಯಪಾನದ ನಶಾಲೋಕದಲ್ಲಿ ನಿರಂತರ ಘರ್ಷಣೆ, ಅನ್ಯಾಯ, ವಂಚನೆ, ಹಿಂಸೆ, ವ್ಯಭಿಚಾರ, ಜೂಜಾಟಗಳಿಗೆ ಬಲಿ ಬೀಳುತ್ತಾ ಅವರು ಜೀವಿಸುತ್ತಿದ್ದರು. ಮಹಿಳೆಯರ ಸ್ಥಿತಿಯಂತೂ ಇನ್ನಷ್ಟು ದಾರುಣವಾಗಿತ್ತು. ತಮ್ಮ ಪೂರ್ವ ಗ್ರಂಥಗಳ ನಿಯಮಗಳನ್ನು ಅಲ್ಲಿನ ಜನರು ಗಾಳಿಗೆ ತೂರಿದ್ದರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂಬ ಗೀತೋಪದೇಶದಂತೆ ಯಾವಾಗಲೆಲ್ಲ ಭೂಮಿಯ ಮೇಲೆ ಕೆಡುಕುಗಳು ವೃದ್ಧಿ ಹೊಂದುವುದೋ ಆಗ ಓರ್ವ ಸುಧಾರಕ ಸಂದೇಶವಾಹಕರನ್ನು ಈ ಭೂಮಿಗೆ ಕಳುಹಿಸಲಾಗುತ್ತದೆ. ಅದರಂತೆ ಅನೈತಿಕತೆಯ ಎಲ್ಲ ಮೇರೆಗಳನ್ನು ಮೀರಿ ನಿಂತ ಅರೇಬಿಯಾದಲ್ಲಿ ಕ್ರಿಸ್ತಶಕ 571 ಏಪ್ರಿಲ್ ಅಂದರೆ ರಬಿಯುಲ್ ಅವ್ವಲ್ 12 ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲಿಹಿ ವಸಲ್ಲಂ ಶಾಂತಿಯ ದೂತರಾಗಿ ಈ ಲೋಕಕ್ಕೆ ಒಂದು ಅನುಗ್ರಹ ರೂಪದಲ್ಲಿ ಪದಾರ್ಪಣೆ ಮಾಡಿದರು. ಅವರಿಗೆ 40 ವರ್ಷ ವಯಸ್ಸು ಪೂರ್ಣಗೊಂಡಾಗ ಅಲ್ಲಾಹನು

ಅವರನ್ನು ಲೋಕಕ್ಕೆ ಮಾರ್ಗದರ್ಶನ ನೀಡಲು ಪ್ರವಾದಿಯಾಗಿ ನೇಮಿಸಿದನು. ಪವಿತ್ರ ಕುರ್ಆನಿನಲ್ಲಿ ಈ ರೀತಿ ಹೇಳಲಾಗಿದೆ, ಒಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ಲಿಲ್ ಆಲಮೀನ್, ಅಂದರೆ ಲೋಕದ ಎಲ್ಲ ಜನರಿಗೆ ಒಂದು ಅನುಗ್ರಹವಾಗಿಯೇ ನಾವು ನಿನ್ನನ್ನು ಕಳುಹಿಸಿದ್ದೇವೆ. ಅವರು ತಮ್ಮ ಗುಣನಡತೆಗಳಿಂದಲೂ ಆಚಾರ ವಿಚಾರಗಳಿಂದಲೂ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿದ್ದರು. ಪ್ರವಾದಿಯವರು ವಿಶ್ವ ಮಾನವ ಧರ್ಮ ಸಂದೇಶ ನೀಡಿದ್ದಾರೆ. ನಮ್ಮ ವಿಶ್ವಸಂಸ್ಥೆಯು ಸುಮಾರು 50 ವರ್ಷಗಳ ಹಿಂದೆಯೇ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್, ವಿಶ್ವ ಮಾನವ ಹಕ್ಕುಗಳನ್ನು ಅಂಗೀಕರಿಸಿತು. ಆದರೆ ಅರೇಬಿಯಾ ಮರುಭೂಮಿಯ ಆ ಚಿಕ್ಕ ಮಕ್ಕಾ ಪಟ್ಟಣದಲ್ಲಿದ್ದ ಪ್ರವಾದಿಯವರು 1500 ವರ್ಷಗಳ ಮೊದಲೇ ಈ ವಿಶ್ವ ಮಾನವ ಧರ್ಮವನ್ನು ಸಾರಿದ್ದರು. ತಮ್ಮ ಕೊನೆ ಹಜ್ ಯಾತ್ರೆಯ ಸಂದರ್ಭ ಎಲ್ಲ ಸಂಗಡಿಗರನ್ನು ಉದ್ದೇಶಿಸಿ, ನಿಮ್ಮಲ್ಲಿ ಅರೇಬಿಯೇತರರಿಗಿಂತ ಅರಬಿಯನು ಶ್ರೇಷ್ಠನಲ್ಲ, ಬಿಳಿ ವರ್ಗದವನು ಕಪ್ಪು ವರ್ಗದವರಿಗಿಂತ ಶ್ರೇಷ್ಠನಲ್ಲ, ಧನಿಕನು ಬಡವನಿಗಿಂತ ಶ್ರೇಷ್ಠನಲ್ಲ, ಸೃಷ್ಟಿಕರ್ತನ ಎದುರು ಎಲ್ಲರೂ ಒಂದೇ ಸಮಾನರು, ಆದರೆ ಅವನು ಶ್ರೇಷ್ಠನಾಗುವುದು ಅವನ ಉತ್ತಮ ಗುಣ ನಡತೆಯಿಂದ ಮಾತ್ರ. ಇದರ ಹೊರತು ಜಾತಿ, ಧರ್ಮ, ಲಿಂಗ, ಬಣ್ಣ ಮುಂತಾದ ಯಾವ ಕಾರಣಗಳಿಂದಲೂ ಅಲ್ಲ. ದೇವನ ಮುಂದೆ ಎಲ್ಲರೂ ಒಂದೇ, ಎಲ್ಲರಿಗೂ ಸಮಾನ ಅಧಿಕಾರವಿದೆ ಎಂಬ ಉಪದೇಶವನ್ನು ಅವರು ನೀಡಿದರು. ಏಕದೇವನನ್ನು ಮಾತ್ರ ಆರಾಧಿಸಬೇಕೆಂದು ಲೋಕಕ್ಕೆ ಸಾರಿದ ಪ್ರವಾದಿಯವರು ಸರ್ವ ಧರ್ಮಗಳ ಮೂಲ ತತ್ವ ಏಕವಿಶ್ವಾಸವೆಂದು, ಲೋಕದಲ್ಲಿ ಶಾಂತಿ ಸ್ಥಾಪಿಸಲು ನಾವು ದೇವನಿಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ಈಡೇರಿಸಿ ಮನುಷ್ಯರಿಗೆ ಅವರ ಹಕ್ಕುಗಳನ್ನು ನೀಡಬೇಕೆಂದು ಪ್ರತಿಪಾದಿಸಿದರು. ಪೈಗಂಬರರಿಗೆ ದೇವನ ಸಂದೇಶ ಲಭಿಸಿದ ಬಳಿಕ ಮನುಕುಲದ ಇತಿಹಾಸವೇ ಬದಲಾಯಿತು. ಮನುಕುಲದ ಮೋಕ್ಷಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನೇ ಪೈಗಂಬರರು ಮುಡಿಪಾಗಿಟ್ಟರು. ಸಕಲ ನಿಂದನೆಗಳನ್ನು ಸಹಿಸಿದರು. ಹಗಲು ರಾತ್ರಿ ಜನರ ಒಳಿತಿಗಾಗಿ ಕಾರ್ಯಮಗ್ನರಾದರು. ಪ್ರವಾದಿಯವರು ಬಡವರ, ನಿರ್ಗತಿಕರ, ವಿಧವೆಯರ, ಅನಾಥರ, ಗುಲಾಮರ ಮತ್ತು ಶೋಷಣೆಗೆ ಒಳಗಾದವರ ಹಿತೈಷಿಯಾದರು. ಮಾನವ ಕುಲದ ಅರ್ಧಾಂಶವಾಗಿರುವ ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಪ್ರವಾದಿಯವರು ಹೆಚ್ಚಿನ ಮಹತ್ವವನ್ನು ನೀಡಿದರು. ಶಿಕ್ಷಣ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾದುದಲ್ಲ, ವಿದ್ಯಾರ್ಜನೆ ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೆ ಕಡ್ಡಾಯವಾಗಿದೆ ಎಂದು ಬೋಧಿಸಿದರು. ಸ್ತ್ರೀಯರಿಗೆ ವಾರೀಸು ಹಕ್ಕನ್ನು, ಆಕೆಯ ಆಸ್ತಿಯ ಮೇಲೆ ಆಕೆಗೆ ಪೂರ್ಣಾಧಿಕಾರವನ್ನು ನೀಡಿದರು. ಆ ಕಾಲದಲ್ಲಿ ನಡೆಯುತ್ತಿದ್ದ ಹೆಣ್ಣು ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದರು. ಸ್ತ್ರೀಯ ಮೇಲಾಗುವ ದೌರ್ಜನ್ಯವನ್ನು ಖಂಡಿಸಿದರು. ಹೆಣ್ಣಿನ ಹಕ್ಕನ್ನು, ಅವಳ ಮೇಲಿರುವ ಪುರುಷನ ಬಾಧ್ಯತೆಯನ್ನು ತಿಳಿಸಿಕೊಟ್ಟರು. ಸದ್ವರ್ತನೆಗೆ ಹೆಚ್ಚು ಅರ್ಹರು ಯಾರು ಎಂಬ ಪ್ರಶ್ನೆಗೆ ತಾಯಿ ಎಂಬುದನ್ನು 3 ಬಾರಿ ಒತ್ತಿ ಹೇಳಿ ತಾಯಿಗೆ ಇರುವ ಮಹತ್ತರವಾದ ಸ್ಥಾನವನ್ನು ತಿಳಿಸಿಕೊಟ್ಟರು. ತಾಯಿಯೊಂದಿಗೆ, ಪತ್ನಿಯೊಂದಿಗೆ, ಮಗಳೊಂದಿಗೆ, ಸಹೋದರಿಯೊಂದಿಗೆ ಯಾವ ರೀತಿ ವರ್ತಿಸಬೇಕೆಂದು ಕಲಿಸಿದರು. ಸ್ತ್ರೀಯರೊಂದಿಗೆ ಬಹಳ ದಯಾಪೂರ್ವಕವಾಗಿ ವರ್ತಿಸಬೇಕೆಂದು ಉಪದೇಶಿಸಿದರು. ಪ್ರವಾದಿಯವರು ಸಕಲ ಮಾನವ ಜೀವಕೋಟಿಗಳ ಸಾಕಾರ ಪ್ರೇಮ ಮೂರ್ತಿ, ಶ್ರೇಷ್ಠ ಗುಣಗಳ ಖನಿ, ತಾವು ಬೋಧಿಸಿದ್ದನ್ನು ಸ್ವತಃ ಆಚರಿಸಿ ತೋರಿಸಿದ ಧೀಮಂತ ವ್ಯಕ್ತಿ. ಅವರ ಸಂದೇಶವು ಸಾರ್ವಜನಿಕ ಮತ್ತು ಸಾರ್ವಕಾಲಿಕವಾಗಿದೆ. ರಾಷ್ಟ್ರಪಿತ ಗಾಂಧೀಜಿಯವರು ಪೈಗಂಬರರ ಕುರಿತು ಹೀಗೆ ಹೇಳಿದ್ದಾರೆ, ಕೋಟಿಗಟ್ಟಲೆ ಜನರ ಹೃದಯಗಳಲ್ಲಿ ಅಸದೃಶ್ಯ ಪರಿಣಾಮ ಬೀರಿದ ಆ ಮಾನವನ ಜೀವನದ ಅತ್ಯುತ್ತಮ ಅಂಶ ಯಾವುದೆಂದು ನಾನು ತಿಳಿಯಬಯಸಿದೆ. ಪೈಗಂಬರರ ಸರಳತೆ, ಪರಿಪೂರ್ಣ ನಿಸ್ವಾರ್ಥತೆ, ವಚನ ಪಾಲನೆ, ಮಿತ್ರರು ಹಾಗೂ ಅನುಯಾಯಿಗಳೊಂದಿಗೆ ಪ್ರೀತಿ, ನಿರ್ಭಯ, ದೇವನ ಮತ್ತು ತನ್ನ ಹೊಣೆಗಾರಿಕೆಯ ಬಗೆಗಿನ ಪರಮ ವಿಶ್ವಾಸ ಎಂದು ನನಗೆ ಮನವರಿಕೆಯಾಯಿತು. ಅಮೆರಿಕಾದ ಚಿಂತಕರಾದ ಮೈಕಲ್ ಹೆಚ್ ಹಾರ್ಟ್ ಎಂಬುವರು ತಮ್ಮ ದಿ 100 ಎಂಬ ಗ್ರಂಥದಲ್ಲಿ ಜಗತ್ತಿನ ಶ್ರೇಷ್ಠ 100 ಮಂದಿ ನಾಯಕರ ಸಾಲಿನಲ್ಲಿ ಪ್ರಥಮ ಸ್ಥಾನವನ್ನು ಹಜರತ್ ಪೈಗಂಬರರಿಗೆ ನೀಡಿದ್ದಾರೆ. ಎಲ್ಲ ಪ್ರವಾದಿಗಳು ಮತ್ತು ಧಾರ್ಮಿಕ ನಾಯಕರಿಗೆ ಹೋಲಿಸಿದರೆ ಮೊಹಮ್ಮದ್ ಪೈಗಂಬರರು ಅತ್ಯಂತ ಜಯಶೀಲ ವ್ಯಕ್ತಿಯಾಗಿ ಕಂಡುಬರುತ್ತಾರೆ ಎಂದು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಉಲ್ಲೇಖಿಸಿ

0: ಸಲಾಗಿದೆ. ಖ್ಯಾತ ಚಿಂತಕರಾದ ಬರ್ನಾರ್ಡ್ ಶಾ ಅವರು ಮೊಹಮ್ಮದ್ ಪೈಗಂಬರ್ ಅವರನ್ನು ಮಾನವ ಕುಲದ ವಿಮೋಚಕ ಎಂದೇ ಕರೆದಿದ್ದಾರೆ. ಹೀಗೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಅವರ ಶೋಭಾಯಮಾನವಾದ ಜೀವನವು ವಾಸ್ತವಿಕವಾಗಿಯೂ ವೈಶಿಷ್ಟ್ಯಮಯವಾಗಿದೆ. ತಮ್ಮ 63 ವರ್ಷಗಳ ಬದುಕಿನಲ್ಲಿ ಅವರು ಜೀವನದ ಎಲ್ಲ ಅನುಭವಗಳನ್ನು ಗಳಿಸಿದರು. ಬಡತನದಿಂದ ಐಶ್ವರ್ಯಕ್ಕೆ, ಸೋಲಿನಿಂದ ಜಯಕ್ಕೆ, ಶಾಂತಿ ಮತ್ತು ನ್ಯಾಯಕ್ಕಾಗಿ ಏಕಾಂಗಿ ಹೋರಾಟಗಾರನಿಂದ ಪ್ರವಾದಿಯ ಸ್ಥಾನಕ್ಕೆ ಅವರು ತಲುಪಿದರು. ಅವರು ಅನಾಥ, ಪ್ರೀತಿಗೆ ಪಾತ್ರನಾದ ಸಾಕುಮಗ, ಪ್ರಾಮಾಣಿಕ ವ್ಯಾಪಾರಿ, ಪ್ರೀತಿಸುವ ಪತಿ, ದಯಾಳು ಪಿತ, ನೆರೆಹೊರೆಯವರ ಬಗ್ಗೆ ಕಾಳಜಿ ಹೊಂದಿರುವ ಶೌರ್ಯಶಾಲಿ ಸೇನಾಧಿಪತಿ, ನ್ಯಾಯಪಾಲಕನಾದ ನ್ಯಾಯಾಧೀಶ, ನಿಯಮ ನಿರ್ಮಾಪಕ, ರಾಜಕೀಯ ಮುತ್ಸದ್ದಿ, ವಿಶ್ವಾಸಾರ್ಹ ಸ್ನೇಹಿತ ಮತ್ತು ಎಲ್ಲದಕ್ಕಿಂತಲೂ ಮಿಗಿಲಾಗಿ ಪ್ರವಾದಿಯೂ ದೇವನ ವಚನಗಳ ಪ್ರಚಾರಕರೂ ಆಗಿದ್ದರು. ಪವಿತ್ರ ಖುರ್ಆನಿನ ಉಪದೇಶಗಳನ್ನು ತಮ್ಮ ನಡೆ ನುಡಿಯಲ್ಲಿ ಸಂಪೂರ್ಣವಾಗಿ ಅಳವಡಿಸಿ ಮಾನವ ಕುಲಕ್ಕೆ ಓರ್ವ ಮಾದರಿ ಪುರುಷನಾಗಿ ಬಾಳಿದ್ದು ಮುಹಮ್ಮದ್ ಪೈಗಂಬರರ ಜೀವನದ ವೈಶಿಷ್ಟ್ಯವಾಗಿದೆ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಅವರನ್ನು ನೆನೆಯುವುದು ಕೇವಲ ಒಂದು ದಿನಕ್ಕೆ ಸೀಮಿತವಾದುದಲ್ಲ. ಅವರು ಮಾನವ ಕುಲಕ್ಕೆ ನೀಡಿದ ಅತ್ಯುತ್ತಮವಾದ ಉಪದೇಶಗಳನ್ನು ಅನುಸರಿಸುವುದರ ಮೂಲಕ ಸಚ್ಚಾರಿತ್ರ್ಯವಂತರಾಗಿ ಶಾಂತಿ ಸಮಾಧಾನದಿಂದ ತಮ್ಮ ಸಮ ಸೃಷ್ಟಿಗಳೊಂದಿಗೆ ಬಾಳಿ ಬದುಕುವುದು ಜೀವನದ ಗುರಿಯಾಗಲಿ. ಇದೇ ಈದ್ ಮಿಲಾದ್ ದಿನದ ಆಚರಣೆಯ ನಿಜವಾದ ಉದ್ದೇಶವಾಗಿದೆ.
1: ಇನ್ನು ಮುಂದೆ ಕೆಎಂ ಉಮರ್ ಅವರು ರಚಿಸಿದ ಮತ್ತೊಂದು ಹಾಡು. ಹಾಡುವವರು ಬರ್ಕತ್, ರೂಮಾನ್, ಜರೀನಾ ಹಾಗೂ ಸಾಲಿಹಾ ಅವರು.

0: ಕೊನೆಯದಾಗಿ ಪ್ರವಾದಿ ಮುಹಮ್ಮದ್ ಸಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುರಿತು ಒಂದು ಸಣ್ಣ ಘಟನೆಯೊಂದನ್ನು ನಸೀರಾ ರಫಿ ಅವರು ತಿಳಿಸುತ್ತಾರೆ.
1: ನಾವು ಇತಿಹಾಸದ ಪುಟಗಳನ್ನು ತಿರುವಿದಾಗ ನಮಗೆ ಮಹಾಪುರುಷರ ಕಾಲದಲ್ಲಿ ನಡೆದ ಕೆಲವು ಘಟನೆಗಳು ಅವರ ಸಮಕಾಲೀನ ಸಮಾಜವನ್ನು ಒಂದು ಆದರ್ಶ ಅಥವಾ ಮಾದರಿ ಸಮಾಜವನ್ನಾಗಿ ಮಾರ್ಪಡಿಸಲು ಸಹಕಾರಿಯಾಗಿದೆ. ಅಂತಹ ಬಹಳಷ್ಟು ಹೃದಯಸ್ಪರ್ಶಿ ಘಟನಾವಳಿಗಳು ಹಜರತ್ ಮೊಹಮ್ಮದ್ ಪೈಗಂಬರ್ರವರ ಕಾಲದಲ್ಲಿ ಜರುಗಿದ್ದು ಅದರಲ್ಲಿ ಒಂದು

0: ಘಟನೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪ್ರವಾದಿತ್ವವನ್ನು ಪ್ರತಿಪಾದಿಸಿದಾಗ ಇಡೀ ಪಟ್ಟಣ ಮತ್ತು ನಗರವು ಅವರನ್ನು ವಿರೋಧಿಸಿತು. ಗಣ್ಯ ವ್ಯಕ್ತಿಗಳು ಅವರ ವಿರುದ್ಧವಾದರು. ಇದನ್ನು ನೋಡಿದ ಇತರ ಜನರು ಕೂಡ ಅವರನ್ನು ವಿರೋಧಿಸಲು ಪ್ರಾರಂಭಿಸಿದರು. ಒಮ್ಮೆ ಓರ್ವ ವೃದ್ಧ ಮಹಿಳೆ ಕಟ್ಟಿಗೆಯ ಕಟ್ಟನ್ನು ಹೊತ್ತುಕೊಂಡು ಹೋಗುತ್ತಿದ್ದಳು. ಆಗ ಪ್ರವಾದಿಯವರು ಬೆನ್ನು ಬಾಗಿದ ಆ ವೃದ್ಧೆಯನ್ನು ಗಮನಿಸಿದರು. ಬಡತನದಿಂದ ಬಳಲುತ್ತಿದ್ದ ಆ ವಯಸ್ಸಾದ ಮಹಿಳೆ ತನ್ನ ಮಕ್ಕಳಿಗೆ ಆಹಾರ ಬೇಯಿಸಲಿಕ್ಕಾಗಿ ಬಹಳ ಕಷ್ಟದಿಂದ ಆ ಕಟ್ಟಿಗೆಯ ಕಟ್ಟನ್ನು ಹೊತ್ತೊಯ್ಯುತ್ತಿದ್ದಳು. ಇದನ್ನು ಕಂಡ ಪ್ರವಾದಿಯವರು ಹೇಳುತ್ತಾರೆ, ಅಮ್ಮ ತಾಯಿ, ಈ ಕಟ್ಟಿಗೆಯ ಕಟ್ಟನ್ನು ನನಗೆ ಕೊಡು, ನಾನು ಅದನ್ನು ನಿನ್ನ ಮನೆಗೆ ತಲುಪಿಸುತ್ತೇನೆ ಎಂದು. ವೃದ್ಧ ಮಹಿಳೆ ಕಟ್ಟಿಗೆಯ ಕಟ್ಟನ್ನು ಪ್ರವಾದಿಯವರ ಕೈಗೆ ಕೊಡುತ್ತಾ ಬಹಳ ಸಂತಸದಿಂದ ಪ್ರವಾದಿಯವರೊಡನೆ ಮಾತನಾಡುತ್ತಾ ಅವರ ಜೊತೆಗೆ ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಆಗ ವೃದ್ಧ ಮಹಿಳೆ ಹೇಳುತ್ತಾಳೆ, ಮಗನೇ, ನೀನು ತುಂಬಾ ಒಳ್ಳೆಯವನು ಮತ್ತು ಸಭ್ಯನಾಗಿರುವೆ, ಆದ್ದರಿಂದ ನಾನು ನಿನಗೆ ಒಂದು ಉಪದೇಶವನ್ನು ನೀಡಲು ಬಯಸುತ್ತೇನೆ. ಅದೇನೆಂದರೆ, ಮಕ್ಕಾದಲ್ಲಿ ಒಬ್ಬ ವ್ಯಕ್ತಿ ತಾನು ಪ್ರವಾದಿ ಎಂದು ಹೇಳಿಕೊಂಡಿದ್ದಾನೆ ಎಂಬುದನ್ನು ನಾನು ಕೇಳಿದ್ದೇನೆ. ನೀನು ಅವನನ್ನು ನಂಬಬೇಡ, ಏಕೆಂದರೆ ಜನರು ಅವನನ್ನು ತುಂಬಾ ವಿರೋಧಿಸುತ್ತಾರೆ. ಹೀಗೆ ಆ ಮಹಿಳೆ ಪ್ರವಾದಿಯವರ ಬಗ್ಗೆ ದಾರಿಯುದ್ದಕ್ಕೂ ವಿರೋಧದ ಮಾತುಗಳನ್ನಾಡುತ್ತಾ ಬರುತ್ತಾಳೆ. ಆದರೆ ಇದನ್ನೆಲ್ಲ ಕೇಳುತ್ತಿದ್ದ ಪ್ರವಾದಿಯವರು ಒಂದೂ ಮಾತನ್ನಾಡದೆ ಶಾಂತಚಿತ್ತರಾಗಿ ಆಲಿಸುತ್ತಿರುತ್ತಾರೆ. ಹೀಗೆ ಆ ವೃದ್ಧೆ ಮನೆ ತಲುಪಿದಾಗ ಮಗನೇ, ನಿನ್ನ ಹೆಸರೇನು ಎಂದು ಕೇಳುತ್ತಾಳೆ. ಆಗ ನಾನೇ ಆ ಮೊಹಮ್ಮದ್ ಎಂದು ಪ್ರವಾದಿಯವರು ಉತ್ತರಿಸುತ್ತಾರೆ. ನಿಸ್ಸಹಾಯಕಳಾಗಿದ್ದ ಆಕೆ ಆಶ್ಚರ್ಯಚಕಿತಳಾಗಿ, ನೀನೇ ಆ ಮೊಹಮ್ಮದ್ ಆಗಿದ್ದರೆ ನಾನು ಈಗಲೇ ನಿನ್ನ ಧರ್ಮವನ್ನು ಅನುಸರಿಸುತ್ತೇನೆ ಎಂದು ತಕ್ಷಣವೇ ಘೋಷಿಸಿದಳು. ಇದಾಗಿದೆ ಪ್ರವಾದಿಯವರು ಬಡವರು ಮತ್ತು ನಿರ್ಗತಿಕರೊಂದಿಗೆ ತೋರಿಸುತ್ತಿದ್ದ ಪ್ರೀತಿ ಮತ್ತು ಸಹಕಾರ. ಹೃದಯಗಳನ್ನು ಸದ್ಗುಣ ಮತ್ತು ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು ಎಂಬುದು ಸತ್ಯ. ಆದುದರಿಂದ ಉತ್ತಮ ನಡವಳಿಕೆಯನ್ನು ಅಳವಡಿಸಿಕೊಳ್ಳಬೇಕು. ಉತ್ತಮ ಗುಣನಡತೆಯಿಂದ ಜಗತ್ತನ್ನೇ ಜಯಿಸಬಹುದು ಎನ್ನುವುದಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮಾದರಿ ಪುರುಷರಾಗಿದ್ದಾರೆ.
1: ಈದ್ ಮಿಲಾದ್ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ
2: ಶ್ರೋತೃಗಳೇ, ಇದುವರೆಗೆ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ನಿರೂಪಣೆ ಸಾಲಿಹಾ ಬಾಸಿತ, ನೆರವು ಬಿಎಸ್ ರಫೀಕ್ ಅಹಮದ್, ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ಶ್ರೋತೃಗಳೇ, ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅದುವರೆಗೆ ಎಲ್ರಿಗೂ ನಮಸ್ಕಾರ.

0: ಲಲಿತ ಕಲೆಗಳಲ್ಲಿ ಸಂಗೀತ ಎಲ್ಲರ ಹೃದಯಕ್ಕೂ ಆಹ್ಲಾದವನ್ನು ಉಂಟು ಮಾಡುವ ಕಲೆ. ಸಂಗೀತದ ಭಾಷೆ ಹೃದಯದ ಭಾಷೆ, ವಿಶ್ವಭಾಷೆ.
1: ಗಜವದನ ಬೇಡುವೆ, ಗಜವದನ ಬೇಡುವೆ.
2: ಸಂಗೀತದ ಕುರಿತು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೀಗೆಂದಿದ್ದಾರೆ.

ಸಂಗೀತಗಾರ ಹಾಗೂ ಸಂಗೀತ ಪ್ರಿಯ ನಾದೋಪಾಸಕ, ಸಂಗೀತದ ಕಲಿಕೆ ಒಂದು ತಪಸ್ಸು. ಕವಿ ಬೇಂದ್ರೆ ಹೇಳುವಂತೆ, ಜಗದ ಸಂತೆಯ ಚಿಂತೆ ಕಳಚಿ ಬೀಳಲು ಬೇಕು ಸಂಗೀತ.

ಮನುಷ್ಯನ ಅತ್ಯುನ್ನತ ಭಾವನೆಗಳಿಗೆ ವಾಹಕವಾಗುವುದು ಸಂಗೀತ. ಅದು ಬದುಕಿನ ಕಷ್ಟಗಳನ್ನು ಕ್ಷಣಕಾಲವಾದರೂ ಮರೆಸಿ ಸಮಾಧಾನ ನೀಡುವುದು. ಇದು ವಿದ್ವಾನ್ ಟಿ ಚೌಡಯ್ಯ ಅವರು ಹೇಳಿರುವ

0: ಪರಿಶುದ್ಧವಾದ ಸಂಗೀತವನ್ನು ಜನರಿಗೆ ಯಶಸ್ವಿಯಾಗಿ ತಲುಪಿಸುವುದು ಕಲಾವಿದನ ಮುಖ್ಯ ಕರ್ತವ್ಯ ಎಂದಿದ್ದಾರೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್.
1: ಸರಿಗಮ ಪದನ್ನಿ ವರಸತ ಸ್ವರವಿದ್ಯಾಲೋ.
2: ಸಂಗೀತ ಹೃದಯವನ್ನ ಮುಟ್ಟುವ, ಎದೆಯ ಭಾರವನ್ನ ಹಗುರಾಗಿಸುವ ಕಲೆ. ಮಾನವ ಸಂಸ್ಕೃತಿಯ ಅತ್ಯುನ್ನತ ಕಾಣಿಕೆ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTD ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಗ
3: ಅದೇನ್ ಮೊಬೈಲು ಮೊಬೈಲು ಅಂತ 24 hours ಇಟ್ಕೊಂಡ್ ಕುಂತಿಯಲ್ಲ,
2: ಅಯ್ಯೋ ಸುಮ್ಕಿರವ್
3: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ, ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
2: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
4: ಹೌದು, ಹೆಚ್ಚು ಮಕ್ಕಳು ಓದಿನ ನೆಪದಲ್ಲಿ ತಂದೆ ತಾಯಿಯನ್ನ ನಂಬಿಸುವುದು ಹೀಗೆ ತಾನೆ?
3: ನಾನಿರೋತ್ಗೆ ಇಷ್ಟಾರು ಹಾಕಿವಿ, ನಾಳೆ ನಾನು ಹೋದ್ರೆ ನಿನ್ನ ಇಚ್ಚಚ್ಚಿ ಬಾ ಇಟ್ಟಾಕ್ನಿ ಅಂತ ಹೇಳೋರು ಯಾರು ಇಲ್ಲ, ತಿಳ್ಕೊಳ್ಳ ಮಗ.
5: ನನ್ನಮ್ಮ ದೈವ ನೀನಮ್ಮ.
4: ಗಾದೆಗಳ ಮುಖಾಂತರ ಜೀವನದ ಅರ್ಥವನ್ನ ತಿಳಿಸುವಂತಹ ವಿನೂತನ ಪತ್ರಾಧಾರಿತ ಕಾರ್ಯಕ್ರಮ ಬರುವ ಶನಿವಾರ ಬೆಳಗ್ಗೆ 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ.
6: ಕೈ ಕೆಸರಾದ್ರೆ ಬಾಯಿ ಮೊಸರು,
4: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:34:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿ.

ಶ್ರೋತೃಗಳೆಲ್ಲರಿಗೂ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಪ್ರೀತಿಯ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ನೀವು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನ ಕೇಳಬಹುದು, ನಮ್ಮ ಜೊತೆ ಮಾತಾಡಲೂಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 08272222258558. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08272222258558. ಹಾಗಾದ್ರೆ ಬನ್ನಿ, ಮೊದಲ ಕರೆಯ ನಿರೀಕ್ಷೆಯಲ್ಲಿ ಒಂದು ಚಿತ್ರಗೀತೆಯನ್ನು ಕೇಳಿಬರೋಣ.

0: ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
1: ನಾವು ಬೆಂಗಳೂರಿನಿಂದ ಸೀತು ಮೇಡಮ್.
0: ಬೆಂಗಳೂರಿಂದ
1: ಸೀತು?
0: ಸೀತು,
1: ಹೌದು.
0: ಹೌದಾ, ಹೇಗಿದೆ ಬೆಂಗಳೂರಲ್ಲಿ ಮಳೆ ಎಲ್ಲ?
1: ಮಳೆ ಇಂದ ಏನು ತರ.
0: ಹಲೋ, ಕರೆಯಲ್ಲಿ ಕಡಿತ ಉಂಟಾಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಕಾರ್ಯಕ್ರಮ ಚಿತ್ರ ಕಾವೇರಿ. ಈಗ ಸಮಯ 5:42. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0-8-2-2-2-2-8-5-5-8. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಪುತ್ತೂರಿನಿಂದ ಪುಷ್ಪ. ಏನ್ ಮಾಡ್ಕೊಂಡಿದ್ದೀರಾ ಪುಷ್ಪ ಅವ್ರೆ? ಮನೆಯಲ್ಲಿ ಬೀಡಿ ಕಟ್ಟೋದಾ? ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಾ? ತುಳು ಭಾಷೆ. ಮಡಿಕೇರಿ ಸ್ಟೇಷನ್ ಎಲ್ಲ ಪ್ರೋಗ್ರಾಮ್ಸ್ ಕೇಳ್ತಾ ಇರ್ತೀರಾ?
3: ಕೆಲವೊಂದು ಕೇಳ್ತೇವೆ ಸರ್. ಕೇಳಲಿಕ್ಕೆ
2: ಹೌದಾ? ಬೀಡಿ ಕಟ್ಟುವಾಗ ರೇಡಿಯೋ ಆನ್ ಮಾಡಲ್ವಾ? ಹೌದಾ? ಓಕೆ, ನಿಮ್ಗೆ ಯಾವ ಇವತ್ತು ಯಾವ ಚಿತ್ರದ ಗೀತೆ ಬೇಕಿತ್ತು? ಓಕೆ, ಪ್ರಸಾರ ಮಾಡ್ತೇನೆ. ನಿಮ್ಗೆ ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ಇದೆ ಕೇಳ. ಕರ್ನಾಟಕದ ಯಾವ ಜಿಲ್ಲೆಯನ್ನು ದಕ್ಷಿಣ ಕಾಶ್ಮೀರ ಅಂತ ಕರೀತಾರೆ?
3: ಕೊಡಗು ಜಿಲ್ಲೆ.
2: ಸರಿಯಾಗಿದೆ ನಿಮ್ಮ ಉತ್ತರ, ಅಭಿನಂದನೆಗಳು. ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ನಮಸ್ಕಾರ.

0: ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಾ ಇರೋದು?
1: ನಾನು ಪುರುಷೋತ್ತಮ ಬದಿಯಲ್ಲಿ ಕಾಸರಗೋಡು.
0: ಕಾಸರಗೋಡಿಂದ ಪುರುಷೋತ್ತಮ ಅವರು. ಹೇಗಿದ್ದೀರಿ ಪುರುಷೋತ್ತಮ ಅವರೇ?
1: ಹೀಗೆ ಇದ್ದೆ.
0: ಹೀಗೆ ಅಂದ್ರೆ?
1: ಈಗ ನಮ್ಮೂರಲ್ಲಿ ಕೆಲಸ ಮಾಡ್ಕೊಂಡು ಖಾಲಿ ಬಾಟ್ಲು ಹಳೆ ಕಬ್ಬಿಣ.
0: ಓ ಓಕೆ. ಇವತ್ತು ನಿಮ್ಗೆ ಯಾವ ಚಿತ್ರದ ಗೀತೆ ಬೇಕಿತ್ತು?
1: ಬಿಡಲ್ಲ ಪಾಡರ್ ಆಗ.
0: ನಾನಿನ್ನ ಬಿಡಲಾರ ಚಿತ್ರದ ಗೀತೆಯ?
1: ಆ ಪಿಕ್ಚರ್ ನಾನು ನೋಡಿದ್ದೇನೆ.
0: ಹೌದಾ? ಏನ್ ಮಾಡ್ಕೊಂಡಿರೋದು ನೀವು? ಹಲೋ, ಕರೆಯಲ್ಲೇನೋ ವ್ಯತ್ಯಾಸ ಉಂಟಾಯ್ತು. ಅವರು ಕೇಳಿದ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿಯ ಕೊನೆಯ ಕರೆ ಯಾರ್ದು ಅಂತ ನೋಡೋಣ. ಹಲೋ,
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ ಸರಸ್ವತಿ ತಿಮ್ಮಪ್ಪನವರಿಗೆ.
3: ಹೌದು, ಥ್ಯಾಂಕ್ ಯು ಮೇಡಮ್. ನೀವು ಒಳ್ಳೆ ಭಕ್ತಿ ಗೀತೆ ಹಾಕಿದ್ದೀರಿ, ಚಿತ್ರಗೀತೆ ಸಹ ಒಳ್ಳೆ ಕೇಳಿಗೆ, ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಮತ್ತೆ ಮನೆಗೆ ಬರುವಾಗ ಚಿತ್ರಗೀತೆ ಕೇಳಿಕೊಂಡು ಹೇಳಿದೆ.
2: ಹೌದಾ, ಧನ್ಯವಾದಗಳು. ಇವತ್ತು ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಬೇಕಿತ್ತು?
3: ನನಗೆ ಶ್ರೀ ಮಂಜುನಾಥ ಚಿತ್ರದಿಂದ ಒಬ್ಬನೇ ಒಬ್ಬನೇ ಮಂಜುನಾಥ.
2: ಇನ್ನು ಭಕ್ತಿಯಲ್ಲೇ ಇದ್ದೀರಾ ಅಲ್ವಾ?
3: ಹೌದು, ನೀವು ಸಹ ಒಂದು ಹಾಡು ಕೇಳುವಾಗ ನಮಗೆ ಅಲ್ಲಿ ತುಂಬಾ ಖುಷಿ ಆಯ್ತು ಮೇಡಮ್.
2: ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನೆಲ್ಲ.
3: ಆಯ್ತು ಮೇಡಮ್.
2: ಇವತ್ತು ನಿಮ್ಗೆ ಒಂದು ಪ್ರಶ್ನೆ ಕೇಳ. GST ಇದರ ಫುಲ್ ಫಾರ್ಮ್ ಏನು? GST GST ಕೇಳಿದಿರಾ? ಅಲ್ಲ,
3: ಗೂಡ್ಸ್ ಟ್ಯಾಕ್ಸ್.

0: ಅಂತ ಮೇಡಮ್?
1: ಗೂಡ್ಸ್, ಜಿ ಅಂದ್ರೆ ಎಸ್ ಅಂದ್ರೆ
0: ಸೇಲ್ಸ್ ಟ್ಯಾಕ್ಸ್.
1: ಇನ್ನೊಂದ್ಸತಿ ಹೇಳಿ, ಕೇಳಿಲ್ಲ. ಹೇಳಿ ಇನ್ನೊಂದ್ಸತಿ.
0: ಗೂಡ್ಸ್ ಸೇಲ್ಸ್ ಟ್ಯಾಕ್ಸ್ ಅಂತಲ್ವ?
1: ಕರೆಕ್ಟ್, ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂತ. ನಿಮ್ಗೆ ಅಭಿನಂದನೆಗಳು ಉತ್ತರ ಹೇಳಿದಕ್ಕೆ. ನೀವು ಕೇಳಿದಂತಹ ಚಿತ್ರಗೀತೆಯನ್ನ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು.

0: ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯ ಕಾಲರ್ ಸರಸ್ವತಿ ತಿಮ್ಮಪ್ಪನವರಿಗೆ ಒಂದು ಪ್ರಶ್ನೆ ಕೇಳಿದ್ದೆ, ಜಿಎಸ್ಟಿ ಇದರ ಫುಲ್ ಫಾರ್ಮ್ ಏನು ಅಂತ. ಅದಕ್ಕೆ ಅವರು ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳಿದ್ರು. ಆ ಉತ್ತರ ತಪ್ಪಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ. ಇದರೊಂದಿಗೆ ಇಂದಿನ ಚಿತ್ರಕಾವೇರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
1: ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋರ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ.

ಪ್ರೀತಿಯ ಕೇಳುಗರೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕೃಷಿರಂಗ. ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00ಗಂಟೆಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶರ್ಮಿಷ್ಠಾ ಗುಹಾ ಅವರ ಗಾಯನ. 10:00ಗಂಟೆಗೆ ವನಿತಾ ವಿಹಾರ. ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಹೊಸ ಅವಕಾಶಗಳು ಮತ್ತು ಸಿದ್ದತೆ, ಈ ಕುರಿತು ಮೇಘನಾ ಕಾನೇಡ್ಕರ್ ಅವರೊಂದಿಗೆ ಸಂದರ್ಶನ. ಇಂದು ರಾತ್ರಿ 10:30ಕ್ಕೆ ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10ಕ್ಕೆ ಉದಯರಾಗ, ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30ಕ್ಕೆ ಚಿಂತನ, ದಿವಾಕರ್ ಹೆಗ್ಡೆ ಅವರಿಂದ. ರೈತರಿಗೆ ಸಲಹೆ 6:35ಕ್ಕೆ, ಸ್ವರ ಮಾಧುರ್ಯ 6:40ಕ್ಕೆ. 7:45ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್. 8:35ಕ್ಕೆ ಚಿತ್ರಗೀತೆಗಳು. 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಭಾವಗೀತೆಗಳು. 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಡಾ ಎಂಎಸ್ ಸುಬ್ಬುಲಕ್ಷ್ಮಿ ಅವರ ಹಾಡುಗಾರಿಕೆ. 10:30ಕ್ಕೆ ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳು. 11:00ಗೆ ಗಾನ ಡಂಗೂರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೆ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ನೇತ್ರದಾನ ಮಹಾದಾನ, ಡಾ ಕೆವಿ ಸತ್ಯಮೂರ್ತಿ ಅವರೊಂದಿಗೆ ಸಂದರ್ಶನ. ನಂತರ ಅಂಗಾಂಗ ದಾನದ ಮಹತ್ವ, ಡಾ ವೀಣಾ ಕಾಟಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ. ಇನ್ನು ನಾಳೆ ಮಧ್ಯಾಹ್ನ 1:00ಗೆ ಪ್ರಗತಿಪಥ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಈ ಕುರಿತು ಮಾಹಿತಿ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಚಲಿತ. ಸಂಜೆ 4:00ಗೆ ಅರೆಭಾಷೆ ಐಸಿರಿ, ಪಾಲೂರು ಗ್ರಾಮದ ಸೂದನ ಎಸ್ ಈರಪ್ಪ ಅವರು ಬರೆದ ಕಥೆ ಪಟೇಲನ ಪಂಚಾತಿಗೆ ದೇವರ ಶಿಕ್ಷೆ. ಕಥೆನ ಪ್ರಸ್ತುತಪಡಿಸುವವರು ಉಳುವಾರನ ರೋಷನ್ ವಸಂತ್. 4:15ಕ್ಕೆ ಭಾವಗೀತೆಗಳು. 4:30ಕ್ಕೆ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 5:00ಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಭೂಕಂಪನ ಕುರಿತು ಜಾಗೃತಿ ಕಾರ್ಯಕ್ರಮ. ಕಂಪನಕ್ಕೊಂದು ಸ್ಪಂದನ, ರಚನೆ ನಿರೂಪಣೆ ಮತ್ತು ನಿರ್ಮಾಣ ಎಂಎಂ ಶ್ರುತಿ, ಸಹ ನಿರೂಪಣೆ ಸಂತೋಷ್ ಕೆಎನ್, ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಏಲಕ್ಕಿ ಬೆಳೆಯಲ್ಲಿ ಸಸಿಗಳ ಉತ್ಪಾದನೆ ಕ್ರಮ ಕುರಿತು ಡಾ ಎಚ್ ಜೆ ಅಕ್ಷಿತಾ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00ಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು. ಇನ್ನು ನಾಳೆ ರಾತ್ರಿ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನ. 10:30ಕ್ಕೆ ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ

0: ോ
1: ಜೊತೆದರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
2: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್. ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakhs ₹4,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
16: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 rupees ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
17: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
18: ಎಷ್ಟೊತ್ತಿನಿಂದ
19: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
19: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
19: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
2: ಆಂಟೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
0: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
7: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.

0: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ, ಹೊಸತ್ ತನ್ನಿ.
1: ಅಯ್ಯಯ್ಯೋ ಸಿಟ್ಟಾಗ್ಬೇಡ್ವೆ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ.
2: ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರು ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ ಶೇಕಡ 20% ರಿಂದ ಶೇಕಡ 50% ರಿಯಾಯಿತಿನೂ ಪಡಿಬಹುದು.
0: ಈ ಆಫರ್ ಮಡಿಕೇರಿ ಮಹಾದೇವ ಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
2: ಕಾಲ್ 229-199.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಕೋಳಿಯೂಪದ ಕರಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಜ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ NEB ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 September 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 kilometers, 10 kilometers ಮತ್ತು 5 kilometers ಈ ಮೂರು ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010-99-07-806 ಅಥವಾ 9010-99-07-808.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
7: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90128.
7: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-door ವಾರ್ಡ್ರೋಬ್ 6,900 rupees, 3-door ವಾರ್ಡ್ರೋಬ್ 9,900 rupees, ಕಾರ್ನರ್ ಸೋಫಾ ಸೆಟ್ 14,500 rupees, ವುಡನ್ ಕಾಟ್ ವಿತ್ ಬೆಡ್ 14,900 rupees, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
8: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
9: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
0: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
9: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
8: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ಏ ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
9: ವಾ, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
8: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
9: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
8: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 rupees ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakhs ನ 40 lakhs ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ

0: ಪರ್ಚೇಸ್ ಮಾಡೋಣ.
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
4: ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಆಗಸ್ಟ್ 14ರಂದು ನಿಧನರಾದ ಭಾಗಮಂಡಲ ದೇವಂಗೋಡಿ ದಿವಂಗತ ಮಾಚಯ್ಯನ ಅವರ ಪತ್ನಿ ದೇವಕಿ ಅವರ ತಿಥಿ ಕರ್ಮಾಂತರ ಇದೇ 25ರಂದು. ನಾಳೆ ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಭಾಗಮಂಡಲದಲ್ಲಿರುವ ಲ್ಯಾಂಪ್ ಸೊಸೈಟಿ ಸಭಾಂಗಣದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಗ ಚಂದ್ರಶೇಖರ್ ಡಿಎಂ, ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
0: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
6: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
7: ಪೊನ್ನಂಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪೊನ್ನಂಪೇಟೆ, ಇದರ 50ನೇ ವಾರ್ಷಿಕ ಮಹಾಸಭೆ ಹಾಗೂ ಸುವರ್ಣ ಮಹೋತ್ಸವವನ್ನು ಇದೇ ಆಗಸ್ಟ್ 25ರಂದು ಮಂಗಳವಾರ ಪೂರ್ವಾಹ್ನ 10:30 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಕೋಳೆರಾಸಿ ದಿನು ಅವರ ಅಧ್ಯಕ್ಷತೆಯಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಆಹ್ವಾನ ಪತ್ರ ತಲುಪದೇ ಇರುವವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಂಘದ ಸರ್ವ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಪೊನ್ನಂಪೇಟೆ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
8: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
9: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
10: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
0: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
10: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
7: ನಂಬರ್ 578ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪಾರಾಣೆ. ಈ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಅಪ್ಪನರಗೊಂಡ ಎಂ ಪೂವಯ್ಯನವರ ಅಧ್ಯಕ್ಷತೆಯಲ್ಲಿ ಇದೇ 2026

0: ಆಗಸ್ಟ್ 26ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ನಡೆಸಲಾಗುವುದು. ಸರ್ವ ಸದಸ್ಯರು ಮಹಾಸಭೆಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಸಭೆಯ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗೊಪ್ಪಲ್, ಕುಶಾಲನಗರ, ಸೋಮಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
1: ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಇದೇ 26ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಭಾಗಮಂಡಲ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಹೊಸೂರು ಜೆ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.

0: ಸೌಹಾರ್ದ ಸೌರಭ.
1: ದೇಶದ ಭವಿಷ್ಯಕ್ಕೆ ಮಕ್ಕಳೇ ನಾಂದಿಯು, ನಾಳೆಯ ಕನಸಿಗೆ ಇವರೇ ಸ್ಫೂರ್ತಿಯು.
0: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 31 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ.
1: ಗಾನ ದೇಗುಲದಿ ಬೆಳಗುವ ಜ್ಯೋತಿಯು, ಕನಸನು ನನಸಾಗಿಸುವ ಶಕ್ತಿಯು.
0: ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆ 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281129, ಕೋಡ್ ಸಂಖ್ಯೆ 08272. ಸೌಹಾರ್ದ ಸೌರಭ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10:00 to 10:30 ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಪ್ರೀತಿಯ ಮಕ್ಕಳಿಗಾಗಿ.
2: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತಿಯಲ್ಲ.
3: ಅಯ್ಯೋ ಸುಮ್ಕಿರವೋ,
2: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ. ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
3: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
0: ಹೌದು, ಹೆಚ್ಚು ಮಕ್ಕಳು ಓದಿನ ನೆಪದಲ್ಲಿ ತಂದೆ ತಾಯಿಯನ್ನ ನಂಬಿಸುವುದು ಹೀಗೆ ತಾನೆ?
2: ನಾನಿರೋತ್ಗೆ ಇಷ್ಟಾರು ಹಾಕಿವಿ, ನಾಳೆ ನಾನೋದ್ರೆ ನಿನ್ನ ಇಚ್ಚಚ್ಚಿ ಬಾ ಇಟ್ಟಾಕ್ನಿ ಅಂತ ಹೇಳೋರು ಯಾರು ಇಲ್ಲ. ತಿಳ್ಕೊಳ್ಳ ಮಗ.
4: ನನ್ನಮ್ಮ ದೈವ ನೀನಮ್ಮ.
0: ಗಾದೆಗಳ ಮುಖಾಂತರ ಜೀವನದ ಅರ್ಥವನ್ನ ತಿಳಿಸುವಂತಹ ವಿನೂತನ ಪತ್ರಾಧಾರಿತ ಕಾರ್ಯಕ್ರಮ ಬರುವ ಶನಿವಾರ ಬೆಳಗ್ಗೆ 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ.
5: ಕೈ ಕೆಸರಾದ್ರೆ ಬಾಯಿ ಮೊಸರು,
0: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.

ಆಕಾಶವಾಣಿ ಮಡಿಕೇರಿ, ಸಮಯ 6:30. ಇನ್ನು ಮುಂದೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ಆಕಾಶವಾಣಿ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಗದಗ್ ಜಿಲ್ಲೆ ವಾರ್ತಾಪತ್ರ. ಪ್ರಾಥಮಿಕ ಅಂದಾಜಿನಂತೆ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆಗಳು ಬರದ ಹಿನ್ನೆಲೆ ಹಾನಿಯಾಗಿವೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಜಿಲ್ಲೆಯ 75% ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗದಗ್, ರೋಣ, ಗಜೇಂದ್ರಗಡ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಂಡರಗಿ ಹಾಗೂ ನರಗುಂದ ತಾಲೂಕುಗಳ ವಿವಿಧ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿದ ಸಚಿವರು ಬರ ಪರಿಸ್ಥಿತಿ ಅವಲೋಕಿಸಿದ ಬಳಿಕ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಪ್ರಸಕ್ತ ಸಾಲಿನಲ್ಲಿ 80% ಬೆಳೆ ವಿಫಲವಾಗಿರುವ ಸಾಧ್ಯತೆ ಇದೆ. ವಿಮಾ ಕಂಪನಿಗಳಿಂದ ರೈತರಿಗೆ ಶೀಘ್ರ ಪರಿಹಾರ ತಲುಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಗದಗ್ ಜಿಲ್ಲೆಯಲ್ಲಿ ಜೂನ್ 1 ಆಗಸ್ಟ್ 7 ಬಿದ್ದಿರುವ ಮಳೆಯ ಪ್ರಮಾಣ ವಾಡಿಕೆಗಿಂತ 31% ಕಡಿಮೆಯಾಗಿದೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDRF ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಶೀಘ್ರದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗದಗ್ ನಗರದ KH ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಉನ್ನತ ಶಿಕ್ಷಣ ಖಾತೆ ಹಾಗೂ ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದೇಶ ನೀಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಗದಗ್ ಜಿಲ್ಲೆಗೆ ಇತ್ತೀಚೆಗೆ ಭೇಟಿ ನೀಡಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ವಿಚಾರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಗದಗ್ ಜಿಲ್ಲೆಯ ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಜಿರಾಮ್ಜಿ ಜಾಬ್ ಕಾರ್ಡ್ ವಿತರಣೆ ಮೇಳ ಆಯೋಜಿಸಲಾಗಿದೆ. ಈ ಅಭಿಯಾನ 15 ಜರುಗಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ CR ಮುಂಡರಗಿ ತಿಳಿಸಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆಯಲ್ಲಿ ಗದಗ್ ನಗರದ ಜಿಲ್ಲಾಡಳಿತ ಭವನದ ಸಭಾಭವನದಲ್ಲಿ ಸ್ಥಳೀಯ ಹಾಗೂ ಆಂತರಿಕ ದೂರು ನಿವಾರಣಾ ಸಮಿತಿ ಸದಸ್ಯರಿಗೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ಕಾನೂನು ಕುರಿತು ತರಬೇತಿ ಕಾರ್ಯಾಗಾರ ಜರುಗಿತು. ಹೆಣ್ಣು ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಕರೆ ನೀಡಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಯಾದಗಿರಿ ನಗರದ ಸ್ವಚ್ಛತೆಯ ದೃಷ್ಟಿಯಿಂದ ನಗರದ ರಸ್ತೆ, ಪಾದಚಾರಿ ಮಾರ್ಗ, ಸಾರ್ವಜನಿಕ ಮೂಲಸೌಕರ್ಯ ಸಮಸ್ಯೆಗಳಿರುವ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಅವರು ಖುದ್ದು ಸಂದರ್ಶಿಸಿ ಪರಿಶೀಲನೆ ನಡೆಸಿದರು. ಸರ್ಕಾರಿ ಪದವಿ ಮಹಾವಿದ್ಯಾಲಯದ ರಸ್ತೆ, ಸೇಡಂ ರಸ್ತೆ, ವಿಶ್ವಾರಾಧ್ಯ ನಗರಗಳಿಗೆ ಭೇಟಿ ನೀಡಿದ ಅವರು ಪಾದಚಾರಿ ಮಾರ್ಗಗಳಲ್ಲಿನ ಒತ್ತುವರಿ ತೆರವುಗೊಳಿಸಬೇಕು, ರಸ್ತೆ ಬದಿಯ ಕಸ ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ತಕ್ಷಣ ತೆರವುಗೊಳಿಸುವಂತೆ ನಿರ್ದೇಶಿಸಿದರು. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಚೆನ್ನೈ ಸೂರತ್ ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಯೋಜನೆಯಿಂದ ಬಾಧಿತ ರೈತರ ಜಮೀನುಗಳಿಗೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭರವಸೆ ನೀಡಿರುವುದಾಗಿ ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:35 10 ಸೆಕೆಂಡುಗಳು.

0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282. ಹೇ, ವಾಟ್ಸಪ್ ಓಪನ್ ಮಾಡು. ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
2: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
1: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
2: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
1: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
3: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರದೇಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಅಗಾಲಿಕ ಬಳಗೆ

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले हैं।
1: मुंगारु हंगामिना बेले वीमे नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಮೂರು ಕಾಲೇಜಿನಲ್ಲಿ
5: ಚಿಂತಿಸಬೇಡಿ,
4: ಫೀಸ್ ನೋಡು।
6: ಏನ್ ಸಮಾಚಾರ?
7: ಏನಾಯ್ತು?
5: ಫೀಸ್ ನ ಟೆನ್ಷನ್,
6: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್। ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್। ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
2: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ।
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ। ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು। ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ। ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ। ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ। ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಸ್

0: ಆಗಿರು.
1: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
2: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
1: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
2: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ. ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗುವುದು ಎಂದು ಘೋಷಿಸಿದ್ದಾರೆ. ಈ ಬಾರಿ 3 ದಿನಗಳ ಮುಂಚಿತವಾಗಿಯೇ ಕಲಾಪವನ್ನು ಮುಂದೂಡಲಾಗಿದೆ. ವಿಧಾನಮಂಡಲ ಅಧಿವೇಶನ ಆರಂಭವಾದಾಗಿನಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಧರಣಿ ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಕಲಾಪ ಸುಗಮವಾಗಿ ನಡೆಯಲು ಸಾಧ್ಯವಾಗಿರಲಿಲ್ಲ. ವಿಧಾನಸಭೆಯಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಧರಣಿ ನಡೆಸಿದರು. ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ದೊರೆತಿದೆ. ಬಳಿಕ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಮಾತನಾಡಿ, 1976ರ ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಈಗ ಎದುರಾಗಿದೆ. 240 ತಾಲೂಕುಗಳಲ್ಲಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದ್ದು 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಬರ ಪೀಡಿತ ಪ್ರದೇಶಗಳಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದು ಅವರು ತಿಳಿಸಿದರು. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲಸೌಕರ್ಯ, ಬೆಡ್ಗಳು ಹಾಗೂ ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4,212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರೆ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಚುನಾವಣೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನು ASDDO ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 NRIಗಳು ಇದ್ದಾರೆ ಎಂದು ತಿಳಿಸಿದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು ಅಕ್ಟೋಬರ್ 27ರಂದು ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ERC ಇಲ್ಲವೇ AERO ಮೂಲಕ ಅಥವಾ ಆನ್ಲೈನ್ನಲ್ಲಿ ವೋಟರ್ಸ್ ECI ಪೋರ್ಟಲ್ ಮತ್ತು ECI ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದೆ. ಬೆಂಗಳೂರು ನಗರದಲ್ಲಿ 56,99,000 ಮತದಾರರಿದ್ದಾರೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ್ ಪ್ರಕಟಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 14,08,000 ಮತದಾರರ ನೋಂದಣಿಯಾಗಿದೆ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 13,75,000 ಮತದಾರರು ಪಟ್ಟಿಯಲ್ಲಿ ಉಳಿದಿದ್ದು 1,67,000 ಮತದಾರರು ವಿವಿಧ ಕಾರಣಗಳಿಂದ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ

0: ಕೆಎಸ್ ಲತಾ ಕುಮಾರಿ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 11,24,000 ಮತದಾರರಿದ್ದು ಪಟ್ಟಿಯಿಂದ 1,71,000 ಮತದಾರರನ್ನು ಕೈಬಿಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 16,84,000 ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16,46,000 ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವ 1,50,000 ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು ಮುಂದಿನ 15 ದಿನಗಳ ಕಾಲ 9,000 ಕ್ಯುಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚಿಸಿದೆ. ಇಂದು ನಡೆದ ಸಮಿತಿಯ 141ನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಅವಧಿಯಲ್ಲಿ ಬಿಳಿಗುಂಡ್ಲುವಿನ ಹರಿವನ್ನು 9,000 ಕ್ಯುಸೆಕ್ ಮಟ್ಟದಲ್ಲಿ ಖಾತ್ರಿಪಡಿಸುವ ಜವಾಬ್ದಾರಿ ಕರ್ನಾಟಕದ ಪ್ರತಿನಿಧಿಗಳ ಮೇಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಎರಡೂ ರಾಜ್ಯಗಳ ವಾದವನ್ನು ಪರಿಶೀಲಿಸಿದ ಪ್ರಾಧಿಕಾರ ಅಂತಿಮವಾಗಿ 9,000 ಕ್ಯುಸೆಕ್ ನೀರು ಹರಿಸಲು ಸೂಚಿಸಿದೆ. ಈ ನಡುವೆ ಕಾವೇರಿ ನೀರು ಹಂಚಿಕೆ ಸಂಬಂಧ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲನೆ ನಡೆಸಿದ ಸುಪ್ರೀಂಕೋರ್ಟ್ ಇದೇ 31ಕ್ಕೆ ವಿಚಾರಣೆ ಮುಂದೂಡಿದೆ. ಉಭಯ ರಾಜ್ಯಗಳು ಅಂಕಿ ಅಂಶಗಳೊಂದಿಗೆ ಹಾಜರಾಗುವಂತೆ ಸೂಚಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳು ಇಂದು ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಗೂ ಬೆಳೆಗಳಿಗೆ ನೀರಿಲ್ಲದೆ ಸಮಸ್ಯೆ ಇರುವಾಗ ತಮಿಳುನಾಡಿಗೆ ನಿತ್ಯ ನೀರು ಬಿಡುವುದು ಎಷ್ಟು ಸರಿ ಎಂದು ಹೋರಾಟಗಾರರು ಪ್ರಶ್ನಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಹಾಗೂ ಮೇಕೆದಾಟು ಯೋಜನೆ ಶೀಘ್ರ ಪ್ರಾರಂಭಕ್ಕೆ ಒತ್ತಾಯಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ ಕೆಆರ್ಎಸ್ ಅಣೆಕಟ್ಟಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಯ ಗೇಟ್ ಹಾಗೂ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಚಾಮರಾಜನಗರದ ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗವಾಗಿದೆ. ಮರಣೋತ್ತರ ವರದಿಯಲ್ಲಿ ಮೃತ ಕುಮಾರ್ನ ಒಳ ಉಡುಪಿನಲ್ಲಿ ಹೆಡ್ ಟಾರ್ಚ್, ಬೆಂಕಿ ಪೊಟ್ಟಣ, ಬೀಡಿ ಇದ್ದಿರುವ ಬಗ್ಗೆ ಉಲ್ಲೇಖವಾಗಿದ್ದು ಈತನ ಎದೆಗೆ ಗುಂಡು ಹಾರಿಸಲಾಗಿದೆ. ಆಂತೋಣಿಸ್ವಾಮಿ ಮರಣೋತ್ತರ ವರದಿಯಲ್ಲಿ ಎದೆ ಮತ್ತು ಕುತ್ತಿಗೆ ಭಾಗಕ್ಕೆ ಗುಂಡುಗಳು ಬಿದ್ದಿದ್ದು ಈತನ ಒಳ ಉಡುಪಿನಲ್ಲಿ ಅಲ್ಯೂಮಿನಿಯಂನ 9 ಪ್ರೈಮರ್ಗಳು ಪತ್ತೆಯಾಗಿವೆ. ಪೀಟರ್ ಮರಣೋತ್ತರ ವರದಿಯಲ್ಲೂ ಎದೆ, ಕುತ್ತಿಗೆ ಹಾಗೂ ತೊಡೆ ಭಾಗಕ್ಕೆ ಗುಂಡು ಹಾರಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಪೊಲೀಸರು ತನಿಖೆ ಮುಂದುವರಿಸಿದ್ದು ಪ್ರಕರಣದ ವೇಳೆ ಸ್ಥಳದಲ್ಲಿದ್ದ 12 ಮಂದಿ ಅರಣ್ಯ ಸಿಬ್ಬಂದಿ ಹಾಗೂ ಘಟನೆಯ ಪ್ರತ್ಯಕ್ಷದರ್ಶಿ ಮತ್ತು ಆರೋಪಿಯಾಗಿರುವ ಮರಿಯಮಂಗಲದ ಮಹಿಮಾ ದಾಸ್ನ ಹೇಳಿಕೆಯನ್ನು ತನಿಖಾಧಿಕಾರಿಗಳು ಪಡೆದಿದ್ದಾರೆ. ರಾಜ್ಯದಲ್ಲಿನ ಬೌದ್ಧ ಸಮುದಾಯದ ಅಭಿವೃದ್ಧಿಗಾಗಿ ನೂತನವಾಗಿ ಘೋಷಿಸಲಾಗಿರುವ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂಪಡೆದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲೇ ಸ್ಥಾಪಿಸಬೇಕೆಂದು ಬೌದ್ಧ ಭಿಕ್ಕುಗಳ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿತು. ದೇಶದ ವಿವಿಧ ರಾಜ್ಯಗಳ ಬೌದ್ಧ ಭಿಕ್ಕುಗಳನ್ನೊಳಗೊಂಡ ನಿಯೋಗವು ರಾಜ್ಯದಲ್ಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿಯೇ ತರಬೇಕು ಎಂದು ಮನವಿ ಮಾಡಿದೆ. ಬೆಂಗಳೂರು ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳನ್ನು ಗುರುತಿಸಿ ತ್ವರಿತವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ನಡೆದ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದ ವೈವಿಧ್ಯಮಯ ಬುಡಕಟ್ಟು ಸಮುದಾಯಗಳ ಭಾಷೆಗಳು, ಉಪಭಾಷೆಗಳು, ಮೌಖಿಕ ಪರಂಪರೆ, ಸಾಂಪ್ರದಾಯಿಕ ಜ್ಞಾನ ಮತ್ತು ಆಚರಣೆಗಳನ್ನು ಸಂರಕ್ಷಿಸುವುದು ಅತ್ಯಗತ್ಯ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ, ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಮಡಿಕೇರಿ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿರಂಗ.

0: ಕೇಳುಗರೆಲ್ಲರಿಗೂ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಆತ್ಮೀಯ ಕಾಫಿ ಬೆಳೆಗಾರರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗ ವಿಜ್ಞಾನಿಗಳಾದಂತಹ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರು. ನಮಸ್ಕಾರ ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ.
2: ನಮಸ್ಕಾರ ಸರ್.
1: ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವಂತಹ ರೋಗಗಳು ಯಾವ್ಯಾವು ಅಂತೀರಿ?
2: ಕಾಫಿ ತೋಟದಲ್ಲಿ ಮಳೆಗಾಲದಲ್ಲಿ ಕಾಣಿಸುವಂತಹ ಮುಖ್ಯವಾದ ರೋಗಗಳು ಅಂತಂದ್ರೆ ಕೊಳೆ ರೋಗ, ಕಾಯಿ ತೊಟ್ಟು ಕೊಳೆ ರೋಗ ಅಂತ ಕಾಣಿಸ್ಕೊಳುತ್ತೆ. ತೋಟದಲ್ಲಿ ಮುಖ್ಯವಾಗಿ ಇವೆರಡು ಕಾಣಿಸ್ಕೊಳ್ತವೆ. ಇನ್ನು ಹೊಸದಾಗಿ ನೆಟ್ಟಿರುವಂತಹ ಗಿಡಗಳಲ್ಲಿ ಕೆಲವೊಂದ್ಸತಿ ಮೈರೋಥೀಸಿಯಂ ಎಲೆಚಕ್ಕೆ ರೋಗ ಅಂತ ಕಾಣಿಸ್ಕೊಳುತ್ತೆ. ಅದೇ ಕೂಡ ಕೆಲವೊಂದು ಭಾಗಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮೈರೋಥೀಸಿಯಂ ಇವೆ ಕಾಯಿಗಳ ಮೇಲೂ ಕೂಡ ಅದು ಕಾಣಿಸ್ತಾ ಇದೆ.
1: ಅಂದ್ರೆ ಮೊದಲು ಅದು ಸಸಿಮಡಿ ರೋಗ ಅಂತಾನೆ ಇತ್ತು, ಈಗ ತೋಟದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ.
2: ಹೌದು, ಈಗ ನರ್ಸರಿಗಳಲ್ಲಿ ಅಂದ್ರೆ ಈ ಸಸಿ ಪಾತಿಗಳಲ್ಲಿ ಕೂಡ ಇದು ಎಲೆ ಚುಕ್ಕಿ ರೋಗ ಕಾಣಿಸ್ಕೊಳ್ಳುತ್ತೆ ಮಳೆಗಾಲದಲ್ಲಿ. ಅದು ಇತ್ತೀಚೆಗೆ ತೋಟದಲ್ಲೂ ಕೂಡ ಅಲ್ಲಿ ಕೆಲವೊಂದು ಭಾಗಗಳಲ್ಲಿ ಇತ್ತೀಚೆಗೆ ಕಾಣಿಸ್ಕೊಳ್ಳೋದು ಅಂದ್ರೆ ಇತ್ತೀಚೆಗೆ ಅಂದ್ರೆ ಒಂದು ಈ ಕಳೆದ ಒಂದು 5-6 ವರ್ಷಗಳಿಂದ ಅಲ್ಲಲ್ಲಿ ಅದನ್ನ ನಾವು ಕಂಡು ಬಂದಿದೆ ಆ ರೋಗ ತೋಟದಲ್ಲೂ ಕೂಡ.
1: ತಾವು ತಿಳಿಸಿದ್ದು ಕೊಳೆ ರೋಗ ಅಂತ ಅಂದು.
2: ಹೌದು,
1: ಈ ಕೊಳೆ ರೋಗ ಬರೋದಕ್ಕೆ ಏನ್ ಕಾರಣ ಅಂತೀರ? ಏನು ವಾತಾವರಣದ ಅಂಶಗಳು ಈ ಕೊಳೆ ರೋಗವನ್ನ ಉಂಟು ಮಾಡ್ತವೆ ಅಂತೀರಿ?
2: ಈ ಕೊಳೆ ರೋಗಕ್ಕೆ ಮುಖ್ಯವಾದ ಪ್ರಮುಖವಾದ ಅಂಶಗಳು ಅಂತಂದ್ರೆ ಇದು ಕಂಡು ಬರುವುದು ಮಳೆಗಾಲದಲ್ಲಿನೇ, ಅಂದ್ರೆ ನಿರಂತರವಾಗಿ ಸುರಿಯುತ್ತಿರುವಂತ ಮಳೆ. ಮತ್ತೆ ಆ ಮಳೆಯಿಂದಾಗಿ ಏನಾಗುತ್ತೆ ಅಂತಂದ್ರೆ ವಾತಾವರಣದಲ್ಲಿ ತೇವಾಂಶ ಅಥವಾ ಆರ್ದ್ರತೆ 95% ಹೆಚ್ಚಿಗೆ ಇರುವಂತದ್ದು. ಕೆಲವೊಂದ್ಸತಿ ಮಳೆ ಕಡಿಮೆ ಇರುತ್ತೆ, ಆದ್ರೆ ಮೋಡದ ವಾತಾವರಣ ಆಮೇಲೆ ಜಿನ್ನಿ ಜಿನ್ನಿ ಬರುವಂತ ಮಳೆಗೆ ಈ ತರ ನಿರಂತರ ವಾತಾವರಣ ಇರೋದ್ರಿಂದ ಮತ್ತೆ ಕಣಿವೆ ಪ್ರದೇಶಗಳಲ್ಲಿ ಆಮೇಲೆ ಕಡಿಮೆ ಸೂರ್ಯನ ಬೆಳಕು ಇರುವಂತ ಪ್ರದೇಶದಲ್ಲಿ ಇಬ್ಬನಿಯ ವಾತಾವರಣ ಆಮೇಲೆ ದಟ್ಟವಾಗಿ ತೋಟದಲ್ಲಿ ಹೆಚ್ಚಿನ ಪ್ರಮಾಣದ ನೆರಳು ಆಮೇಲೆ ಕಾಫಿ ಗಿಡಗಳಲ್ಲಿ ಅಂದ್ರೆ ಸರಿಯಾಗಿ ನಾವು ಕಸಿಯನ್ನ ಮಾಡದೇ ಇದ್ದಾಗ ಈ ಒಂದು ಎಲ್ಲ ಅಂಶಗಳು ಈ ರೋಗ ಉತ್ಪತ್ತಿ ಆಗ್ಲಿಕ್ಕೆ ಅಥವಾ ರೋಗದ ಬೆಳವಣಿಗೆಗೆ ಮುಖ್ಯವಾಗಿ ಕಾರಣ
1: ಇದು. ಮುಖ್ಯವಾಗಿ ಕೊಳೆ ರೋಗ ಬರೋದಕ್ಕೆ ಅನುಕೂಲಕರವಾದಂತ ಅಂಶಗಳು ಅಂತ ಹೇಳ್ಬೋದು.
2: ಹೌದು ಹೌದು.
1: ಅಂದ್ರೆ ಈ ಕೊಳೆ ರೋಗ ಬರೋದಕ್ಕೆ ಯಾವ ಜೀವಿ ಕಾರಣವಾಗುತ್ತೆ ಅಂತೀರಾ? ಸೂಕ್ಷ್ಮಾಣು
2: ಇದು ಶಿಲೀಂಧ್ರದಿಂದ ಬರುವಂತದ್ದು ಅಂದ್ರೆ ಫಂಗಸ್ ಇಂದ ಬರುವಂತದ್ದು. ಈ ಒಂದು ಫಂಗಸ್ ಗೆ ಹೆಸರು ಏನಂತಂದ್ರೆ ಕೊಳೆ ರೋಗ ನಾಕ್ಸಿಯಾ ಅನ್ನುವಂತ ಫಂಗಸ್ ಇದು ಈ ಒಂದು ಶಿಲೀಂಧ್ರದಿಂದ ಬರುತ್ತೆ.
1: ಓಹೋ, ನಮ್ಮ ಕನ್ನಡದ ಹೆಸರ ಇಟ್ಬಿಟ್ಟಿದ್ದಾರೆ ಕೊಳೆ ರೋಗ ನಾಕ್ಸಿಯಾ ಅಂತ.
2: ಹೌದು, ಅಂದ್ರೆ ಇದನ್ನ ಮೊದಲನೇದಾಗಿ ಅದನ್ನ ಗುರುತಿಸಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡಿರೋದು ನಮ್ಮ ಕರ್ನಾಟಕದಲ್ಲಿನೇ ಆಗಿರೋದ್ರಿಂದ ಅದಕ್ಕೆ ಕೊಳೆ ರೋಗ ಅಂತಾನೆ ಹೆಸರಿಟ್ಟಿದ್ದಾರೆ. ಕೊಳೆ ರೋಗ ಅದರದ್ದು ಜೀನಸ್ ನೇಮ್, ನಾಕ್ಸಿಯಾ ಅದರದ್ದು ಸ್ಪೀಸೀಸ್ ನೇಮ್.
1: ಶಿಲೀಂಧ್ರದಿಂದ ಬರುವಂತ ರೋಗ.
2: ಹೌದು ಹೌದು.
1: ತಾವು ತಿಳಿಸಿದಾಗೆ ಶಿಲೀಂಧ್ರದ ಬೆಳವಣಿಗೆಗೆ ತೇವಾಂಶ ಬಹಳ ಮುಖ್ಯ. ಅಂದ್ರೆ ಈ ಕೊಳೆ ರೋಗ ನಾಕ್ಸಿಯಾ ಅಂತ ಹೇಳಿರಲ್ಲ ತಾವು, ಕೊಳೆ ರೋಗಕ್ಕೆ ಕಾರಣವಾಗುವಂತ

0: ಇಂದ್ರ,
1: ಹಾಂ
0: ಇದರ ಸೋಂಕು ಎಲ್ಲಿರುತ್ತೆ ಅಂತೀರ? ಇನಾಕುಲಮ್ ಅಂತೀವಲ್ಲ, ಅದೆಲ್ಲಿರುತ್ತೆ ಮೊದಲು?
1: ಓಕೆ, ಅದು ಏನಂತಂದ್ರೆ ಈ ರೋಗ ಮೊದ್ಲಿಂದನೂ ಇತ್ತು, ಈ ಹೊಸದಾಗಿ ಬಂದಿರುವಂತ ರೋಗ ಏನಲ್ಲ, ಮೊದ್ಲಿಂದನೂ ಈ ರೋಗ ಇತ್ತು. ಆದ್ರೆ ಏನಂತಂದ್ರೆ ಈಗ ಇತ್ತೀಚೆಗೆ ಈಗ ಒಂದು ಕಳೆದ ಒಂದು 10 ವರ್ಷಗಳಿಂದ ಇದು ಬರ್ತಾ ಬರ್ತಾ ವಾತಾವರಣದಲ್ಲಿ ಕೆಲವೊಂದು ಏನಾಗ್ತಾ ಇದೆ, ಏರುಪೇರು ಆಗ್ತಾ ಇರೋದ್ರಿಂದ
0: ಹೌದು.
1: ಇದರದ್ದು ಒಂದು ತೀವ್ರತೆ ಹೆಚ್ಚಿಗೆ ಆಗ್ತಾ ಬಂತು.
0: ಆಹಾ,
1: ಮೊದ್ಲೇನಾಗ್ತಿತ್ತು, ಅಲ್ಲಲ್ಲಿ ತೋಟದ ಕೆಲವೊಂದು ಬಟ್ಟೆಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಿತ್ತು. ಈಗ ಹೇಳಿದಾಗೆ ಕಣಿವೆ ಪ್ರದೇಶಗಳಲ್ಲಿ,
0: ಹೌದು.
1: ಇಬ್ಬನಿ ಬೀಳುವಂತ ಪ್ರದೇಶಗಳಲ್ಲಿ ಅಲ್ಲೇ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಅದು ಈ ವಾತಾವರಣ ಸ್ವಲ್ಪ ಅಂದ್ರೆ ಈ ಇತ್ತೀಚೆಗೆ ಏನಾಯ್ತು, ಕೆಲವೊಂದ್ಸತಿ ನಮಗೆ ನಿರಂತರವಾಗಿ 12 ತಿಂಗಳೂ ಮಳೆ ಬರುತ್ತೆ,
0: ಹೌದು.
1: ಅಥವಾ ಕೆಲವೊಂದ್ಸತಿ ಸ್ವಲ್ಪ ದಿನಗಳಲ್ಲೇ ಜಾಸ್ತಿ ಮಳೆ ಬರುತ್ತೆ. ಈ ತರ ಎಲ್ಲ ವಾತಾವರಣದಲ್ಲಿ ಸ್ವಲ್ಪ ಇದಾಗ್ತಾ ಇರೋದ್ರಿಂದ ಈ ಒಂದು ಶಿಲೀಂಧ್ರ ತೀವ್ರತೆ ಹೆಚ್ಚಿಗೆ ಆಗ್ತಾ ಬಂತು. ಹೀಗಾಗಿ ತೋಟದಲ್ಲಿನ ಅದರದ್ದು ಇನಾಕ್ಯುಲಮ್ ಅಂತ ನೀವ್ ಏನ್ ಕೇಳಿದ್ರಲ್ಲ,
0: ಹೌದು, ಸೋಂಕು.
1: ಇನಾಕ್ಯುಲಮ್ ಅಲ್ಲೇ ಇರುತ್ತೆ, ಅದರ ಮೂಲ ಅಲ್ಲೇ ಇರುತ್ತೆ. ಅದು ಬೇರೆ ಸಮಯದಲ್ಲಿ ಅಂದ್ರೆ ಮಳೆಗಾಲ ಇಲ್ಲದ ಸಮಯದಲ್ಲಿ ಅದು ಡಾರ್ಮೆಟಿಕ್ ಸ್ಟೇಜ್ ಅಂತ ಹೇಳ್ತೀನಿ,
0: ಸುಪ್ತಾವಸ್ಥೆಯಲ್ಲಿ ಇರುತ್ತೆ.
1: ಸುಪ್ತಾವಸ್ಥೆಯಲ್ಲಿ ಇರುತ್ತೆ, ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ನಂತರ ಅದಕ್ಕೆ ಈಗ ನೀವು ಹೇಳ್ದ ನಾವು ಹೇಳ್ದಾಗೇನೆ ಈ ಮಾಯಿಶ್ಚರ್ ಅಂದ್ರೆ ತೇವಾಂಶ ಅದಕ್ಕೆ ಸಿಕ್ಕಾಗ ಅದು ಆಕ್ಟಿವ್ ಆಗಿಬಿಟ್ಟು ನಂತರ ಅದ್ರದ್ದು ನಮಗೆ ಗಿಡಗಳಲ್ಲಿ ಲಕ್ಷಣಗಳು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಮಳೆಗಾಲದಲ್ಲಿ.
0: ಅಂದ್ರೆ ಈ ಶಿಲೀಂಧ್ರದ ಬೀಜ ಕಣಗಳು, ಸ್ಪೋರ್ಗಳು ಅಂತೀವಲ್ಲ, ಆ ರೂಪದಲ್ಲಿರುತ್ತಾ?
1: ಹೌದು, ಇದು ಏನಂತಂದ್ರೆ ಬ್ಯಾಸಿಡಿಯೋಸ್ಪೋರ್ಸ್ ಅನ್ನುವಂತ ಬೀಜ ಕಣಗಳನ್ನು ಉತ್ಪತ್ತಿ ಮಾಡುತ್ತೆ. ಆಮೇಲೆ ಇದರದ್ದು ಮೈಸೀಲಿಯ ಅಂದ್ರೆ ಏನು, ಅದರದ್ದು ಕವಕ ಜಾಲ ಅಂತ ಕರಿತೀವಿ,
0: ಹೌದು.
1: ಅದರಿಂದನೂ ಕೂಡ ಗಾಳಿ ಮೂಲಕ ಹರಡುತ್ತೆ. ಆಮೇಲೆ ಅದರದ್ದು ಕ್ಲೋರೋಫಿಲ್ ಬಾಡೀಸ್ ಅಂತ, ಮೈಕ್ರೋ ಕ್ಲೋರೋಫಿಲ್ ಬಾಡೀಸ್ ಅಂತ ಕರಿತೀವಿ. ಈಗ ಸುಪ್ತಾವಸ್ಥೆ ಅಂತ ನಾವೇನ್ ಹೇಳಿದ್ವಿ ಅಲ್ಲ,
0: ಹೌದು,
1: ಅದು ಸುಪ್ತಾವಸ್ಥೆಯಲ್ಲಿ ಮೈಕ್ರೋ ಕ್ಲೋರೋಫಿಲ್ ಬಾಡೀಸ್ ಆಗಿ ಕೂಡ ಮಣ್ಣಲ್ಲಿ ಹಾಗೆ ಉಳ್ಕೊಂಡಿರುತ್ತೆ,
0: ಓಹೋ,
1: ತುಂಬಾ
0: ಮಣ್ಣಲ್ಲೇ ಇರುತ್ತೆ.
1: ಪ್ರಮಾಣದಲ್ಲಿ ಉಳ್ಕೊಳ್ಳುತ್ತೆ.
0: ಒಂದ್ ರೀತಿ ನಮ್ಮ ರಾಗಿ ಕಾಳಿನ ರೀತಿ ಇರುತ್ತೆ,
1: ಅದಕ್ಕಿಂತ ತುಂಬಾ ಚಿಕ್ಕದಾಗಿರುತ್ತೆ, ಹಿಂಗಾಗಿ ಅದಕ್ಕೆ ಮೈಕ್ರೋ ಕ್ಲೋರೋಫಿಲಿಯಾ ಅಂತ ಕರೀತಾರೆ.
0: ಅದಕ್ಕಿಂತ ಸ್ವಲ್ಪ ಸಣ್ಣದಾಗೆ ಇರುತ್ತೆ.
1: ಹೌದು ಹೌದು,
0: ಅಂದ್ರೆ ಮತ್ತೆ ತೋಟದಲ್ಲಿರುವಂತ ಎಲೆಗಳು ಇದೆಲ್ಲ ಬಿದ್ದಿರುತ್ತೆ.
1: ಎಲೆಗಳು ಬಿದ್ದಿರುತ್ತವೆ, ಕಾಯಿಗಳು ಬಿದ್ದಿರುತ್ತೆ, ರೋಗ ಪೀಡಿತ ಕಾಯಿ ಕೊಂಬೆಗಳು ರೆಕ್ಕೆಗಳು ಅದರಲ್ಲೆಲ್ಲ ಅದು ಇರುತ್ತೆ, ಅದು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಹಿಂಗಾಗಿ ನಮ್ಮ ತೋಟದಲ್ಲಿನೇ ಅದು ಇರುತ್ತೆ, ಸುಪ್ತಾವಸ್ಥೆಯಲ್ಲಿ ಇರುತ್ತೆ.
0: ಅಂದ್ರೆ ಈಗ ಮಳೆ ನೀರು ಅದಕ್ಕೆ ಬಿದ್ದು ಅಲ್ಲಿಂದ ಅದು ಸಿಡಿದಾಗ್ಲೂ ಏನಾದ್ರೂ ಬರ್ಬೋದಾ?
1: ಹೌದು ಹೌದು, ಮಳೆ ನೀರು ಬಿದ್ದು ಸಿಡಿಯುತ್ತೆ. ಅದಲ್ದೇನೆ ಇತ್ತೀಚೆಗೆ ಏನಂತಂದ್ರೆ ನಾವು ಬೇಗನೆ ಇನ್ನು ಬೇಸಿಗೆಯಲ್ಲೇನೆ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಏನ್ ಕೊಡ್ತಾ ಇದೀವಿ,
0: ಹೌದು.
1: ಆ ಸ್ಪ್ರಿಂಕ್ಲರ್ ಇರಿಗೇಷನ್ ಇಂದನೂ ಕೂಡ ಅದು ಬೇಗನೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಹಿಂಗಾಗಿ ಆಮೇಲೆ ಅವಾಗ ಆಕ್ಟಿವೇಟ್ ಆಗಿರುತ್ತೆ, ಮತ್ತೆ ನಮಗೆ ಬೇಸಿಗೆಯಲ್ಲಿ ಕೂಡ ಕೆಲವೊಂದಿಷ್ಟು ಮಳೆಗಳು ಬರ್ತವೆ, ಆಗಾಗ್ಲೇನೆ ಕೊಳೆ ರೋಗಗಳು ನಮಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಇತ್ತೀಚೆಗೆ. ಇದು ಅಂದ್ರೆ ಸರಿಯಾದ ಪ್ರಮಾಣದ ಅಷ್ಟೇ ನಾವು ಇರಿಗೇಷನ್ ಕೊಡದೆ ನೀರಾವರಿಯನ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಏನಾಗ್ಬಿಡುತ್ತೆ ಅಂದ್ರೆ ಈ ತರದ ಒಂದು ಸಮಸ್ಯೆಗಳು ಎದುರಾಗ್ತವೆ.
0: ಈಗ ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ, ಮುಖ್ಯವಾಗಿ ನಮ್ಮ ರೈತರು ಇದನ್ನ ಸರಿಯಾದ ಕಾಲದಲ್ಲಿ ಗುರುತಿಸೋದು ಬಹಳ ಮುಖ್ಯ. ಈ ಕೊಳೆ ರೋಗ ಬಂದಾಗ ಯಾವ ರೀತಿಯ ಲಕ್ಷಣಗಳನ್ನ ನೋಡಬಹುದು? ಅಂದ್ರೆ ಹೇಗ್ ಪ್ರಾರಂಭವಾಗುತ್ತೆ, ಹೇಗ್ ಮುಂದುವರಿಯುತ್ತೆ ಇದು ರೋಗ?
1: ಈ ಒಂದು ರೋಗದ ಲಕ್ಷಣಗಳನ್ನು ಹೇಳ್ಬೇಕಂತಂದ್ರೆ ಮುಖ್ಯವಾಗಿ ಕಾಫಿ ಗಿಡದ ಮಧ್ಯಭಾಗ ಅಂದ್ರೆ ಸೆಂಟ್ರಲ್ ಪಾರ್ಟ್ ಅಂತೀವಿಲ್ಲ,
0: ಹೌದು,
1: ಅಲ್ಲಿ ಹೆಚ್ಚಿಗೆ ಕಾಣಿಸುತ್ತೆ. ಯಾವ ಕಾಫಿ ಗಿಡಗಳಲ್ಲಿ ಸರಿಯಾಗಿ ನಾವು ಕಸಿಗಳನ್ನ ಮಾಡಿರೋದಿಲ್ಲ ಆ ಸಂದರ್ಭದಲ್ಲಿ ಇದು ಒಂದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮಧ್ಯಭಾಗದಲ್ಲಿ. ಮತ್ತು ಬೆಳೆಯುತ್ತಿರುವಂತ ಎಲೆಗಳ ಅಂದ್ರೆ ಕಾಯಿಗಳ ಮೇಲೆ, ಎಲೆಗಳ ಮೇಲೆ, ಆಮೇಲೆ ತೊಂಗೆ ಮೇಲೆ ಅಂದ್ರೆ ರೆಕ್ಕೆ ಮೇಲೂ ಕೂಡ ಇದು ಕಾಣಿಸುತ್ತೆ. ಇದು ಮೊದ್ಲೇನಂತಂದ್ರೆ ಎಲೆಗಳ ತಳಭಾಗದಲ್ಲಿ ಮತ್ತು ಎಳೆ ಕಾಂಡಗಳ ಮೇಲೆ ಬಿಳಿಯ ಬಣ್ಣದ ಈ ಕವಕ ಜಾಲ ಅಂದ್ರೆ ಒಂದು ಬಿಳಿಯ ಪೌಡರ್ ತರ ಕಾಣಿಸುತ್ತೆ, ಅಂದ್ರೆ ಬಿಳಿಯ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಕಾಣ್ಬೋದು. ತೆಳುವಾಗಿ ಒಂದು ಬಿಳಿಯ ಪದರದಂತೆ ಆ ಶಿಲೀಂಧ್ರ ಕಾಣಿಸ್ಕೊಳ್ಳುತ್ತದೆ,
0: ಒಂದ್ ರೀತಿ ಪೊರೆ
1: ಪೊರೆ ತರ. ಹೌದು, ಅಂದ್ರೆ ದಾರ ದರ ತರನು ಇರುತ್ತೆ. ಹಿಂಗಾಗಿ ಅದ್ ದಾರ ದರ ತರ ಇರೋದ್ರಿಂದ ಏನಂತಂದ್ರೆ ಈ ಹೊರಗಿನ ದೇಶದಲ್ಲಿ ಇದಕ್ಕೆ ಥ್ರೆಡ್ ಬ್ಲೈಟ್ ಅಂತ ಕರೀತಾರೆ, ದಾರ ಇರೋ ತರ ಕಾಣಿಸುತ್ತೆ. ನಂತರ ಆ ಎಲ್ಲ ಏನ್ ಭಾಗಗಳು ಇರ್ತಾವಲ್ಲ, ಎಲೆ ಇರ್ಬೋದು, ತೊಂಗೆ ಇರ್ಬೋದು, ರೆಕ್ಕೆಗಳಿರ್ಬೋದು, ಕಾಯಿಗಳಿರ್ಬೋದು, ಅವುಗಳು ಎಲ್ಲ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ.
0: ಓಹೋ, ಕಪ್ಪು ಬಣ್ಣ ತಿರುಗ್ತವೆ.
1: ಹೌದು ಹೌದು, ಆಮೇಲೆ ಕೆಲವೊಂದ್ಸತಿ ಎಲೆಗಳು ನೇತಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಅಂದ್ರೆ ಆ ದಾರದ ತರ ಇನ್ನು ಅದ್ರ ಶಿಲೀಂಧ್ರದ ಬೆಳವಣಿಗೆ ಇರುತ್ತಲ್ಲ ಅದರ ಮೇಲೆ ನೇತಾಡೋದು ಕಾಣಿಸ್ತದೆ, ಆಮೇಲೆ ಕಪ್ಪಾಗಿ ಎಲ್ಲ ಕಾಯಿಗಳು ಮತ್ತೆ ಎಲೆಗಳು ಉದುರಲಿಕ್ಕೆ ಸ್ಟಾರ್ಟ್ ಆಗ್ತವೆ.

0: ಇದು ಇದರ ಮುಖ್ಯ ಲಕ್ಷಣಗಳು ಕಪ್ಪಾಗುವುದು,
1: ಹ್ಮ್,
0: ಆಮೇಲೆ ದಾರದಂತ ಶಿಲೀಂಧ್ರದ ಬೆಳವಣಿಗೆ ಎಲೆಗಳ ಮೇಲೆ ಕಾಯಿಗಳ ಮೇಲೆ.
1: ಓಹೋ, ಅಂದರೆ ಎಲೆಗಳು ಒಂದ್ ರೀತಿ ಮುರ್ದಂಗಾಗಿ ಈ ಎಳೆಯಿಂದ ನೇತಾಡ್ತಾ ಇರ್ತವೆ.
0: ಹೌದು ಹೌದು ಹೌದು,
1: ಹಾಂ ಹಾಂ, ಮತ್ತೆ ಎಲ್ಲ ಒಂದ್ ರೀತಿ ಕಪ್ಪಾಗಿರ್ತವೆ.
0: ಕಪ್ಪಾಗ್ಬಿಡುತ್ತೆ, ಹೊಳ್ಪು
1: ಹಾಂ,
0: ಬಿಡುತ್ತೆ.
1: ಕಾಯಿಗಳು ಕಪ್ಪಾಗ್ತವೆ ಮತ್ತೆ ಎಲೆಗಳು ಕೂಡ ಕಪ್ಪಾಗ್ತವೆ.
0: ಹೌದು, ಕಾಂಡಗಳು ಕೂಡ ರೆಕ್ಕೆಗಳು ಕೂಡ ಕಪ್ಪಾಗುತ್ತೆ. ಇದಕ್ಕೋಸ್ಕರ ಇದಕ್ಕೆ ಹೆಸರು ಕೊಳೆ ರೋಗ ಅಂತ ಬಂದಿರೋದು.
1: ಅಂದ್ರೆ ನಮ್ಮ ಕಾಫಿ ಗಿಡಗಳ ಮೇಲೆ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತೀರಿ?
0: ಅಂದ್ರೆ ಈಗ ಅಕಸ್ಮಾತ್ ಆಗಿ ನಾವು ಅದು ಕಾಫಿ ಗಿಡದ ಮೇಲೆ ಏನು ನಿರ್ವಹಣೆ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ, ಕೆಲವೊಂದು ಕಾಫಿ ಗಿಡದಲ್ಲಿ ಇವನ್ ನಾವು 70% ಅಷ್ಟು ಅದರಲ್ಲಿ ಇರುವಂತ ಕಾಯಿನ ಕಳ್ಕೊಳ್ತೀವಿ, ಅಂದ್ರೆ ಇಳುವರಿನ ಕಳ್ಕೊಳ್ತೀವಿ.
1: ಅಂದ್ರೆ ಕಾಯಿಗಳು ಕೆಳಗಡೆ ಬಿದ್ದು ಹೋಗ್ತವೆ.
0: ಬಿದ್ದು ಹೋಗ್ತವೆ, ಅದನ್ನ ಡೆವಲಪ್ಮೆಂಟ್ ಆಗಿರಂಗಿಲ್ಲ, ಅಂದ್ರೆ ಅವು ಇನ್ನು ಬೆಳವಣಿಗೆ ಆಗದೇನೆ ಬಿದ್ದು ಬಿಡುತ್ತೆ.
1: ಓಹೋಹೋ, ಹಾ ಹಾ ಹಾ ಹಾ,
0: ಈಗ ತೋಟದಲ್ಲಿ ಪೂರ್ತಿ ನಾವು ನೋಡಿದ್ರೆ
1: ಹ್ಮ್,
0: ಅದರದ್ದು ತೀವ್ರತೆ ಸ್ವಲ್ಪ ಅಲ್ಲಿ ಇಲ್ಲಿ ಮಾತು ಏನಂತಂದ್ರೆ, ಸಾಮಾನ್ಯವಾಗಿ ಪೂರ್ತಿ ತೋಟಕ್ಕೆ ಬಂದಿರಲ್ಲ, ಅದು ಕೆಲವೊಂದಿಷ್ಟು ಪಟ್ಟೆಗಳಲ್ಲಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಬಂದಿರುತ್ತೆ. ಅದನ್ನ ಮುಂಚಿತವಾಗಿನೇ ಗುರುತಿಸಿ, ಅಂದ್ರೆ ಮುಂದಿನ ವರ್ಷ ಅಲ್ಲಿ ಸರಿಯಾಗಿ ನಾವು ಕ್ರಮಗಳನ್ನ ತಗೊಂಡ್ರೆ ಅದನ್ನ ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು. ನಾವು ಹಾಗೆ ಬಿಟ್ಬಿಟ್ರೆ ಮತ್ತೆ ಮುಂದಿನ ವರ್ಷ ತೋಟದಲ್ಲಿ ಇನ್ನೂ ಸ್ವಲ್ಪ ಜಾಗ, ಇನ್ನೂ ಸ್ವಲ್ಪ ಏರಿಯಾನ ಮತ್ತೆ ಕವರ್ ಮಾಡಿರುತ್ತೆ.
1: ಇನ್ನೂ ಅದು ತನ್ನ ಒಂದು ವ್ಯಾಪ್ತಿಯನ್ನ ವಿಸ್ತರಿಸ್ಕೊಂಡು ಹೋಗುತ್ತೆ ಮುಂದಕ್ಕೆ.
0: ಹೌದು ಹೌದು,
1: ಮತ್ತೆ ಸೋಂಕು ಶಾಶ್ವತವಾಗಿ ನಮ್ಮ ತೋಟದಲ್ಲಿ ಉಳಿದೇ ಬಿಡುತ್ತೆ,
0: ಉಳಿದೇ ಬಿಡುತ್ತೆ.
1: ಇನ್ನೊಂದು ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ, ಈಗ ನಮ್ಮಲ್ಲಿ ಸಿಲ್ವರ್ ಮರಗಳನ್ನು ನೆರಳಿನ ಮರಗಳಾಗಿ ಬೆಳೀತಾ ಇದ್ದಾರೆ. ಅವುಗಳ ಸಣ್ಣ ಸಣ್ಣ ಸಂಯುಕ್ತ ಎಲೆಗಳೆಲ್ಲ ಬಿದ್ದ್ಬಿಟ್ಟಿರ್ತವೆ ನಮ್ಮ ಕಾಫಿ ಗಿಡಗಳ ಮೇಲೆ.
0: ಹೌದು ಹೌದು,
1: ಅಲ್ಲೂ ಕೂಡ ಇವೇನಾದರೂ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತಾ? ಯಾಕೆಂದ್ರೆ ಅಲ್ಲಿ ತೇವಾಂಶ ಜಾಸ್ತಿ ಸಂಗ್ರಹಣೆ ಆಗ್ಬಿಡುತ್ತೆ ಅವೆಲ್ಲ ಎಲೆಗಳ ಮೇಲೆ ಬಿದ್ದಾಗ.
0: ಹೌದು, ಇದು ಒಂದು ಒಳ್ಳೆಯ ಪಾಯಿಂಟ್ ತಾವು ಹೇಳಿದ್ರಿ. ಏನಪ್ಪಾ ಅಂತಂದ್ರೆ, ಕಾಫಿ ತೋಟದಲ್ಲಿ ಕೆಲವೊಂದಿಷ್ಟು ತೋಟಗಳಲ್ಲಿ ಕೇವಲ ಸಿಲ್ವರ್ ಓಕನ್ನುಗಳನ್ನ ಬೆಳೀತಾ ಇದ್ದಾರೆ ನೆರಳಿನ ಮರಗಳಾಗಿ. ಈ ತರದ ಪರಿಸ್ಥಿತಿಯಲ್ಲಿ ಏನಾಗತ್ತಂದ್ರೆ, ಎಸ್ಪೆಷಲಿ ಸಿಲ್ವರ್ ಓಕು, ಅದರದ್ದು ಎಲೆಗಳು ಏನಾಗುತ್ತೆ ಅಂದ್ರೆ ಕಾಫಿ ಗಿಡಗಳ ಮೇಲೆ ಬೀಳುತ್ತೆ.
1: ಹೌದು,
0: ಅದನ್ನ ನಾವು ಮಳೆಗಾಲಕ್ಕಿಂತ ಮುಂಚಿತವಾಗಿ ತೆಗೆದು ಹಾಕ್ಬೇಕು. ತೆಗೆದೇ ಹಾಗೆ ಬಿಟ್ವಿ ಅಂತಂದ್ರೆ, ಮಳೆ ಇರುತ್ತೆ, ನೀರಿನ ಹನಿಗಳು ಯಾವಾಗ್ಲೂ ಬೀಳ್ತಾ ಇರುತ್ತೆ, ಅದು ಅಲ್ಲಿಯೇ ಶೇಖರಣೆಗೊಂಡು ತೇವಾಂಶ ಅಲ್ಲಿ ಜಾಸ್ತಿ ಆಗಿ ಅಲ್ಲಿ ರೋಗದ ತೀವ್ರತೆ ಹೆಚ್ಚಿಗೆ ಆಗುತ್ತೆ, ರೋಗ ಬೇಗನೆ ಉತ್ಪತ್ತಿ ಆಗುತ್ತೆ. ಹಿಂಗಾಗಿ ಈ ಒಂದೇ ಜಾತಿ ನೆರಳು ಮರ ಅಂದ್ರೆ ಕೇವಲ ಸಿಲ್ವರ್ ಓಕನ ಮಾತ್ರ ಬೆಳಿಬಾರದು, ಮಿಶ್ರ ನೆರಳು ಇರಬೇಕು, ಬೇರೆ ಬೇರೆ ಕಾಡು ಮರಗಳು ಎಲ್ಲವೂ ಇರೋದು ಬಹಳ ಉತ್ತಮ.
1: ಅಂದ್ರೆ ಈ ರೋಗ ಲಕ್ಷಣಗಳ ಮೂಲಕನೇ ರೋಗವನ್ನ ಪತ್ತೆ ಹಚ್ಚಬೇಕಾಗತ್ತೆ.
0: ಹೌದೌದು, ರೋಗದ ಲಕ್ಷಣಗಳಿಂದಲೇ ಪತ್ತೆ ಹಚ್ಚಬೇಕು.
1: ಇದು ಮುಖ್ಯವಾಗಿ ಕೊಳೆ ರೋಗದ ವಿಚಾರ ಆಗಿತ್ತು. ಇನ್ನೊಂದು ತಾವು ತಿಳಿಸಿದ್ದು ಈ ಕಾಯಿ ತೊಟ್ಟು ಕೊಳೆ ರೋಗ ಅಂತ, ಕಾಫಿ ಕಾಯಿ ತೊಟ್ಟು ಕೊಳೆ ರೋಗ ಅಂತ, ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಾ?
0: ಕಾಫಿ ತೊಟ್ಟು ಕೊಳೆ ರೋಗ ಅಂತಂದ್ರೆ, ಈ ಹೆಸರು ಹೇಳದಂತೆ ಕಾಯಿಯ ತೊಟ್ಟಿನ ಭಾಗ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೋಗಾನು ಬೆಳೆಯುತ್ತಿರುವಂತ ಎಳೆಯ ಕಾಯಿಗಳ ಮೇಲೆ ಮತ್ತು ಎಲೆಗಳ ತೊಟ್ಟಿನ ಭಾಗದಲ್ಲಿ ಸೋಂಕನ್ನು ಉಂಟು ಮಾಡುತ್ತೆ. ನಂತರ ಆ ಭಾಗದ ಒಂದೇನು ಟಿಶ್ಯೂ ಅಂತೀವಲ್ಲ ಅಂಗಾಂಶ, ಅದು ಕೊಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂದ್ರೆ, ಈ ಎಳೆಯ ಕಾಯಿಗಳು ಎಲೆಗಳು ಉದುರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ಅದರದ್ದು ತೊಟ್ಟಿನ ಭಾಗ ಮಾತ್ರ ಕೊಂಬೆಗಳಲ್ಲಿ ಉಳ್ಕೊಂಡ್ಬಿಡುತ್ತೆ, ಕಾಯಿಗಳು ಮಾತ್ರ ಉದುರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ, ಸಂಪೂರ್ತಿಯಾಗಿ ಆ ಕಾಯಿಗಳೆಲ್ಲವೂ ಕೂಡ ಕಪ್ಪಾಗಿ ಕೊಳೆತುಬಿಡ್ತವೆ. ಇನ್ನು ಕೆಲವೊಂದಿಷ್ಟು ಕಾಯಿಗಳು ಏನಾಗುತ್ತೆ, ಅವು ಇನ್ನು ಎಳೆ ಕಾಯಿಗಳು ಇರ್ತವೆ, ಆದ್ರೆ ಕೆಂಪಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ನಮ್ಗೆ ಅವು ಮ್ಯಾಚುರಿಟಿ ಆತರ ಕಾಣಿಸುತ್ತೆ, ರೈಪನಿಂಗ್ ಆಗಿದ ತರ ಕೆಂಪಾಗಿ ಎಲ್ಲೋ ಹಳದಿದ್ರಿಂದ ಕೆಂಪು ಬಣ್ಣ ತರ ಕಾಣಿಸ್ತದೆ. ಆಮೇಲೆ ಅವೆಲ್ಲ ಜೊಳ್ಳಾಗಿರ್ತವೆ, ಇನ್ನು ಬೆಳವಣಿಗೆ ಆಗಿರೋದಿಲ್ಲ ಇನ್ನೋದ್ರಲ್ಲಿ.
1: ಅಂದ್ರೆ ಈ ತೊಟ್ಟು ಕೊಳೆ ರೋಗಕ್ಕೆ ಕಾರಣವಾಗುವಂತಹ ಶಿಲೀಂಧ್ರ ಯಾವುದು ಅಂತೀರಿ?
0: ಇದು ಕೊಲೆಟೋಟ್ರೈಕಮ್ ಅನ್ನುವಂತ ಒಂದು ಶಿಲೀಂಧ್ರ ಬರುತ್ತೆ. ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೋರಿಯಾಟಿಸ್ ಅಂತ ಈ ಶಿಲೀಂಧ್ರದ ಒಂದು ಹೆಸರು.
1: ಹೌದೌದು,
0: ಈ ಶಿಲೀಂಧ್ರದಿಂದ ಈ ರೋಗ ಉತ್ಪತ್ತಿ ಆಗುತ್ತೆ.
1: ಅಂದ್ರೆ ಇದು ಕಾಫಿ ಕಾಯಿಯ ತೊಟ್ಟು ಮತ್ತೆ ಹಣ್ಣು ಎರಡರ ಮೇಲೂ ಬರುತ್ತೆ ಇದು?
0: ಹೌದು, ಅಂದ್ರೆ ಕಾಫಿ ಕಾಯಿಗಳ ಮೇಲೆನೆ, ಅಂದ್ರೆ ಎಳೆ ಕಾಯಿಗಳಿದ್ದಾಗಲೇ ಬಂದ್ಬಿಡುತ್ತೆ. ಹಿಂಗಾಗಿ ಕಾಯಿಗಳು ಉದುರೋದು ಜಾಸ್ತಿ ಕಾಣಿಸುತ್ತೆ. ಕೆಲವೊಂದ್ ಕಡೆ ತೊಟ್ಟುಗಳಲ್ಲಿ ಬಂದು ಎಲೆಗಳು ಕೂಡ ಉದುರೋಗ್ತವೆ. ಇಲ್ಲಿ ಕೊಳೆ ರೋಗದ ತರ ಎಲೆಗಳು ಕಪ್ಪಾಗೋದಿಲ್ಲ, ಆದ್ರೆ ತೊಟ್ಟಿನ ಭಾಗದಲ್ಲಿ ಅದು ಸೋಂಕು ಇರೋದ್ರಿಂದ ಎಲೆ ಉದುರ್ಬಿಡುತ್ತೆ, ಕಾಯಿನೂ ಉದುರುತ್ತೆ.
1: ಅಂದ್ರೆ ತಾವು ಹೇಳಿದ್ರಲ್ಲ ಶಿಲೀಂಧ್ರ, ಈ ಕೊಲೆಡೋಟ್ರೈಕಮ್ ಗ್ಲಿಯೋಸ್ಪೋರೈಡಸ್ ಅಂತ, ಇದರ ಸೋಂಕು ಎಲ್ಲಿರುತ್ತೆ? ಇನಾಕ್ಯುಲಮ್ ಅಂತೀವಿ.

0: ಅದು.
1: ಇದು ಕೂಡ ತೇವಾಂಶವನ್ನ ಇಷ್ಟಪಡುವಂತ ಒಂದು ಶಿಲೀಂಧ್ರ. ಆವಾಗ್ಲೇ ಹೇಳಿದಂಗೆ ಕೊಳೆ ರೋಗ ಆಗಿರ್ಬೋದು ಇದಾಗಿರ್ಬೋದು, ಈ ಎರಡು ಶಿಲೀಂಧ್ರಗಳು ಕಾಣಿಸೋದು ಮಳೆಗಾಲದಲ್ಲಿ,
0: ಮುಂಗಾರು ಮಳೆ ಅಂತೀವಲ್ಲ ಅದು.
1: ಮುಂಗಾರು ಮಳೆಯಲ್ಲಿ ಹೆಚ್ಚಿಗೆಯಾಗಿ ಕಾಣ್ತೀವಿ. ಈ ರೋಗಾನು ನಮ್ಮ ತೋಟದಲ್ಲಿ ಅಂದ್ರೆ ಅವು ಹಾಗೇನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ಹೇಗೆ ನಾವು ಕೊಳೆ ರೋಗದಲ್ಲಿ ಹೇಳಿದ್ವಲ್ಲ,
0: ಹೌದು.
1: ಅದೇ ತರನೇ ಇದು ಕೂಡ ಇದರಲ್ಲೇ ಉಳ್ಕೊಂಡಿರುತ್ತೆ. ಬೀಜನ ರೂಪದಲ್ಲಿ ಕೊನ್ನಿಡಿಯ ಅಂತ ಕರಿತೀವಿ, ಆ ರೂಪದಲ್ಲಿ ಹಾಗೇನೆ ಉಳ್ಕೊಂಡಿರುತ್ತೆ. ಯಾವಾಗ ತೇವಾಂಶದ ವಾತಾವರಣ ಸಿಗುತ್ತಲ್ಲ ಅದೇ ಸಮಯದಲ್ಲಿ ಇದು ತೀವ್ರತೆ ಜಾಸ್ತಿ ಕಾಣುತ್ತೆ.
0: ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರೇ, ಈ ರೋಗಗಳು ಬರದಿರೋ ಹಾಗೆ ನಾವು ಏನು ಮುಂಜಾಗ್ರತೆ ಕ್ರಮ ಕೈಗೊಳ್ಬಹುದು ಅಂತೀರಿ?
1: ಮುಂಜಾಗ್ರತೆ ಕ್ರಮ ಅಂತಂದ್ರೆ, ರೋಗಗಳು ಕಂಡು ಬಂದಾಗ ನಾವು ಬರೋ ವರ್ಷ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆ ತೋಟದಲ್ಲಿ ಯಾವ ಭಾಗದಲ್ಲಿ ಕಂಡು ಬಂದಿದೆ ಅಲ್ಲ, ಅದನ್ನ ಸರಿಯಾಗಿ ಗುರುತಿಸಿಕೊಂಡು ಬರೋ ವರ್ಷ ಮುಂಚಿತವಾಗಿನೇ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಮಳೆಗಾಲ ಪ್ರಾರಂಭವಾಗುವ ಮೊದಲು ಹೆಚ್ಚಿನ ನೆರಳನ್ನ ಕಡಿಮೆ ಮಾಡಿ

0: ರೋಗಗಳು ಕಂಡು ಬಂದಾಗ
1: ಹಾ
0: ನಾವು ಬರೋ ವರ್ಷ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ತೋಟದಲ್ಲಿ ಯಾವ ಭಾಗದಲ್ಲಿ ಕಂಡು ಬಂದಿದೆ ಅಲ್ಲ,
1: ಹಾ
0: ಅದನ್ನ ಸರಿಯಾಗಿ ಗುರುತಿಸಿಕೊಂಡು
1: ಹಾ
0: ಬರೋ ವರ್ಷ ಮುಂಚಿತವಾಗಿನೇ ನಾವು
1: ಹಾ
0: ಏನ್ ಮಾಡ್ಬೇಕು ಅಂತಂದ್ರೆ,
1: ಹಾ
0: ಮಳೆಗಾಲ ಪ್ರಾರಂಭವಾಗುವ ಮೊದಲು ಹೆಚ್ಚಿನ ನೆರಳನ್ನ ಕಡಿಮೆ ಮಾಡಿ ಮರಗಸಿ ಮಾಡಬೇಕು.
1: ಹಾ ಹಾ ಹಾ
0: ಆಮೇಲೆ ಒಂದೇ ನೆರಳಿನ ಮರನ ಬೆಳೆಯದೆ
1: ಹ್ಮ್
0: ಎಲ್ಲಾ ತರದ ಅಂದ್ರೆ ಕೆಲವು ಸ್ಲೋರೋಪು ಈ ತರ ಮಾತ್ರ ಇಟ್ಕೊಳ್ಳೋದು, ಮಿಶ್ರ ನೆರಳಿರುವ ಅಂದ್ರೆ ಬೇರೆ ಬೇರೆ ಕಾಡು ಮರಗಳು ಎಲ್ಲವನ್ನ ಇಟ್ಕೊಳ್ಳೋದು ಬಹಳ.
1: ಹಾ ಹಾ ಹಾ
0: ಆಮೇಲೆ ಮಳೆಗಾಲದ ಮುಂಚೆನೆ
1: ಹಾ
0: ಗಿಡಗಳ ನೆತ್ತಿ ಬಿಡಿಸೋದು, ಕಸಿ ಮಾಡೋದು,
1: ಹ್ಮ್
0: ಒಣಗಿದ ಮತ್ತು ತೆಳುವಾದ ರೆಕ್ಕೆಗಳನ್ನು ತೆಗೆದು ಹಾಕೋದು,
1: ಹ್ಮ್
0: ಈ ತರ ಎಲ್ಲ ಮಾಡಬೇಕು.
1: ಹ್ಮ್
0: ಆಮೇಲೆ
1: ಹಾ
0: ಈ ಕಾಫಿ ತೋಟದಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಾವಲ್ಲ
1: ಹೌದು
0: ಆ ತಗ್ಗು ಪ್ರದೇಶಗಳಲ್ಲಿ
1: ಹಾ
0: ಬಸಿಗಾಲುವೆಗಳನ್ನ ಮಾಡ್ಕೋಬೇಕು.
1: ಹ್ಮ್
0: ಆಮೇಲೆ ಮುಂಗಾರು ಮಳೆ ಪ್ರಾರಂಭ ಆಗುವ ಮುಂಚಿತವಾಗಿನೇ ತೊಟ್ಟಿಲು ಗುಂಡಿಗಳನ್ನ ಸ್ವಚ್ಛಗೊಳಿಸ್ಕೋಬೇಕು. ಆಮೇಲೆ ಮುಂಗಾರು ಮಳೆ ಪ್ರಾರಂಭ ಆಗುವ ಮುಂಚಿತವಾಗಿನೇ ಕಾಫಿ ಗಿಡದ ಮೇಲೆ ಬಿದ್ದಿರುವಂತ ನೆರಳಿನ ಮರಗಳ ಒಣಕಡ್ಡಿಗಳು, ಕೊಂಬೆಗಳು, ಎಲೆಗಳನ್ನೆಲ್ಲ ತೆಗೆದು ಹಾಕಬೇಕು. ಆಮೇಲೆ ಮಳೆಗಾಲ ಪ್ರಾರಂಭದ ಮುಂಚಿತವಾಗಿನೇ ಅಂದ್ರೆ ಮೇ ಕೊನೆ ವಾರದಲ್ಲಿ ಶೇಕಡ 1ರಷ್ಟು ಕ್ಷಾರೀಯ ಅಂದ್ರೆ pH 9 ರಿಂದ 10 ಇರುವಷ್ಟು ಬೋರ್ಡೋ ದ್ರಾವಣವನ್ನ ಎಲೆಗಳ ಎರಡೂ ಮೇಲ್ಮೈಗಳಲ್ಲಿ ಮತ್ತು ಕಾಯಿಗಳು ಕೂಡ ನೆನೆಯುವಂತೆ ಸಿಂಪರಣೆ ಮಾಡಬೇಕು.
1: ಶೇಕಡ 1ರಷ್ಟು
0: ಶೇಕಡ 1ರಷ್ಟು
1: ಅಂದ್ರೆ ಇದು ಮುಂಜಾಗ್ರತಾ ಸಿಂಪರಣೆ ಅಂತ ಹೇಳ್ಬೋದು.
0: ಹೌದು, ಇದು ಮುಂಜಾಗ್ರತೆ ಸಿಂಪರಣೆ. ನಾವು ಮುಂಜಾಗ್ರತೆ ಕ್ರಮಗಳನ್ನ ಹೇಳಿದ್ವಿ ಅಲ್ಲ, ಇವುಗಳೆಲ್ಲಾನು ಸರಿಯಾಗಿ ಮಾಡಿದ್ದಾದ್ರೆ ಈ ಎರಡು ರೋಗಗಳನ್ನು ಕೂಡ ಆರಾಮಾಗಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ.
1: ಈಗ ಒಂದು ವೇಳೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ರೋಗ ಬಂತು ಅಂತ ಇಟ್ಕೊಂಡ್ರೆ ಏನು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ?
0: ಈಗ ನಾವು ಮುಂಜಾಗ್ರತೆ ಕ್ರಮ ಮಾಡಿಕೊಂಡ್ರೆ ರೋಗದ ತೀವ್ರತೆ ಕಡಿಮೆನೆ ಇರುತ್ತೆ. ಬೋಳೋದ್ರವಣ ಸಿಂಪರಣೆ ಆಗಿರ್ಬೋದು ಮತ್ತೆ ಹಲವಾರು ನಾನು ಈಗ ಹೇಳಿದ್ವಿ ಅಲ್ಲ ತಿಳಿಸಿದಂತೆ ಮಾಡ್ಕೊಂಡ್ರೆ ರೋಗಗಳು ಕಡಿಮೆನೆ ಇರುತ್ತೆ. ಮಳೆಗಾಲದಲ್ಲಿ ಮಧ್ಯದಲ್ಲಿ ಈ ರೋಗ ಕಂಡು ಬಂದ್ರೆ ಈ ರೋಗ ಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನ ಸಂಗ್ರಹಿಸಬೇಕು. ಅವನ ತೋಟದಿಂದ ಹೊರಗಡೆ ಈ ಒಂದು ಗುಂಡಿ ತೊಡೆಯದ್ರಲ್ಲಿ ಮುಚ್ಚಿಬಿಡಬೇಕು. ರೋಗ ಪೀಡಿತ ಭಾಗಗಳನ್ನ ತೆಗೆದು ಹಾಕಿದ ನಂತರ ನಾವು ಒಂದು ಶಿಲೀಂದ್ರನಾಶಕ ಟೆಬ್ಯುಕೊನೆಸೋಲ್ ಅನ್ನುವಂತ ಒಂದು ಶಿಲೀಂದ್ರನಾಶಕ, ಟೆಬ್ಯುಕೊನೆಸೋಲ್ 38.39% ಇರುವಂತ 200 ಲೀಟರ್ ನೀರಿಗೆ ಸೇರಿಸಿ ಅದಕ್ಕೆ ಪ್ಲಾನೋಫಿಕ್ಸ್ ಎನ್ನುವಂತ ಒಂದು ಹಾರ್ಮೋನ್ ಅನ್ನು 50 ml ಮತ್ತೆ ಅದ್ರ ಜೊತೆ ಒಂದು 100 ml ಅಂಟು ಅಥವಾ ರಾಳವನ್ನ ಬೆರೆಸಿ ಮಳೆ ಬಿಡು ಇರುವಂತ ಸಮಯದಲ್ಲಿ ಸಿಂಪರಣೆ ಮಾಡಬೇಕು.
1: ಇದು ಬಹಳ ಮುಖ್ಯ,
0: ಇದು ಬಹಳ ಮುಖ್ಯ.
1: ಮಳೆ ಬಿಡು ಕೊಟ್ಟಿರಬೇಕು,
0: ಮಳೆ ಬಿಡು ಕೊಟ್ಟಿರ್ಬೇಕು. ಆಮೇಲೆ ಇದಲ್ಲದೇನೆ ಗಿಡಗಳ ಮಧ್ಯದಲ್ಲಿ ಬಿದ್ದಿರುವ ದರಗನ್ನ ಎಲೆ ಕಡ್ಡಿಗಳನ್ನು ಒಟ್ಟುಗೂಡಿಸಿ 4 ಗಿಡಗಳ ಮಧ್ಯದಲ್ಲಿ ರಾಶಿ ಮಾಡಬೇಕು.
1: ಅಂದ್ರೆ
0: ಮಾಡೋದ್ರಿಂದ
1: ಬುಡದಲ್ಲಿ ತೇವಾಂಶ ಇರಬಾರ್ದು ಜಾಸ್ತಿ.
0: ಹಾ, ಗಾಳಿ ಆಡಬೇಕು ಅಂದ್ರೆ ಬೇರುಗಳಿಗೆ ಗಾಳಿ ಆಡುವಂತದನ್ನ ಹೆಚ್ಚಿಸಬಹುದು.
1: ಅಂದ್ರೆ ನಾವೇನು ಈಗ ನೆತ್ತಿ ಬಿಡಿಸೋದು ಮತ್ತೆ ಈ ಕಂಬ ಚಿಗುರು ತೆಗೆಯೋದು ಒಣಗಿದ ರೆಕ್ಕೆಗಳನ್ನು ತೆಗೆಯೋದ್ರ ಮೂಲಕ ಗಿಡದಲ್ಲಿ ಗಾಳಿ ಆಡೋ ರೀತಿಯಲ್ಲಿ ಮಾಡೋದು ಒಂದಾದ್ರೆ ಬುಡದಲ್ಲೂ ಕೂಡ ತೇವಾಂಶ ಕಡಿಮೆ ಆಗಿ ಮಾಡಬೇಕು.
0: ಹೌದು, ಯಾಕಂದ್ರೆ ಮಣ್ಣಿನಲ್ಲಿ ಹೆಚ್ಚಿನ ನೀರು ನಿಂತ್ಕೊಂಡ್ರೆ ಬೇರುಗಳು ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ಅವಾಗ ಎಲೆ ಮತ್ತು ಕಾಯಿಗಳು ಉದುರಿಸಿ ಬಿಡುತ್ತೆ. ಈ ಮಳೆ ನಿಂತ್ಕೊಂಡಾಗ ಮಧ್ಯದಲ್ಲಿ 50 kg ಅಷ್ಟು ಯೂರಿಯಾನ್ನ 1 ಎಕರೆಗೆ ಹಾಕುವಂತದ್ದು. ಅಲ್ಲಿ ಇಲ್ಲ ಅಂದ್ರೆ ಅಮೋನಿಯಂ ಸಲ್ಫೇಟ್ ಅಂತ ಸಿಕ್ಕರೆ ಅದು 100 kg ಹಾಕುವಂತದ್ದು ಪ್ರತಿ ಎಕರೆಗೆ. ಆಮೇಲೆ 25 kg ಅಷ್ಟು MOP ಪೊಟ್ಯಾಶಿಯಂ,
1: ಮ್ಯೂರೇಟ್ ಪೊಟ್ಯಾಶಿಯಂ,
0: ಮ್ಯೂರೇಟ್ ಪೊಟ್ಯಾಶಿಯಂ ಇದನ್ನ ಕೊಡೋದ್ರಿಂದ ಏನಾಗತ್ತಂದ್ರೆ, ಒಂದು ಯೂರಿಯಾನ ಕೊಡೋದ್ರಿಂದ ಬೇರುಗಳ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಈ ಕಾಯಿಗಳು ಒಂದು ಬೆಳವಣಿಗೆ, ಗಿಡಗಳು ಕೂಡ ಸರಿಯಾಗಿ ಬೆಳವಣಿಗೆ ಆಗ್ಲಿಕ್ಕೆ ಇದೊಂದು ಒಳ್ಳೆ ನ್ಯೂಟ್ರಿಯಂಟ್ ಸರಿಯಾಗಿ ಸಿಗುತ್ತೆ.
1: ಅಂದ್ರೆ ಟೆಬಿಕೊನೋಸೋಲ್ ಪ್ರತಿ ಲೀಟರ್ ನೀರಿಗೆ 1 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಫ್ಲಾನೋಫಿಕ್ಸ್ ಮತ್ತೆ ಅಂಟನ್ನು ಕೂಡ ಹಾಕೊಂಡು ಸಿಂಪರಣೆ ಮಾಡೋದು ಬಹಳ ಮುಖ್ಯ.
0: ಹೌದು ಹೌದು,
1: ಚೆನ್ನಾಗಿ ಗಿಡದ ಎಲ್ಲ ಭಾಗಗಳು ನೆನೆಯ ರೀತಿಯಲ್ಲಿ.
0: ಹೌದು,
1: ಇದು ಈ ಕೊಳೆ ರೋಗಗಳ ನಿರ್ವಹಣೆ. ಅದು ಎರಡೂ ರೋಗಗಳಿಗೂ ಆಗುತ್ತಾ ಇದು?
0: ಇದು ಎರಡೂ ರೋಗಗಳಿಗೂ ಆಗುತ್ತೆ, ಆದ್ರೆ ಮುಂಜಾಗ್ರತೆ ಕ್ರಮ ತುಂಬಾನೇ ಮುಖ್ಯ. ಕ್ರಮಗಳನ್ನ ನಾವು ಅನುಸರಿಸಿದ್ದಲ್ಲಿ ಹೆಚ್ಚಿನ ಪ್ರಮಾಣದ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ.
1: ಇನ್ನೊಂದು ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ, ತಾವು ತಿಳಿಸಿದ್ದು ಮೈರೋಥೀಸಿಯಂ ಎಲೆಚುಕ್ಕೆ ರೋಗ ಅಂತ.
0: ಹೌದು,
1: ಇದು ಎಲ್ಲೆಲ್ಲಿ ಕಂಡು ಬರುತ್ತೆ?
0: ಈ ಮೈರೋಥೀಸಿಯಂ ಎಲೆಚುಕ್ಕೆ ರೋಗ ನಮ್ಮ ನರ್ಸರಿಗಳಲ್ಲಿ ಅಂದ್ರೆ ಪಾತಿಗಳಲ್ಲಿ ಕಂಡು ಬರುತ್ತೆ. ಅದಕ್ಕೆ ನಾವು ಕಾಂಡಕ್ಷಯ ಅಥವಾ ಮತ್ತೆ ಎಲೆಚುಕ್ಕೆ ರೋಗ ಅಂತ ಕರಿತೀವಿ.
1: ಹೌದು.
0: ಇದು ಮೈರೋಸಿಸ್

0: ಎನ್ನುವಂತ ಒಂದು ಶಿಲೀಂಧ್ರದಿಂದ ಬರುವಂತ ಒಂದು ರೋಗ.
1: ಓಹೋ ಹಾ ಹಾ ಹಾ
0: ಇದರಲ್ಲೂ ಕೂಡ ಹಾಗೇನೆ ನಿರಂತರವಾಗಿರುವಂತ ಮಳೆ
1: ಹಾ
0: ಇದ್ದಾಗ ನಮ್ಮ ಪಾಚಿಗಳಲ್ಲಿ ಇದು ಕಾಣಿಸಿಕೊಳ್ಳುತ್ತೆ.
1: ಅಂದ್ರೆ ಅವಾಗ ಏನು ಎಚ್ಚರಿಕೆ ವಹಿಸಬೇಕಾಗತ್ತೆ ನಾವು ಈ ರೋಗದ ವಿರುದ್ಧ?
0: ಇದು ಮಳೆಗಾಲ ಪ್ರಾರಂಭವಾದಾಗ ನರ್ಸರಿಯ ಒಂದು ಪಾಚಿಯಲ್ಲಿ
1: ಹಾ
0: ಕಾಫಿ ಗಿಡಗಳನ್ನ ಮಳೆಯಿಂದ ರಕ್ಷಿಸಲಿಕ್ಕೆ
1: ಹಾ
0: ಈ ಪಾರದರ್ಶಕ ಪಾಲಿಥಿನ್ ಹಾಳೆಯ ಒಂದು ಮೇಲ್ಛಾವಣಿ ಮಾಡಬೇಕು,
1: ಓಹ್, ಅದಕ್ಕೊಂದು ರೀತಿ ಆಶ್ರಯವನ್ನ ಕಲ್ಪಿಸಬೇಕು.
0: ಆಶ್ರಯ ಕಲ್ಪಿಸಬೇಕು.
1: ಹಾ
0: ಇದರಿಂದ ಪಾಚಿಯಲ್ಲಿರುವ ಕಾಫಿ ಸಸ್ಯಗಳು ಸತತವಾಗಿ ಮಳೆಯಲ್ಲಿ ನೆನೆಯೋದನ್ನ ತಪ್ಪಿಸಬಹುದು. ಇದು ಮುಖ್ಯವಾದ ಅಂಶನೇ.
1: ಹಾ ಹಾ ಹಾ ಹಾ
0: ಇದನ್ನು ಮಾಡಿದ್ರೆ
1: ಹಾ
0: ಈ ರೋಗ ಕಂಡು ಬರೋದು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ.
1: ಅಂದ್ರೆ ಇದು ಒಂದ್ ರೀತಿ ಎಲೆ ಚುಕ್ಕೆಯ ರೀತಿಯಲ್ಲೇ ಕಾಣಿಸ್ಕೊಳ್ಳೋದು.
0: ಹೌದು, ಎಲೆ ಚುಕ್ಕೆನೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಕಾಂಡಗಳ ಮೇಲೆ ಅದು ನೆಕ್ರೋಸಿಸ್ ಅಂತ ಕರಿತೀವಿ, ಕಾಂಡ ಕ್ಷಯ ಅಂತ ಕರಿತೀವಿ.
1: ಹೌದು ಹೌದು ಹೌದು, ಒಂದ್ ರೀತಿ
0: ಆಗ್ಬಿಡುತ್ತೆ, ಆ ಸಸಿ ಸತ್ತೇ ಹೋಗ್ಬಿಡುತ್ತೆ, ಅದನ್ನ ನಾವು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಅದು ಆರೋಗ್ಯಯುತವಾದ ಸಸಿ ಆಗೋ ಸಾಧ್ಯ ಇಲ್ಲ.
1: ಇದಕ್ಕೆ ಪರಿಹಾರ ಏನು ಅಂತೀರ? ನಿಯಂತ್ರಣಕ್ಕೆ ಏನ್ ಮಾಡಬಹುದು ಅಂತೀರಿ?
0: ಇದಕ್ಕೆ ನಿರ್ವಹಣಾ ಕ್ರಮ ಅಂತ ಈಗ ಮೊದಲೇ ತಿಳಿಸಿದಂತೆ ಇದು ಬಹಳ ಮುಖ್ಯವಾದದ್ದು. ಆಶ್ರಯ ಅಂತ ಹೇಳಿದ್ರಿ,
1: ಹೌದು ಹೌದು.
0: ಪಾರದರ್ಶಕ ಪಾಲಿಥಿನ್ ಹಾಳೆಯಿಂದ ಮೇಲ್ಛಾವಣಿಯನ್ನು ಮಾಡೋದು ಅದು ಬಹಳ ಮುಖ್ಯ. ಆಮೇಲೆ ತುಂಬಾ ಈ ರೋಗ ಏನು ಎಲೆ ಮೇಲೆ ಚುಕ್ಕೆ ಬಂದಿರುತ್ತೆ, ಆಮೇಲೆ ಈ ಪಾತಿಯಲ್ಲಿ ಎಲ್ಲೆಲ್ಲಿ ಗಿಡಗಳು ಕಾಂಡ ಕ್ಷಯವನ್ನು ಹೊಂದಿರುತ್ತೆ, ಆ ತರದ ಸಸ್ಯಗಳನ್ನ ತೆಗೆದ್ಬಿಟ್ಟು ನಾಶ ಮಾಡಬೇಕು ನರ್ಸರಿಯಿಂದ. ಸುತ್ತಮುತ್ತಲು ನರ್ಸರಿ ಜಾಗದಲ್ಲಿ ಯಾವುದೇ ತರದ ಕಳೆ ಗಿಡಗಳು ಬೆಳೆಯಲಾರದಂತೆ ನೋಡ್ಕೋಬೇಕು.
1: ಓಹೋ ಹಾ ಹಾ ಹಾ ಹಾ
0: ಆಮೇಲೆ ಸಿಂಪಲ್ನೆ ಮಾಡ್ಲಿಕ್ಕೆ ಶಿಲೀಂಧ್ರ ನಾಶಕಗಳಾದಂತ ಈ ಪ್ರೋಪಿಕೋನೆಸೋಲ್ 25 EC, ಇದು 1 ml 1 L ನೀರಂತೆ ಹಾಕಿ ಸಿಂಪರಣೆ ಮಾಡಬೇಕು. ಇದು ಮಾಡಿ ಒಂದು 25-30 ದಿನದ ಅಂತರದಲ್ಲಿ ಇನ್ನೊಂದು ಮ್ಯಾಂಕೋಸ್ EB75WP ಎನ್ನುವಂತದ್ದನ್ನ 2 g/L ನೀರಿಗೆ ಬೆರೆಸಿಬಿಟ್ಟು ಸಿಂಪರಣೆ ಮಾಡುವಂತದ್ದು 25-30 ದಿನ ತನಕ ಕೊಡ್ಬೋದು.
1: ಅಂದ್ರೆ ಒಂದು 3 ವಾರ ಆದ್ಮೇಲೆ?
0: ಹೌದು ಹೌದು.
1: ಅಂದ್ರೆ ಶಿಲೀಂಧ್ರ ನಾಶಕ ಬದಲಾಯಿಸಬೇಕು?
0: ಬದಲಾಯಿಸಬೇಕು, ಇಲ್ಲ ಅಂದ್ರೆ ನಾವು ನಿರಂತರವಾಗಿ ಪ್ರೊಪಿಕನೋಸಲ್ ಅನ್ನ ಬಳಸೋದ್ರಿಂದ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಆಮೇಲೆ ಅದಕ್ಕೆ ನಾವು ಫೈಟೋಟಾಕ್ಸಿಸಿಸ್ ಅಂತ ಅಂತೀವಿ, ಎಲೆಗಳು ಮುದುರಿದಂಗೆ ಆಗುತ್ತೆ. ಹೀಗಾಗಿ ನಾವು ಇದನ್ನ ತುಂಬಾ ಇಂಪಾರ್ಟೆಂಟ್ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ಪ್ರೊಪಿಕನೋಸಲ್ ಅನ್ನ ನಿರಂತರವಾಗಿ ಪದೇ ಪದೇ ಉಪಯೋಗಿಸಬಾರದು. ಪ್ರೊಪಿಕನೋಸಲ್ ಆದ್ಮೇಲೆ ಮ್ಯಾಂಕೋಸೆಬ್ ಅನ್ನೇ ಉಪಯೋಗಿಸ್ಬೇಕು, ಆಮೇಲೆ ಅದು 1 ml ಮಾತ್ರ ಉಪಯೋಗಿಸ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಹಾಕ್ಬಾರ್ದು.
1: ಏನಾದ್ರೂ ನಮ್ಮ ತೋಟದಲ್ಲಿ ಕಾಣಿಸ್ಕೊಂಡ್ರೆ ಏನ್ ಮಾಡಬಹುದು ಅಂತೀರಿ?
0: ಇದು ತೋಟದಲ್ಲಿ ಕಾಣಿಸ್ಕೊಳ್ಳಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಮೈರೋಸಿಸಮ್ ರೋಗನು ನಮ್ಮ ಕಾಫಿ ತೋಟದಲ್ಲಿರುವಂತಹ ಕಳೆಗಳು ಅಂದ್ರೆ ಈ ಕಸದ ಗಿಡಗಳು ಕಳೆಗಳಲ್ಲಿ ಕಾಣಿಸ್ಕೊಳ್ಳೋದು. ಎಲ್ಲಾ ತರದ ಕಳೆ ಗಿಡಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ.
1: ಓಹೋಹೋ,
0: ನಾವು ಈಗ ಹೊಸದಾಗಿ ಗಿಡ ನೆಟ್ಟಿರ್ತೀವಿ, ಹೊಸ ತೋಟ ಮಾಡಿರ್ತೀವಿ, 1 ವರ್ಷದ 2 ವರ್ಷದ ಗಿಡ ಇದ್ದಾಗ ನಾವು ಕಳೆಯನ್ನ ತೆಗೀಲಿಕ್ಕೆ ಈ ಮೆಕ್ಯಾನಿಕಲ್ ಮಷಿನ್ ಅನ್ನ ಕಳೆ ಮಾಡುವಂತ ಮಷಿನ್ ಅನ್ನ ಯೂಸ್ ಮಾಡಿದಾಗ ಉಪಯೋಗಿಸಿದಾಗ
1: ಅದೇ ಕಟ್ಟರ್ಸ್ ಅಂತೀವಲ್ಲ ಅದು,
0: ಹಾ ಬ್ರಷ್ ಕಟ್ಟರ್ಸ್ ಅಂತ ಕರಿತೀವಿ, ವೀಡ್ ಕಟ್ಟರ್ ಬ್ರಷ್ ಕಟ್ಟರ್ಸ್ ಅಂತ ಕರಿತೀವಿ.
1: ಹೌದು, ಕಡ್ಡಿಗಳೆಲ್ಲ ಸಿಡಿತಾ ಇರುತ್ತೆ.
0: ಹೌದು ಹೌದು. ಅವಾಗ ಏನಾಗುತ್ತೆ ಅಂತಂದ್ರೆ ಅದು ಆ ಕಳೆ ಗಿಡಗಳಲ್ಲಿ ಏನಿರುತ್ತೆ ಮೈರೋಸಿಸಮ್, ಅದು ಈ ಕಳೆಯನ್ನ ಕೊಚ್ಚುವ ಯಂತ್ರವನ್ನು ಉಪಯೋಗಿಸಿದಾಗ ಅದರಲ್ಲಿಂದ ಅದು ಇನಾಕ್ಯುಲಮ್ ಅಂದ್ರೆ ಶಿಲೀಂಧ್ರ ಈ ಕಾಫಿ ಗಿಡಗಳ ಮೇಲೆ ಬಿದ್ದ್ಬಿಡುತ್ತೆ.
1: ಓಹೋಹೋ,
0: ಆವಾಗ ಇದು ರೋಗನು ಕಾಣಿಸ್ಕೊಳ್ಳಕ್ ಪ್ರಾರಂಭ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಕಳೆ ಕೊಚ್ಚುವ ಯಂತ್ರ ಉಪಯೋಗಿಸಬಾರ್ದಂತಲ್ಲ, ಇದನ್ನ ನಾವು ಮಳೆಗಾಲದಲ್ಲಿ ಮಾತ್ರ ಉಪಯೋಗಿಸಬಾರ್ದು. ಯಾಕಂತಂದ್ರೆ ಮಳೆಗಾಲದಲ್ಲಿ ಈ ರೋಗನು ಇರುತ್ತೆ, ಆಮೇಲೆ ಇದಿರಲ್ಲ, ಆ ಮಳೆಗಾಲದಲ್ಲಿ ಇದನ್ನ ಏನ್ ಮಾಡ್ಬೇಕಂತಂದ್ರೆ ನಾವು ಮ್ಯಾನ್ಯುವಲಿ ಅಂದ್ರೆ ಕೈಯಿಂದನೇ ಇದು ಮಾಡೋದು ಒಳ್ಳೇದು. ಈ ಯಂತ್ರವನ್ನು ಉಪಯೋಗಿಸಿದಾಗ ಅದರದ್ದು ಹರಡುವಿಕೆ ತುಂಬಾ ಹೆಚ್ಚಾಗಿ ಈ 2 ವರ್ಷದ ತೋಟಗಳಲ್ಲಿ ಆಗಿರ್ಬೋದು, ಆಮೇಲೆ ಈ ಪಾತಿ ರೋಡ್ ಇರುತ್ತಲ್ಲ ಅಂದ್ರೆ ನಡೆಯುವಂತ ಭಾಗದಲ್ಲಿ,
1: ಹೌದು,
0: ಅಲ್ಲಿರುವಂತದ್ದನ್ನು ಕೂಡ ಆ ಹತ್ತು ಅಂದ್ರೆ ಬಾರ್ಡರ್ ಲೈನ್ಸ್ ಅಲ್ಲಿ ಏನಿರುತ್ತೆ ಅಲ್ಲೂ ಕೂಡ ಇದು ಕಾಣಿಸುತ್ತೆ.
1: ಓಹೋ, ಅಂದ್ರೆ ಕೈಯಿಂದ ನಾವು ಕೊಚ್ಚುವಂತ ಕತ್ತಿಗಳನ್ನೇ ಬಳಸಿ ಕೊಚ್ಚಬೇಕಾಗತ್ತೆ.
0: ಹೌದು, ನಾವು ಕತ್ತಿಯಿಂದನೇ ಕತ್ತಿ ಡಬ್ಬೆಯಿಂದನೇ ಕಳೆಯನ್ನ ಮಳೆಗಾಲದಲ್ಲಿ ತೆಗೆಯೋದು ಬಹಳ ಮುಖ್ಯ. ಈ ತರದ ಯಂತ್ರಗಳನ್ನು ಉಪಯೋಗಿಸಿದಾಗ ಹರಡಲಿಕ್ಕೆ ಕಾರಣ ಆಗುತ್ತೆ.
1: ಒಟ್ಟಾರೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ, ಈ ಮಳೆಗಾಲದ ಕಾಫಿ ರೋಗಗಳ ಬಗ್ಗೆ?
0: ಈ ಮಳೆಗಾಲದ ಕಾಫಿ ರೋಗಗಳು ಅಂತಂದ್ರೆ ಇವುಗಳು ಬರದಂತೆ ನಾವು ಮುಂಜಾಗ್ರತೆ ಕ್ರಮವನ್ನು ವಹಿಸೋದು ಅತ್ಯಂತ ಮುಖ್ಯ.
1: ಹಾ ಹಾ ಹಾ
0: ಮುಂಜಾಗ್ರತೆ

0: ಕಾರ್ಯಕ್ರಮವನ್ನು ವಹಿಸಿಕೊಂಡ್ರೆ ನಮ್ಮ ತೋಟದಲ್ಲಿ ರೋಗದ ತೀವ್ರತೆ, ಯಾವುದೇ ರೋಗ ಇರಲಿ, ಮಳೆಗಾಲದಲ್ಲಿ ಕಂಡು ಬರುವಂತ ಈ ಮೂರು ರೋಗಗಳನ್ನ ಹೇಳಿದ್ರಲ್ಲ,
1: ಹೌದು
0: ಈ ರೋಗಗಳು ಅತ್ಯಂತ ಸರಿಯಾಗಿ ನಿರ್ವಹಣೆ ಮಾಡಿ ಒಳ್ಳೆ ಇಳುವರಿನ ಪಡೀಲಿಕ್ಕೆ ಮುಂಜಾಗ್ರತೆ ಕ್ರಮಗಳು, ಬೇಸಾಯ ಕ್ರಮಗಳು ತುಂಬಾ ಮುಖ್ಯ. ಆಮೇಲೆ ಬೋರ್ಡೋ ದ್ರಾವಣ ಸಿಂಪರಣೆ ಮಳೆಗಾಲದ ಪೂರ್ವದಲ್ಲಿ ಸರಿಯಾಗಿ ಎಲ್ಲ ಎಲೆಗಳ ಭಾಗ ಇರ್ಬೋದು, ಮೇಲ್ಭಾಗ, ಎಲೆಗಳ ತಳಭಾಗ, ಕಾಯಿಗಳ ಭಾಗ ಎಲ್ಲದಕ್ಕೂ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಈ ನಿರ್ವಹಣೆ ಕ್ರಮಗಳನ್ನ ನಾವು ಅನುಸರಿಸಿಕೊಂಡ್ರೆ ಈ ರೋಗವನ್ನ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ.
1: ಆತ್ಮೀಯ ಕಾಫಿ ಬೆಳೆಗಾರರೇ, ತಮಗೆ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರನ್ನು ಸಂಪರ್ಕಿಸಿ ಅವರಿಂದ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳ್ಕೋಬೇಕು ಅಂತಂದರೆ ಅವರ ದೂರವಾಣಿ ಸಂಖ್ಯೆ 9591389534. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9591389534. ತುಂಬ ಸಂತೋಷ ಡಾಕ್ಟರ್ ಸಂತೋಷ್ ರೆಡ್ಡಿ ಅವರೇ, ತಾವು ಇದುವರೆಗೂ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಯಿಂದ 25,500 ರೂಪಾಯಿಗಳು, ಅರೇಬಿಕಾ ಚೆರಿ 13,700 ರೂಪಾಯಿಯಿಂದ 15,000 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೊಬೆಸ್ಟಾ ಚೆರಿ 10,000 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆಲ್ಲರಿಗೂ ನಮಸ್ಕಾರ.

0: अरे ये कस्टमर कह रही ली थे। मैडम
1: हेली
0: ये केवाईसी अपडेट गागी ननगे पदे पदे मैसेज याक बरती थे।
1: ये केंद्र बैंकिंग सेवे कड़ी गागी समय के सरियागी केवाईसी अपडेट मार्स पे को।
0: आदर इधनु हेक मरो दो।
1: गुरुतु अथवा विलास दली यावदे बदलावने इल दिद्रे निम्म बैंक अथवा एटीएम अथवा बिजनेस करेस्पोंडेंट अंद्रे बीसी पड़ी होगी बैंक नली नोंदायिसलाद ईमेल मोबाइल नंबर मोबाइल बैंकिंग आप अथवा पत्र द मूलक अदर डिक्लेरेशन नीडी।
0: हौदा ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ
2: ಜಾಣರಾಗಿರಿ ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 7:19:40. ನಿಧನ ಸುದ್ದಿ. ಚೇರಂಬಾಣೆ ಬೆಂಗೂರು ಗ್ರಾಮ ಹತ್ರ ಪೊನ್ನಚೆಟ್ಟಿರ ಪೌತಿ ಚೆಟ್ಟಿಚ್ಚ ರಾಜು ಅಂಗಡ ಪೊಣ್ಣ ಅವಣ್ಣಿ ದೇಜವ್ವ ಅಂಗ ಇಂದು ಮಜ್ಜಣ ಮರಣಪಟ್ಟಿತ್ತು. 91 ಬಯತ್ರ ಪೊನ್ನಚೆಟ್ಟಿರ ಅವಣ್ಣಿ ದೇಜವ್ವ ಅಂಗಡ ತಾಮನೆ ಕೂಪದಿರ ಬೆಟ್ಟತೂರು ಗ್ರಾಮ ಚಾವು ಕೋಟೋ ಒಕ್ಕ ಬಲ್ಯ ಮನೆಯಲ್ಲಿ ದಪನ ಕಾರ್ಯ. ನಾಳೆ ಮಜ್ಜಣ ಬೆಂಗೂರು ಗ್ರಾಮ ಹತ್ರ ಒಕ್ಕ ತೂಟಂಗಳತ್ತು ನಡಪ. ಪೇರೂರು ಗ್ರಾಮದ ಪಂದೇಟು ಕಾಲನಿ ಅರಮನೆ ಪಾಲೇರ ಸುಬ್ಬಯ್ಯ ಸುಬ್ಬ ವಯಸ್ಸು 78 ಇವರು ಇಂದು ನಿಧನರಾಗಿದ್ದು. ಪಾಲೇರ ಸುಬ್ಬಯ್ಯ ಸುಬ್ಬ ಇವರ ಅಂತ್ಯ ಸಂಸ್ಕಾರ ನಾಳೆ ಮಧ್ಯಾಹ್ನ 1 ಗಂಟೆಯ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಿಕ್ಕಿರಳ್ಳಿ ಕಾರಳನ ಅಜ್ಜಮಕ್ಕಡ ಸುಬ್ಬಯ್ಯ ತಂಡ 9ನೇ ಬಯತ್ಲು ಇಂದು ಪೊಲಂಜತಿಕ್ಕು ಮರಣಪಟ್ಟಿತ್ತು. ಅಜ್ಜಮಕ್ಕಡ ಸುಬ್ಬಯ್ಯ ಇಂಗಡ ಆಖಿರಿ ಕಾರ್ಯ ನಾಳೆ 12 ಗಂಟೆ ಮೀದ ಕಿಕ್ಕಿರಳ್ಳಿ ಒಕ್ಕ ತೋಟಂಗಳತ್ತು ನಡಪ. ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಒತ್ತಾಯರು ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಎಸ್ಐಆರ್ 2026 ಪರಿಷ್ಕೃತ ವೇಳೆ

0: ಪಟ್ಟಿನ ಕರಡು ಮತದಾರ ಪಟ್ಟಿನ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರರಾವ್ ಇಂದು ಬಿಡುಗಡೆ ಮಾಡಿದರು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಒಟ್ಟಿಗೆ ಇಂದು ನಡೆದ ಸಭೆ ಸಂದರ್ಭದಲ್ಲಿ ಮಾತನಾಡಿ 567 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು 458,003 ಮತದಾರನ ಒಳಗೊಂಡಿರುವ ಮಾಹಿತಿ ನೀಡಿದರು. ಇಂದೊಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣ ಸಲ್ಲಿಸಕ್, ಹೆಸರು ಸೇರಿಸುವುದು, ತೆಗೆಯದು, ಪಿಡಬ್ಲ್ಯೂ ಗುರುತು ಮಾಡಿಕೆ ನಿಗದಿತ ನಮೂನೆಯಲ್ಲಿ ಸಲ್ಲಿಸಕ್, ಅಕ್ಟೋಬರ್ 22ರವರೆಗೆ ಹಕ್ಕು ಮತ್ತೆ ಆಕ್ಷೇಪಗಳನ್ನು ವಿಲೇವಾರಿಗೆ ಅವಕಾಶ ಉಟ್ಟು ಅಕ್ಟೋಬರ್ 27ರಂದು ಆಖೇರಿ ಮತದಾರರ ಪಟ್ಟಿನ ಪ್ರಕಟಿಸಲಾದಂತೆ ಜಿಲ್ಲಾಧಿಕಾರಿಯವರು ಹೇಳಿದರು. ಗೋಣಿಕೊಪ್ಪಲ್ನ ಐಸಿಎಆರ್ ಕೆವಿಕೆ ಕೊಡಗು ವತಿಯಿಂದ ಸಾಕುಪ್ರಾಣಿಗಳಿಗೆ ಅದ ನಾಯಿ ಮತ್ತೆ ಕೊತ್ತಿಗಳಿಗೆ ಪುಕ್ಸಟೆ ಆಂಟಿರೇಬಿಸ್ ಲಸಿಕೆ ನೀಡುವ ಅಭಿಯಾನನ ನಾಳೆ ಅಲ್ಲಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು 3 ತಿಂಗಳ ಮೇಲಿರುವ ಎಲ್ಲ ನಾಯಿಗ ಮತ್ತೆ ಕೊತ್ತಿಗಳಿಗೆ ಆರೋಗ್ಯ ಮತ್ತೆ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ಸೆಪ್ಟೆಂಬರ್ 7ರಂದು ಪೊನ್ನಂಪೇಟೆ ಪಶು ಆಸ್ಪತ್ರೆಯಲ್ಲಿ, ತಾರೀಖು 10ರಂದು ಶ್ರೀಮಂಗಲ ಪಶು ಆಸ್ಪತ್ರೆಯಲ್ಲಿ ಹೊತ್ತರೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಲಸಿಕಾ ಕಾರ್ಯಕ್ರಮ ನಡೆದಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಎಲ್ಲ ನ್ಯಾಯಾಲಯಗಳಲ್ಲಿರುವ ರಾಜಿಯಾಗುವಂತಹ ಬಾಕಿ ಪ್ರಕರಣಗಳನ್ನು ಮಧ್ಯಸ್ಥಗಾರಿಕೆ ಮೂಲಕ ಇತ್ಯರ್ಥಪಡಿಸಿಕೆ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗ ಸರ್ವೋಚ್ಚ ನ್ಯಾಯಾಲಯ. ಇವು ದೇಶದ ಎಲ್ಲ ಕಡೆಗಳಲ್ಲಿ ಡಿಸೆಂಬರ್ 30ರವರೆಗೆ ವಿಶೇಷ ಮಧ್ಯಸ್ಥಗಾರಿಕಾ ಅಭಿಯಾನ 3.0 ಮಧ್ಯಸ್ಥಿಕೆ ರಾಷ್ಟಕ್ಕಾಗಿ ತೆಳುವ ಅಭಿಯಾನನ ಈಗಾಗಲೇ ಚಾಲನೆ ನಡೆಸಲಾಗಿತ್ತು. ಈ ಅಭಿಯಾನದ ಪ್ರಯೋಜನ ಪಡ್ಕೊಳ್ಳುವಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಅವು ಹೇಳಿದರು. ಗೃಹ ರಕ್ಷಕ ದಳದ ಮಡಿಕೇರಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾಗಿ ಪಿಎಸ್ ಸೂರಜ್ ಅವು ಸರ್ಕಾರದ ಆದೇಶದಂಗೆ ಕೊಡಗು ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಶಕರಾಗಿ ನೇಮಕ ಆಗಿದ್ದು ಇದೇ ತಿಂಗಳ 19ರಂದು ಅಧಿಕಾರನ ವಹಿಸಿಕೊಂಡೊಳ್ಳತೇಳಿ ಗೃಹ ರಕ್ಷಕ ದಳದ ಕಮಾಂಡೋ ಹೇಳಿಳು. ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ಗೌಡ ಜನಾಂಗದ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದ್ದು ಸೆಪ್ಟೆಂಬರ್ 15ರೊಳಗೆ ಅರ್ಜಿನ ಹಾಕಕ್ಕೆ. 10ನೇ ತರಗತಿ ಪಿಯುಸಿ ಹಾಗೆ ಕೆಸಿಇಟಿಲಿ 1,000 ರ್ಯಾಂಕ್ ಒಳಗೆ, ಎನ್ಇಟಿಲಿ 5,000 ರ್ಯಾಂಕ್ ಇದ್ದವು ಪ್ರತಿಭಾ ಪುರಸ್ಕಾರ ಪಡೆಯಕ್ಕೆ ಅವಕಾಶ ಉಟ್ಟು, ವೈದ್ಯಕೀಯ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಲಿ ರ್ಯಾಂಕ್ ಪಡೆದವು, ಹಾಗೆ ಕ್ರೀಡೆ ಕಲೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಳ್ಳೆ ಪ್ರದರ್ಶನ ತೋರಿಸಿದವು. ಅರ್ಜಿನ ಎಲ್ಲ ದಾಖಲೆಗಳೊಟ್ಟಿಗೆ ವಿದ್ಯಾಸಂಘದ ಕಚೇರಿಗೆ ನೀಡಕತ್ತೇಳಿ ಅಧ್ಯಕ್ಷರಾದ ಅಂಬೆಕಲ್ ನವೀನ್ ಅವರು ಹೇಳಲು. ಕೊಡಗು ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟಿದ ದಿನದಂದು ಕ್ರೀಡಾ ದಿನಾಚರಣೆ ಪ್ರಯುಕ್ತ ತಾರೀಖು 27ರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಳಾಂಗಣ ಕ್ರೀಡಾಂಗಣದಲ್ಲಿ 14 ವರ್ಷದ ಒಳಗಿರುವ ಹೈದಗುಡೆಗಳಿಗೆ ಮತ್ತು 15 ವರ್ಷದ ಮೇಲಿರುವ ಎಲ್ಲವಕ್ಕೂ ಮುಕ್ತ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿನ ಆಯೋಜನೆ ಮಾಡಲಾಗುತ್ತಿದ್ದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಲು. ರಾಷ್ಟೀಯ ಕಾನೂನು ಸೇವೆಗಳ ಮತ್ತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಂಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೆ ಎಲ್ಲ ನ್ಯಾಯಾಲಯಗಳಲ್ಲಿ ಸೆಪ್ಟೆಂಬರ್ 19ರಂದು ರಾಷ್ಟೀಯ ಲೋಕ ಅದಾಲತ್ ನಡೆದ ಅಂತೇಳಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೆ ಸದಸ್ಯ ಕಾರ್ಯದರ್ಶಿ ಶುಭಾವು ಹೇಳಲು. ನವೆಂಬರ್ 9ನೇ ತಾರೀಖಂದು ಕಕ್ಕಬೇಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ದೇಶ ಕಟ್ಟು ಜಾರಿಯಾದೆ, ಅಂದೇ ಹುತ್ತರಿಗೆ ಕದರು ತೆಗೆಯುವ ದಿನ ಹಾಗೆ ಗಳಿಗೆಯನ್ನು ನಿಗದಿಯಾದೆ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿಯು ಹಾಗೆ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಎಸ್ ಪೊನ್ನಣ್ಣ ಹಾಗೆ ಶಾಸಕರಾದ ಡಾಕ್ಟರ್ ಮಂಥರ್ಗೌಡ ಅವರು ಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಮಳೆಗಾಗಿ ವಿಶೇಷ ಪೂಜನೆ ಸಲ್ಲಿಸಿದರು. ಮತ್ತೆ ಮಾತಾಡಿ ಅವ್ವ ಕಾವೇರಿ ಹಾಗೆ ಶ್ರೀ ಇಗ್ಗುತಪ್ಪ ಪುಣ್ಯನಲ್ಲಿ ಮಳೆಯಾದಲ್ಲಿ ನಾಡಿನ ಜಲಾಶಯ ತುಂಬಿ ಕುಡಿಯಕ್ಕೆ ನೀರು ಸಿಕ್ಕಿದೆ, ಹೀಗಾಗಿ ಮುಂದಿನ ದಿನಗಳಲ್ಲಿ ಮಳೆಯಾಗಲಿದೆ ಅವರು ಪ್ರಾರ್ಥಿಸಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲಿಗೆ ಹೊಸದಾಗಿ ಜಾರಿಯಾಗಿರುವ ವಿಕಸಿತ ಭಾರತ ಗ್ಯಾರಂಟಿ ಫಾರ್ಮ್ ರೋಜ್ಗಾರ್ ಮತ್ತು ಅಜೀವಕ್ ಮಿಷನ್ ಗ್ರಾಮೀಣ 2026 ಯೋಜನೆಯಲ್ಲಿ ಎಲ್ಲ ಜಿಲ್ಲೆ ಕಡೆಗಳಲ್ಲಿ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಜಾಬ್ ಕಾರ್ಡ್ ಮೇಳ ನಡೆದಿರುತ್ತೇಳಿ ಕೊಡಗು ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ಹೇಳಲು. 2026-27ನೇ ಸಾಲಲ್ಲಿ ಐಐಟಿ ಸಂಸ್ಥೆಯಲ್ಲಿ ಓದುತ್ತಿರುವ ಕರ್ನಾಟಕ ರಾಜ್ಯ ಅರ್ಹ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ಮೂಲಕ ಪ್ರೋತ್ಸಾಹ ಧನ ಸೇವಾ ಸಿಂಧ್ ಪೋರ್ಟಲ್ಲಿ ಅರ್ಜಿ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಾಕಿಕೆ ಅಕ್ಟೋಬರ್ 31 ಆಖೇರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತು.
1: ಸುದ್ದಿ ಚಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ

0: ನದಿಗಳನ್ನು ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯು ಪಿ ಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
3: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
5: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
4: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
7: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
8: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
9: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
8: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ.
10: ಫೋನ್ 2255571.
11: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
12: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
13: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
12: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
14: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
15: ಆಗಸ್ಟ್ 14 ನಿಧನರಾದ ಭಾಗಮಂಡಲ ದೇವಂಗೋಡಿ ದಿವಂಗತ ಮಾಚಯ್ಯನ ಅವರ ಪತ್ನಿ ದೇವಕಿ ಅವರ ತಿಥಿ ಕರ್ಮಾಂತರ ಇದೇ 25. ನಾಳೆ ಮಂಗಳವಾರ ಪೂರ್ವಾಹ್ನ 11 ಭಾಗಮಂಡಲದಲ್ಲಿರುವ ಲ್ಯಾಂಬ್ ಸೊಸೈಟಿ ಸಭಾಂಗಣದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಗ ಚಂದ್ರಶೇಖರ್ ಡಿಎಂ, ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
16: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
17: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
18: ಸುದ್ದಿ ಸಮಾಚಾರ ಓದಿನೋಳು ಚಟ್ಟಂಗಡ ರವಿ ಸುಬ್ಬಯ್ಯ. ಮತದಾರಂಗಡ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ದಂಡಾಯಿತಿ 26 ಪರಿಷ್ಕರಣೆ ಮಾಡಿದ ಕರಡು ಪಟ್ಟಿನ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್ ಇಂದು ಬಳಿ ಬರ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಲು ರಾಜಕೀಯ ಪಕ್ಷಕಾರರ ಕೂಡ ನಡೆದ ಸಭೆಯಲ್ಲಿ ಕೊಡಗಲು 405,893 ಮತದಾರಂಗ ಉಂಟು. ಇದ್ದು 198,294 ಆನಾಳು ಪಿಂಜ 2,07,505 ಪೊನ್ನಾಳು ಪಿಂಜ 4 ಇತರ ಮತದಾರಂಗ ಉಂಟು. ವಿಧಾನಸಭಾ ಕ್ಷೇತ್ರ ಪೋಲೆ ಮಡಿಕೇರಿ ಕ್ಷೇತ್ರದ 209,115 ಇದತ್ತು 107,797 ಪೊನ್ನಾಳು 101,316 ಆನಾಳು ಮತದಾರಂಗ ದಂಡಾಳು ಇತರ ಮತದಾರಂಗ ಪಿಂಜ 295 ಮತಗಟ್ಟೆ ಉಂಟು. ವಿರಾಜಪೇಟೆ ಕ್ಷೇತ್ರದ 196,698 ಇದ್ದು 96,978 ಆನಾಳು 99,708 ಪೊನ್ನಾಳು ದಂಡಾಳು ಇತರ ಮತದಾರಂಗ ಪಿಂಜ 292 ಮತಗಟ್ಟೆ ಉಂಟು ಎಂದು ಗುರುತಿಸಿಟ್ಟಿತು ಎಂದು ಜಿಲ್ಲಾಧಿಕಾರಿ ಅರಿಸಿಟ್ಟಿತು. ಇಂದಿಜ ಸೆಪ್ಟೆಂಬರ್ 23 ಆಕ್ಷೇಪಣೆ ಇಂಜಕ್ಕೆ ಅರ್ಜಿ ಇಡಲು ಪೆದಕೂಟೋ ಪೆದಗಡುಪೋ ತಿದ್ದುವಕ್ಕೆ ವರ್ಗಾವಣೆ ಎಪಿಕ್ ಕಾರ್ಡ್ ಬದಲು ಮಾಡುವ ಪಿಂಜ PWD ಗುರುತು ಮಾಡೋಕೆ ಗೊತ್ತು ಮಾಡಿದ ಫಾರಂಲ್ಲಿ ಅರ್ಜಿ ಇಡಲು. ಅಕ್ಟೋಬರ್ 20 ಸೂಚನೆ ಹಕ್ಕು ಪಿಂಜ ಆಕ್ಷೇಪಣೆ

0: ಅನುದಾನ ಸರಿ ಮಾಡುವ ಅವಕಾಶ ಉಂಟು. ಈ ಅವಕಾಶತನ್ನು ಬಳಸಿಕೊಳ್ಳುವುದು ಜಿಲ್ಲಾಧಿಕಾರಿ ಅರಿಚಿಟ್ಟಿದೆ. ಕೊಡಗು ಕೆನಲ್ ಕ್ಲಬ್, ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರ, ಕೊಡಗು ಕರ್ನಾಟಕ ಪಶು ವೈದ್ಯಕೀಯ ಸಂಘದ ಕೂಟ ಆದ ಮೇಲೆ ಪೊನ್ನಪೇಟೆ ತಾಲೂಕರ ಬರಬರ ಜಾಗದ ರೇಬಿಸ್ ಕಾಯಿಲೆಗೆ ಸಂಬಂಧಪಟ್ಟ ಜಾಗೃತಿ ಶಿಬಿರ ಪಿಂಜ ಚೂದ್ ಮದ್ದು ಕೊಡಪ ಕಾರ್ಬಾರ ಶಿಬಿರ ಏರ್ಪಾಡು ಮಾಡಿತು. ನಾಳೆ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಸೆಪ್ಟೆಂಬರ್ 7 ಬಾಳೆಲೆ ಪಿಂಜ ಪೊನ್ನಪೇಟೆ ಪಶು ವೈದ್ಯಕ ಆಸ್ಪತ್ರೆಯಲ್ಲಿ, ಸೆಪ್ಟೆಂಬರ್ 8 ಬಾಳೆಲೆ ಪಿಂಜ 10 ಶ್ರೀಮಂಗಲ ಪಶು ಆಸ್ಪತ್ರೆಯಲ್ಲಿ ಪೊಲಾಕ 9 ಮಧ್ಯಾಹ್ನ 1 ತನಕ ಈ ಕಾರ್ಬಾರ ನಡಪ. ರೇಬಿಸ್ ಚಾವು ಬೊಪ್ಪ ಕಾಯಿಲೆ ಆನನುಂಡು ಒಮ್ಮ ರೋಗ ಲಕ್ಷಣ ಕಂಡ ಪಿಂಜ ಮನುಷ್ಯ ಪಿಂಜ ಪ್ರಾಣಿಗೆ ಚಿಕಿತ್ಸೆ ಇಲ್ಲ. ಮಿಂಜಲೆ ಮದ್ದು ಮಾಡಿ ಎಂಡಕ್ಕೆ ಮಾತ್ರ ಕಾಯಿಲೆ ಬರತನಕ್ಕೆ ತಡ್ಕೊಲು ಆನುಂಡು ಇರಾದೇಳು ಈ ಬಣ್ಣ ಶಿಬಿರತರ ಪ್ರಯೋಜನ ಪಡೆದವನುದು ಅರಿಚಿಟ್ಟಿದೆ. ಗೃಹ ರಕ್ಷಕ ದಳತರ ಮಡಿಕೇರಿ ಉಪವಿಭಾಗ ಪೊಲೀಸ್ ಉಪಾಧ್ಯಕ್ಷಗಳಾದ ಪಿ ಎಸ್ ಸೂರಜನಿಂಗ ಸರ್ಕಾರದ ಆದೇಶ ಪೋಲೆ ಕೊಡಗು ಜಿಲ್ಲೆ ಗೃಹ ರಕ್ಷಕ ದಳತರ ಸಮಾದೇಷ್ಟ ಆಯಿತು ಆಯ್ಕೆ ಆಯಿತು ಅಧಿಕಾರ ವಹಿಸಿಕೊಂಡಿತು ಎಂದು ಗೃಹ ರಕ್ಷಕ ದಳತರ ಕಮಾಂಡರ್ ಅರಿಚಿಟ್ಟಿತು. ರಾಷ್ಟ್ರೀಯ ಕಾನೂನು ಸೇವೆ ಪ್ರಾಧಿಕಾರ ಪಿಂಜ ಕರ್ನಾಟಕ ಕಾನೂನು ಸೇವೆ ಪ್ರಾಧಿಕಾರತರ ನಿರ್ದೇಶನ ಪೋಲೆ ಎಲ್ಲ ನ್ಯಾಯಾಲಯದಳ ರಾಜಿ ಆಪಂತ ಪುಕಾರು ಬಾಕಿ ಉಳ್ಳನ ಮಧ್ಯಸ್ಥಿಕೆ ಮಾಡಿದ್ದು ವ್ಯಾಜ್ಯತನ ತೀರ್ಥಕ್ಕೂ ಸುಪ್ರೀಂ ಕೋರ್ಟರ ಗೌರವ ಮುಖ್ಯ ನ್ಯಾಯಮೂರ್ತಿ ಹಿಂಗ ಇಡೀ ದೇಶದ ಈ ತಿಂಗಳ 1 30 ತಾರೀಕಿನ ನಡೆದೋಕ್ಕೂ ಮೊಳಿ ಇಟ್ಟಿತು. ಈ ವಿಶೇಷ ಮಧ್ಯಸ್ಥಗಾರಿಕಾ ಅಭಿಯಾನದ ಇರಾದೇವಳು ತಂಗಡ ವ್ಯಾಜ್ಯತನ ತೀರ್ಥವಲ್ಲೊಂದು ಕಾನೂನು ಸೇವೆ ಪ್ರಾಧಿಕಾರತರ ಸದಸ್ಯ ಕಾರ್ಯದರ್ಶಿ ಪಿಂಜ ಪೆರಿಯ ಸಿವಿಲ್ ನ್ಯಾಯಾಧೀಶ ಶುಭ ಅರಿಚಿಟ್ಟಿತು. ಪಾಡಿಶ್ರೀ ಯುಗತಪ್ಪಣ ಸ್ಥಾನದ ಇದೇ ನವೆಂಬರ್ 9 ತಾರೀಕರಂದು ದೇಶ ಕಟ್ಟಿಡುವ ಅಂದಿಂಜ 15 ದಿನಕ್ಕೆ ತನ ಯುಗತಪ್ಪಂಡ ದೇಶ ಕಟ್ಟಿಪ್ಪ. ದೇಶ ಕಟ್ಟಿಡುವ ನವೆಂಬರ್ 9 ತಾರೀಕರಂದು ಪುತ್ತರಿ ಕದ್ದಿಡಪ ದಿನ ಪಿಂಜ ನೇರ ಗಳಿಗೆಯನ್ನು ನಿರ್ಕ ಮಾಡುವ ಅಂದು ಗೊತ್ತಾಯಿತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲಕ್ಕೆ ಪುದಿಯದಾಯಿತು ಗೊತ್ತು ಮಾಡಿದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ಮ್ ರೋಜ್ಗಾರ್ ಪಿಂಜ ಅಜೀವಿಕ ಮಿಷನ್ ಗ್ರಾಮೀಣ ದಂಡಾರ್ಥ 26 ಯೋಜನೆ ಗೊತ್ತನಕ್ಕೆ ಕೊಡಗರ ಎಲ್ಲ ಜಾಗತ್ತು ಸೆಪ್ಟೆಂಬರ್ 15 ಜಾಬ್ ಕಾರ್ಡ್ ಮೇಳ ನಡಪಂದು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅರಿಸಿಟ್ಟಿದೆ. ನಾಪುಕರ ಪೊನ್ನಾಡು ರೈತ ಉತ್ಪಾದಕ ಸಂಸ್ಥೆ FPO ಮಾರ್ಕೆಟ್ ವಿಭಾಗದ ರಾಜ್ಯ ಮಟ್ಟದ ಶ್ರೇಷ್ಠತಾ ಪ್ರಶಸ್ತಿ ಪಡೆದಿತ್ತು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಅರಿಚಿಟ ಸಂಸ್ಥೆಯ ಅಧ್ಯಕ್ಷ ಅಪ್ಪಚಿಟ್ಟಮಂಡ ಮನು ಮುತ್ತುಪಣಿಂಗ ಬೆಂಗಳೂರು ರೈತ ಉತ್ಪಾದಕ ಸಂಸ್ಥೆಯ ಕೇಂದ್ರತೆ ಏರ್ಪಾಡು ಮಾಡಿದ್ದೆ. ಸಂಸ್ಥೆಯ 9 ಕಾಲತರ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಪೊನ್ನಾಡು ರೈತ ಉತ್ಪಾದಕ ಸಂಸ್ಥೆಗೆ ಈ ಪ್ರಶಸ್ತಿ ಕಿಟ್ಟಿತು ಎಂದು ಅರಿಚಿಟ್ಟಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತಿಳಿದು
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು ಶೇಕಡಾ 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ. ಈ ಸಭೆಯು ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ ಮತ್ತು ಮುಂಬರುವ ಉನ್ನತ ಮಟ್ಟದ ಶೃಂಗಸಭೆಗಳ ಮೇಲೆ ಕೇಂದ್ರೀಕರಿಸಿದೆ.

ಸಭೆಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತ ರಷ್ಯಾ ಪಾಲುದಾರಿಕೆಯಲ್ಲಿ ವಿಶೇಷವಾಗಿ ಆರ್ಥಿಕ ಸಹಕಾರ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಬಲವಾದ ಮತ್ತು ಬೆಳೆಯುತ್ತಿರುವ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಅಂತರ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶವನ್ನು ಡಾ ಎಸ್ ಜೈಶಂಕರ್ ಅವರು ಸಕಾರಾತ್ಮಕವೆಂದು ಬಣ್ಣಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವರು ರಷ್ಯಾದ ಮೊದಲ ಉಪ ಪ್ರಧಾನಮಂತ್ರಿ ಡೆನಿಸ್ ಮಾಂಟುರೋವ್ ಅವರೊಂದಿಗೆ ಮಾಸ್ಕೋದಲ್ಲಿ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಕುರಿತ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಭಾರತವು ಕನಿಷ್ಠ 8-9 ದೇಶಗಳ ಗುಂಪುಗಳು ಹಾಗೂ ಪ್ರತ್ಯೇಕ ರಾಷ್ಟಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದು, ಇವು ಒಟ್ಟಾರೆ ಹೆಚ್ಚುವರಿಯಾಗಿ 15 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯನ್ನು ಹೊಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಭಾರತದ ಮುಕ್ತ ವ್ಯಾಪಾರ ಒಪ್ಪಂದಗಳು ಅಂತಿಮವಾಗಿ ಜಾಗತಿಕ ವ್ಯಾಪಾರದ ಸುಮಾರು 75% ಭಾಗವನ್ನು ಒಳಗೊಳ್ಳಲಿದ್ದು, ಜಾಗತಿಕ ಮೌಲ್ಯ ಸರಪಳಿಯಲ್ಲಿ ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ರೂಪಿಸಲು ನೆರವಾಗಲಿದೆ ಎಂದು ಅವರು ಹೇಳಿದರು. ಭಾರತವು ದೊಡ್ಡ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದ್ದು, ಕಳೆದ 4 ವರ್ಷಗಳಲ್ಲಿ 9 ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಒಪ್ಪಂದಗಳು ಒಟ್ಟಾರೆ 60 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳು ಹಾಗೂ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ. ಈ ಮೂಲಕ ಜಗತ್ತಿಗೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಎಂದು ಭಾರತ ಮತ್ತು ಜಪಾನ್ನ ಉದ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್, ಕೊರಿಯಾ ಸೇರಿದಂತೆ ವಿವಿಧ ರಾಷ್ಟಗಳು ಹಾಗೂ ಆಸಿಯಾನ್ ಪ್ರದೇಶದೊಂದಿಗೆ ಈ ಹಿಂದೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದಗಳು ಹೆಚ್ಚುವರಿಯಾಗಿ 10 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯ ಆರ್ಥಿಕತೆಯೊಂದಿಗೆ ವ್ಯಾಪಾರ ಅವಕಾಶಗಳನ್ನು ಭಾರತಕ್ಕೆ ತೆರೆದಿದೆ ಎಂದು ಅವರು ತಿಳಿಸಿದರು. ಭಾರತ ಮತ್ತು ಜಪಾನ್ ನಡುವಿನ ಹೆಚ್ಚುತ್ತಿರುವ ಆರ್ಥಿಕ ಬಾಂಧವ್ಯವು ಉಭಯ ದೇಶಗಳ ನಡುವೆ ಸಮತೋಲಿತ ವ್ಯಾಪಾರಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಪಿಯೂಷ್ ಗೋಯಲ್ ಹೇಳಿದರು. ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 200ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನೊಳಗೊಂಡ ಬೃಹತ್ ಉದ್ಯಮ ನಿಯೋಗದ ನೇತೃತ್ವವನ್ನು ಸಚಿವ ಪಿಯೂಷ್ ಗೋಯಲ್ ವಹಿಸಿದ್ದಾರೆ. ಗಡಿ ವಿಷಯದ ಕುರಿತು ಭಾರತ ಮತ್ತು ಚೀನಾ ನಡುವಿನ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆ ನಾಳೆ ಚೀನಾದಲ್ಲಿ ನಡೆಯಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಚೀನಾದ ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಗೊತ್ತುಪಡಿಸಿದ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದನ್ನು 3,400 ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತಾರವಾದ ಭಾರತ ಚೀನಾ ಗಡಿಯ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003ರಲ್ಲಿ ಸ್ಥಾಪಿಸಲಾಯಿತು. ಅವರು ಗಡಿ ಸಮಸ್ಯೆಯ ಜೊತೆಗೆ ಇತರ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಸಂಬಂಧಗಳ ಬಗ್ಗೆ ಆಳವಾದ ಚರ್ಚೆ ನಡೆಸಲಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ತನ್ನ ಯಶಸ್ವಿ 10 ವರ್ಷಗಳನ್ನು ಪೂರೈಸಿದೆ. 2016ರ ಆಗಸ್ಟ್ 25ರಂದು ಚಾಲನೆ ಪಡೆದ ಯುಪಿಐ ದೇಶದ ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಹೊರಹೊಮ್ಮಿದ್ದು, ಕಳೆದ 1 ದಶಕದಲ್ಲಿ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಬೃಹತ್ ಏರಿಕೆ ಕಂಡಿದೆ. ಸದ್ಯ ಯುಪಿಐ ಜಾಗತಿಕ ಮಟ್ಟದಲ್ಲೂ ತನ್ನ ಛಾಪು ಮೂಡಿಸಿದ್ದು, ಯುಎಇ, ಫ್ರಾನ್ಸ್, ಭೂತಾನ್, ಶ್ರೀಲಂಕಾ, ನೇಪಾಳ, ಸಿಂಗಾಪುರ, ಮಾರಿಷಸ್, ಕತಾರ್, ಕಾಂಬೋಡಿಯಾ, ಗ್ರೀಸ್ ಮತ್ತು ಮಾಲ್ಡೀವ್ಸ್ ಸೇರಿದಂತೆ 11 ದೇಶಗಳಲ್ಲಿ ತನ್ನ ಸೇವೆ ವಿಸ್ತರಿಸಿದೆ. ಅಂತಾರಾಷ್ಟೀಯ ಹಣಕಾಸು ನಿಧಿ ಯುಪಿಐಯನ್ನು ವಿಶ್ವದ ಅತಿದೊಡ್ಡ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆ ಎಂದು ಗುರುತಿಸಿದ್ದು, ಜಾಗತಿಕ ಮಟ್ಟದ ಒಟ್ಟು ರಿಯಲ್ ಟೈಮ್ ಪಾವತಿ ವಹಿವಾಟುಗಳಲ್ಲಿ 49%ರಷ್ಟು ಪಾಲು ಭಾರತದ ಯುಪಿಐ ಒಂದರದ್ದೇ ಆಗಿದೆ. ಜಾರ್ಖಂಡ್ ಸಂಯುಕ್ತ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಸಿಬಿಐನಿಂದ ಸ್ವತಂತ್ರ ಹಾಗೂ ಕಾಲಮಿತಿಯೊಳಗೆ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಲ್ಮಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕೇಂದ್ರ ಸರ್ಕಾರ, ಜಾರ್ಖಂಡ್ ಸರ್ಕಾರ, ಜಾರ್ಖಂಡ್ ಲೋಕಸೇವಾ ಆಯೋಗ ಸೇರಿದಂತೆ ಇತರರಿಂದ ಪ್ರತಿಕ್ರಿಯೆ ಕೋರಿದೆ. ಸಾರ್ವಜನಿಕ ಅಧಿಕಾರಿಗಳು ಮತ್ತು ಪರೀಕ್ಷಾ ಸಂಸ್ಥೆಗಳ ಪಾತ್ರದ ಕುರಿತು ನಿಷ್ಪಕ್ಷಪಾತ ತನಿಖೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ತನಿಖೆಯನ್ನು ರಾಜ್ಯ ಸರ್ಕಾರದಿಂದ ಸಿಬಿಐಗೆ ವರ್ಗಾಯಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ. ಈಗಾಗಲೇ ಜಾರ್ಖಂಡ್ ಹೈಕೋರ್ಟ್ ಜೆಪಿಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತಡೆಯಾಜ್ಞೆ ನೀಡಿದ್ದು, ಸೆಪ್ಟೆಂಬರ್ 15ರೊಳಗೆ ತನ್ನ ಪ್ರತಿಕ್ರಿಯೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮಾನವೀಯತೆ ಮೊದಲು ಎಂಬ ತತ್ವದ ಆಧಾರದ ಮೇಲೆ ಜನಕೇಂದ್ರಿತ ದೃಷ್ಟಿಕೋನದಿಂದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮುನ್ನಡೆಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಹಾಗೂ ಬ್ರಿಕ್ಸ್ ಶೆರ್ಪಾ ಸುಧಾಕರ್ ದಲೇಲಾ ಹೇಳಿದ್ದಾರೆ. ಲಕ್ನೋದಲ್ಲಿ ನಡೆದ 18ನೇ ಬ್ರಿಕ್ಸ್ ಶೈಕ್ಷಣಿಕ ವೇದಿಕೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಇದರಡಿಯಲ್ಲಿ ದೇಶದ ಸುಮಾರು 30 ನಗರಗಳಲ್ಲಿ ಇದುವರೆಗೆ 400ಕ್ಕೂ ಹೆಚ್ಚು ಸಭೆಗಳನ್ನು ಆಯೋಜಿಸಲಾಗಿದೆ ಎಂದು ಸುಧಾಕರ್ ದಲೇಲಾ ತಿಳಿಸಿದ್ದಾರೆ. ರಾಷ್ಟೀಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 5 ಸೆಪ್ಟೆಂಬರ್ ನವದೆಹಲಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೋಧನೆ, ಸಂಶೋಧನೆ, ನಾವೀನ್ಯತೆ, ಸಮುದಾಯ ಸಂಪರ್ಕ ಹಾಗೂ ಬೋಧಕ ಸಿಬ್ಬಂದಿ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 2026 ಪ್ರಶಸ್ತಿಗೆ ರಾಷ್ಟ ಪ್ರಶಸ್ತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿತ್ತು. ಭೂಮಿ ಪುನಶ್ಚೇತನ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ವೈವಿಧ್ಯಮಯ, ಸಮರ್ಪಕ, ಊಹಿಸಬಹುದಾದ ಹಾಗೂ ನಿರಂತರ ಅಂತಾರಾಷ್ಟೀಯ ಹಣಕಾಸು ನೆರವು ಒದಗಿಸುವಂತೆ ಭಾರತ ಕರೆ ನೀಡಿದೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನದ ಅಂಗವಾಗಿ ನಡೆದ ಆರೋಗ್ಯಕರ ಭೂಮಿ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ನವೀನ ಹಣಕಾಸು ವ್ಯವಸ್ಥೆಗಳು ಕುರಿತ ಉನ್ನತ ಮಟ್ಟದ ಸಂವಾದದಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ಈ ವಿಷಯ ತಿಳಿಸಿದ್ದಾರೆ. ಭೂಮಿ ಪುನಶ್ಚೇತನವು ವೆಚ್ಚವಲ್ಲ, ಬದಲಿಗೆ ಆಹಾರ, ನೀರು, ಜೀವ ವೈವಿಧ್ಯತೆ, ಜೀವನೋಪಾಯ ಹಾಗೂ ದೀರ್ಘಕಾಲೀನ ಸ್ಥಿತಿಸ್ಥಾಪಕತ್ವದ ಮೇಲಿನ ಹೂಡಿಕೆಯಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆ PMFME ಇದುವರೆಗೆ 200,000 ಹೆಚ್ಚು ವೈಯಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನವಾದ ಇಂದು ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ದಿನದಾಟದ ಅಂತ್ಯಕ್ಕೆ 2 ವಿಕೆಟ್ನಷ್ಟಕ್ಕೆ 8 ರನ್ ಗಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಎಸ್ ಶಾಂತರಾಜು. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ್ ನಾಯಕ್. ವಿಧಾನಸಭೆ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ವಿಪಕ್ಷ ನಾಯಕರ ಆಕ್ಷೇಪಕ್ಕೆ ವಿರೋಧ ವ್ಯಕ್ತಪಡಿಸಿದ ಸಚಿವ ಕೃಷ್ಣ ಬೈರೇಗೌಡ ರಾಜ್ಯದಲ್ಲಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬರಗಾಲ ಎದುರಾಗಿದೆ, ಜನರೇ ಸಂಕಷ್ಟದಲ್ಲಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡದೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ

ವ್ಯಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಪ್ರತಿಪಕ್ಷ ಸದಸ್ಯರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಸರ್ಕಾರದ ನಿಲುವನ್ನು ಖಂಡಿಸಿ ಸದನದಲ್ಲಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಿಸಿದರು. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಚರ್ಚೆ ನಡೆಸಲು ಸರ್ಕಾರ ಸಿದ್ದವಿದೆ. ರಾಜ್ಯದ ಬರಗಾಲದ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುವುದನ್ನು ಬಿಟ್ಟು ಪ್ರತಿಪಕ್ಷಗಳು ಸದನದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಪಕ್ಷ ಸದಸ್ಯ ಸುನೀಲ್ ಕುಮಾರ್ ಮಾತನಾಡಿ, ಮೊದಲು ಸಚಿವರ ರಾಜೀನಾಮೆ ಪಡೆಯಿರಿ, ಬಳಿಕ ಚರ್ಚೆ ಮಾಡಲು ನಾವು ಸಿದ್ದ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಪ್ರತಿಭಟನೆ ಮುಂದುವರಿಸಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಘೋಷಣೆಯ ನಡುವೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪ ನಡೆಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಶಾಸಕ ತಮ್ಮಯ್ಯ ಎಚ್ಡಿ, ಚಿಕ್ಕಮಗಳೂರು ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಮನವಿ ಮಾಡಿದರು. ರಾಜ್ಯಾದ್ಯಂತ 20,340 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು ಅದರಲ್ಲಿ 17,000ಕ್ಕೂ ಅಧಿಕ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಕ್ರಿಯವಾಗಿದ್ದು ದುಸ್ಥಿತಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ದುರಸ್ತಿಗೆ 29,50,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸದನಕ್ಕೆ ತಿಳಿಸಿದರು. ಆಡಳಿತ ಪಕ್ಷದ ಶಿವಣ್ಣ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಖಂಡ್ರೆ, ರಾಜ್ಯದಲ್ಲಿ ಪ್ರತಿ ಶುದ್ಧ ಕುಡಿಯುವ ನೀರಿನ ಘಟಕದ ದುಸ್ಥಿತಿಗೆ 3,000 ರೂಪಾಯಿ ಅನುದಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಆಡಳಿತ ಪಕ್ಷದ ನಾರಾಯಣಸ್ವಾಮಿ, ಬಿಪಿಎಲ್ ಅಂತ್ಯೋದಯ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿ ಹೆಚ್ಚಿಸಬೇಕು, ಆದಾಯ ಮಿತಿಯ ಕಾರಣ ಅನೇಕ ಬಡವರ ಪಡಿತರ ಚೀಟಿ ರದ್ದು ಮಾಡಿ ಅನ್ಯಾಯ ಮಾಡಲಾಗಿದೆ, ದಯವಿಟ್ಟು ಈ ತಪ್ಪನ್ನು ಸರಿಪಡಿಸಬೇಕು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಿಗೆ ಮನವಿ ಮಾಡಿದರು. ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂದು ತಿಳಿಸಿದರು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷಾದ್ ಮಾತನಾಡಿ, ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಅದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ಅರ್ಹರ ಪಡಿತರ ಚೀಟಿ ರದ್ದುಪಡಿಸಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡಲು ಕೋರಿ ನಮೂನೆ 50 ಮತ್ತು ನಮೂನೆ 53ಕ್ಕೆ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಗಳನ್ನು ಬಗರ್ ಹುಕುಂ ತತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸದನಕ್ಕೆ ಮಾಹಿತಿ ನೀಡಿದರು. ಗೋಮಾಳ ಲಭ್ಯವಿಲ್ಲದೇ ಇರುವುದರಿಂದ ನಮೂನೆ 57ರ ಅಡಿಯಲ್ಲಿ ಸಲ್ಲಿಸಿದ್ದ 2,25,966 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಇದುವರೆಗೂ 258 ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಸದನಕ್ಕೆ ಮಾಹಿತಿ ನೀಡಿದರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷದ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿ ಘೋಷಣೆ ಕೂಗುತ್ತಿರುವ ನಡುವೆ ಸದನವು ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ನೀಡಿತು. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ಅಂಗಡಿಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ನೋಂದಣಿ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕ 2026, ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಅಂಗಡಿಗಳ ಮತ್ತು ವಾಣಿಜ್ಯ ಕಾರ್ಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ 2026 ಸಹಿತ ಒಟ್ಟು 8 ವಿಧೇಯಕಗಳಿಗೆ ಸದನದಲ್ಲಿ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಲಾಯಿತು. ವಿಧೇಯಕಗಳ ಅಂಗೀಕಾರದ ನಂತರ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಮಳೆ ಕೈಕೊಟ್ಟಿರುವುದರಿಂದ ಭೀಕರ ಬರ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಅದೇ ರೀತಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಸರ್ಕಾರ ಈ ಯೋಜನೆಗೆ ನೀಡುತ್ತಿರುವ ಹಣ ಸಾಕಾಗುತ್ತಿಲ್ಲ. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದರು. ಬಸವನಗೌಡ ಪಾಟೀಲ್ ಮಾತು ಮುಗಿಯುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳ ಪ್ರತಿಭಟನೆಯ ನಡುವೆಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ 7,042 ಕೋಟಿ ರೂಪಾಯಿ ಪೂರಕ ಅಂದಾಜು ಮಂಡಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಪೂರಕ ಅಂದಾಜನ್ನು ಏಕಪಕ್ಷೀಯವಾಗಿ ಒಪ್ಪಿಗೆ ಪಡೆಯಬಾರದು, ಇದರ ಮೇಲೆ ಚರ್ಚೆ

ನಡೆಯಬೇಕು ಎಂದು ಹೇಳಿದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಪೂರಕ ಅಂದಾಜುಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಪ್ರತಿಪಕ್ಷಗಳಿಗೆ ಅವಕಾಶ ನೀಡಬೇಕು ಎಂದರು. ಪ್ರತಿಪಕ್ಷಗಳ ಆಕ್ಷೇಪದ ನಡುವೆಯೇ ಸದನವು ಪೂರಕ ಅಂದಾಜಿಗೆ ಒಪ್ಪಿಗೆ ನೀಡಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡಿಸಿದ ಕರ್ನಾಟಕ ಧನ ವಿಯೋಗ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕ 2020ಕ್ಕೂ ಕೂಡ ಸದನದಲ್ಲಿ ಇಂದು ಒಪ್ಪಿಗೆ ದೊರೆಯಿತು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಹೇಳಿಕೆ ನೀಡಿ 1976ರ ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಎದುರಾಗಿದೆ. 240 ತಾಲೂಕುಗಳ ಪೈಕಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದೆ. 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಎದುರಾಗಿದೆ ಎಂದು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಹಣದ ಕೊರತೆಯಿಲ್ಲ, ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ತಿಳಿಸಿದರು. ಬರ ಪೀಡಿತ ಪ್ರದೇಶಗಳಲ್ಲಿ ಜನರು ನಿರುದ್ಯೋಗ ಕಾರಣದಿಂದ ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದರು. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಬರ ಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಸದನಕ್ಕೆ ಮಾಹಿತಿ ನೀಡಿದರು. 144 ತಾಲೂಕುಗಳಲ್ಲಿ 25 ವಾರಗಳಿಗಾಗುವಷ್ಟು ಮೇವಿನ ಸಂಗ್ರಹವಿದೆ. ಹೆಚ್ಚುವರಿ ಮೇವಿಗಾಗಿ ಕೆಎಂಎಫ್ಗೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಮಳೆ ಅಭಾವದಿಂದ ರಾಜ್ಯದಲ್ಲಿ 84.14 ಲಕ್ಷ ಹೆಕ್ಟೇರ್ ಭೂಮಿಯ ಪೈಕಿ 60 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಬಿತ್ತನೆ ಮಾಡಲಾಗಿದೆ. 4.36 ಲಕ್ಷ ಹೆಕ್ಟೇರ್ ಪ್ರದೇಶದ ತೋಟಗಾರಿಕಾ ಬೆಳೆಗಳ ಪೈಕಿ 2.45 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬಿತ್ತನೆ ಮಾಡಲಾಗಿದೆ. ಮಳೆ ಅಭಾವದಿಂದ ಕೆಲ ಪ್ರದೇಶಗಳಲ್ಲಿ ಬಿತ್ತನೆಯಾದ ಬೆಳೆ ನಾಶವಾಗಿದೆ ಎಂದು ಜಿ ಪರಮೇಶ್ವರ್ ಅವರು ಮಾಹಿತಿ ನೀಡಿದರು. ನಂತರ ಸದನವನ್ನು 15 ನಿಮಿಷಗಳ ಕಾಲ ಮುಂದೂಡಲಾಯಿತು. ಕಲಾಪ ಮತ್ತೊಮ್ಮೆ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಬರದ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಬೇಕು, ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದು ಸದನ ಸರಾಗವಾಗಿ ನಡೆಯಲು ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಸರ್ಕಾರ ಬರದ ಬಗ್ಗೆ ವಿವರವಾಗಿ ಚರ್ಚೆ ಮಾಡಲು ಸಿದ್ದವಿದೆ, ಪ್ರತಿಪಕ್ಷ ಸದಸ್ಯರ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರತಿಪಕ್ಷಗಳ ಸದಸ್ಯರು ಧರಣಿ ಮುಂದುವರಿಸಿದರು ಮತ್ತು ಅಹೋರಾತ್ರಿ ಪ್ರತಿಭಟನೆಯ ನಿರ್ಧಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುವುದಾಗಿ ಘೋಷಿಸಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ಮೇಲ್ಮನೆ ಕಲಾಪದಲ್ಲಿ ಇಂದು ಪ್ರತಿಭಟನೆ ಘೋಷಣೆ, ಧಿಕ್ಕಾರಗಳನ್ನು ಕೂಗಿದ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪಟ್ಟು ಹಿಡಿದರು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಮಧ್ಯಪ್ರವೇಶಿಸಿ ಗದ್ದಲ ನಿಲ್ಲಿಸಿ ಎಂದು ಪ್ರತಿಪಕ್ಷಗಳಿಗೆ ಮನವಿ ಮಾಡಿದರು. ಈ ವೇಳೆ ಸಚಿವ ಬಸವರಾಜ ರಾಯರೆಡ್ಡಿ ಮಧ್ಯಪ್ರವೇಶಿಸಿ, ಈ ರೀತಿಯ ನಡವಳಿಕೆ ಸರಿಯಲ್ಲ, ಹೀಗೇ ಮುಂದುವರೆದರೆ ಸದನ ಹೇಗೆ ನಡೆಸಬೇಕು, ಸಭಾಪತಿಗಳೇ ಏನಾದರೂ ನಿರ್ಧಾರ ತೆಗೆದುಕೊಳ್ಳಿ ಎಂದು ಸಲಹೆ ನೀಡಿದರು. ಇದಕ್ಕೆ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಕೂಡ ದನಿಗೂಡಿಸಿದರು. ಸಭಾಪತಿ ಸಲೀಂ ಅಹಮದ್ ಪ್ರತಿಕ್ರಿಯಿಸಿ, ಸದನ ನಡೆಸಲು ಅವಕಾಶ ಮಾಡಿಕೊಡಿ ಎಂದು ಕೈ ಮುಗಿದು ಕೇಳಿಕೊಂಡರೂ ಪ್ರತಿಭಟನೆ ನಿಲ್ಲಲಿಲ್ಲ, ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಪಕ್ಷಗಳಿಗೆ ಎಚ್ಚರಿಕೆ ನೀಡಿದ ಸಭಾಪತಿ ಪ್ರಶ್ನೋತ್ತರ ಕಲಾಪ ಪ್ರಾರಂಭಿಸಿದರು. ಪ್ರತಿಭಟನೆ ನಡುವೆ ಕೈಗೆತ್ತಿಕೊಂಡ ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ ಸದಸ್ಯ ಬಸವನಗೌಡ ಬಾದರ್ಲಿ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿ ಅವರಿಗೆ ಪ್ರಶ್ನೆ ಕೇಳಿದ್ದರು. ಆದರೆ ಉತ್ತರಿಸಬೇಕಾದ ಸಚಿವರು ಸದನದಲ್ಲಿ ಇರಲಿಲ್ಲ. ಈ ವೇಳೆ ಸಭಾನಾಯಕ ಹಾಗೂ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವರು ಬಂದ ಬಳಿಕ ಉತ್ತರ ಕೊಡಿಸಲಾಗುವುದು ಎಂದು ಸಭಾಪತಿಗಳಿಗೆ ಮಾಹಿತಿ ನೀಡಿದರು. ಇದರಿಂದ ಕೋಪಗೊಂಡ ಸಭಾಪತಿ, ಸದಸ್ಯರು ಪ್ರಶ್ನೆ ಕೇಳಿದಾಗ ಸಂಬಂಧಪಟ್ಟ ಸಚಿವರು ಕಡ್ಡಾಯವಾಗಿ ಸದನದಲ್ಲಿ ಇರಲೇಬೇಕು, ಹೊರಗೆ ಹೋಗುವುದಾದರೆ ಸಭಾನಾಯಕರಿಗೆ ಮಾಹಿತಿ ಕೊಡಬೇಕು, ಅದಕ್ಕೂ ಮೊದಲು ತಮ್ಮ ಗಮನಕ್ಕೆ ತರಬೇಕಲ್ಲವೇ ಎಂದು ಪ್ರಶ್ನಿಸಿದರು. ಸದನಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಆಗಮಿಸುತ್ತಿದ್ದಂತೆ ಅಸಮಾಧಾನಗೊಂಡ ಸಭಾಪತಿ ಸಲೀಂ ಅಹಮದ್, ಸದಸ್ಯರು ಪ್ರಶ್ನೆ ಕೇಳಿದಾಗ ಸದನದಲ್ಲೇ ಇರಬೇಕು, ಯಾರ ಅನುಮತಿ ಪಡೆದು ನೀವು ಹೊರಗೆ ಹೋಗಿದ್ದೀರಿ, ಮುಂದೆ ಈ ರೀತಿಯಾದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಗೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ವಸತಿ ನಿಲಯಗಳನ್ನು ಆರಂಭಿಸಲು ಚಿಂತನೆ ನಡೆಸಲಾಗುವುದು ಎಂದು ಹೇಳಿದರು. ಪ್ರಸ್ತುತ ಹಾಸ್ಟೆಲ್ನಲ್ಲಿ ವಸತಿ ಸಿಗದೇ ಇರುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ ವಿದ್ಯಾಸಿರಿ ಯೋಜನೆಯಡಿ 1,500 ರೂಪಾಯಿಗಳನ್ನು ಪಾವತಿ ಮಾಡಲಾಗುತ್ತಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಹಾಲಿ ಇರುವ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಗಮನಿಸಲು ಪ್ರತಿ ಹಾಸ್ಟೆಲ್ಗೂ ವೈದ್ಯರನ್ನು ನೇಮಕ ಮಾಡುವ ಕುರಿತಂತೆ ಚರ್ಚೆ ಮಾಡಲಾಗಿದೆ, ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯದ ವಸತಿ ಶಿಕ್ಷಣ ಸಂಘದ ವಸತಿ ನಿಲಯಗಳಲ್ಲಿ ಕಳೆದ 3 ವರ್ಷಗಳಲ್ಲಿ 17 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದರು. ಆರೋಗ್ಯ ಸಮಸ್ಯೆಯಿಂದ 4 ವಿದ್ಯಾರ್ಥಿಗಳು ಮೃತಪಟ್ಟಿದ್ದರೆ

ಶಾಕ್ ಸೇರಿದಂತೆ ಆಕಸ್ಮಿಕವಾಗಿ 9 ಮಂದಿ ಮೃತಪಟ್ಟಿದ್ದಾರೆ, ನಾಲ್ವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವಿವರಿಸಿದರು. ಕ್ರೈಸ್ ವಸತಿ ನಿಲಯಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿರುವ ಎಲ್ಲಾ ಶಾಲಾ ಕಟ್ಟಡಗಳ ಸುಸ್ಥಿತಿ ಕುರಿತಂತೆ ವರದಿ ತರಿಸಿಕೊಳ್ಳಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ ಅವರ ಪ್ರಶ್ನೆಗೆ ಉತ್ತರಿಸಿದರು. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸಂವಿಧಾನ ಪೀಠಕ್ಕೆ ಪಠಣ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಸದಸ್ಯ ಶಿವಣ್ಣ ಬಿಎಸ್ ಅವರ ಮತ್ತೊಂದು ಪ್ರಶ್ನೆಗೆ ಉತ್ತರ ನೀಡಿದರು. ಸಂವಿಧಾನದ ಮಹತ್ವ ಏನೆಂಬುದು ಮಕ್ಕಳ ಹಂತದಲ್ಲಿಯೇ ತಿಳಿಸಲು ಸಂವಿಧಾನ ಪೀಠಿಕೆ ಪಠಣ ಮಾಡುವುದನ್ನು 1ನೇ ತರಗತಿಯಿಂದಲೇ ಕಡ್ಡಾಯ ಮಾಡಲಾಗಿದೆ. ಇನ್ನು ಸಂವಿಧಾನದ ಕುರಿತು ಶಾಲಾ ಪಠ್ಯದಲ್ಲಿ ಅಳವಡಿಕೆ ಮಾಡುವ ಕುರಿತಂತೆ ಚರ್ಚೆ ಮಾಡಬೇಕಾಗಿದೆ. ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಸಂವಿಧಾನ ಕುರಿತಂತೆ ಈಗಾಗಲೇ ಪಠ್ಯಕ್ರಮವಿದೆ ಎಂದು ತಿಳಿಸಿದರು. ಬಳಿಕ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ 3 ವಿಧೇಯಕಗಳಿಗೆ ಮೇಲ್ಮನೆಯಲ್ಲೂ ಕೂಡ ಅಂಗೀಕಾರ ದೊರೆಯಿತು. ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲ್ಟಿಗಳ ವಿಧೇಯಕ ತಿದ್ದುಪಡಿ 2026 ಹಾಗೂ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಮಂಡನೆ ಮಾಡಲಾಯಿತು. ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕವನ್ನು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿದರೆ ಕರ್ನಾಟಕ ಮುನಿಸಿಪಾಲ್ಟಿಗಳ ತಿದ್ದುಪಡಿ ವಿಧೇಯಕವನ್ನು ಸಚಿವ ಬಾಲಕೃಷ್ಣ ಮಂಡಿಸಿದರು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮಂಡಿಸಿದರು. 3 ವಿಧೇಯಕಗಳು ಅಂಗೀಕಾರ ಪಡೆದುಕೊಂಡ ಬಳಿಕ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಲಾಯಿತು. ಭೋಜನ ವಿರಾಮದ ಬಳಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳ ಸದಸ್ಯರು ಮತ್ತೊಮ್ಮೆ ಪ್ರತಿಭಟನೆಗೆ ಮುಂದಾದಾಗ ಕೆಲಕಾಲ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ವಿಷಯ ಪ್ರಸ್ತಾಪಿಸಿದ ಕಾಂಗ್ರೆಸ್ ಸದಸ್ಯರು ಶ್ರೀರಾಮನ ಹೆಸರಿನಲ್ಲಿ 100 ಕೋಟಿ ಲೂಟಿ ಮಾಡಲಾಗಿದೆ, ನೈತಿಕ ಹೊಣೆ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜೀನಾಮೆಗೆ ಆಗ್ರಹಿಸಿದರು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನು ಅರ್ಧ ಗಂಟೆ ಕಾಲ ಮುಂದೂಡಲಾಯಿತು. ಬಳಿಕ ಸದನ ಮತ್ತೊಮ್ಮೆ ಸೇರಿದಾಗ ಗದ್ದಲ ಮುಂದುವರಿಯಿತು. ಈ ಹಿನ್ನೆಲೆಯಲ್ಲಿ ಮೇಲ್ಮನೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಾತು ಸುಮಧುರ ಹಾಡುಗಳನ್ನು ಕೇಳ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಕೇಳುಗರೆ, ಶ್ರಾವಣ ಮಾಸ

ಶುರುವಾಗಿದೆ. ಎಲ್ಲ ಎಲ್ಲೆಡೆಯಲ್ಲಿಯೂ ಶ್ರಾವಣ ಮಾಸದ ಒಂದು ಪವಿತ್ರ ಮಾಸ ಅಂತ ಆಚರಣೆ ಮಾಡಲಾಗುತ್ತೆ. ಶ್ರಾವಣ ಮಾಸ ಹಬ್ಬಗಳ ಮಾಸ, ಹಾಗಾಗಿ ಶ್ರಾವಣದ ಸಂಭ್ರಮ ಸಡಗರ ಎಲ್ಲೆಡೆಯೂ ಶುರುವಾಗಿದೆ ಅಂತ ಹೇಳ್ಬೋದು.

0: ಡಾಕ್ಟರ್ ರಾಜ್ಕುಮಾರ್ ವಾಣಿ ಜಯರಾಮ್ ಅವರ ಕಂಠಸರಿಗಳಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಶ್ರಾವಣ ಮಾಸ ಶುರು ಆಗ್ತಾ ಇದ್ದಂಗೆ ಹಬ್ಬಗಳ ಸಾಲೇ ಸಾಲು ಅಂತ ಹೇಳ್ಬೋದು. ಹಬ್ಬಗಳು

ಆಗತ್ತೆ. ಆಷಾಢ ಮಾಸದ ಕೊನೆಯ ದಿನವಾದಂಥ ಅಮಾವಾಸ್ಯೆ ಅಂದನೆ ಭೀಮನ ಅಮಾವಾಸ್ಯೆ ಪೂಜೆಯೊಂದಿಗೆ ಹಬ್ಬಗಳ ಸಾಲು ಶುರುವಾಗತ್ತೆ. ಭೀಮನ ಅಮಾವಾಸ್ಯೆ ಎಂದು ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ ಆರೋಗ್ಯ ಒಳಿತಿಗಾಗಿ ಪೂಜೆ ಮಾಡುವುದು ಒಂದು ಸಂಪ್ರದಾಯ. ಬನ್ನಿ ಸ್ನೇಹಿತರೆ, ಈ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

ಹಾಗೇನೆ ಶ್ರಾವಣ ಮಾಸದ ಮೊದಲ ಹಬ್ಬ ಅಂತಂದ್ರೆ ನಾಗರ ಪಂಚಮಿ ಹಬ್ಬ ಅಂತ ಹೇಳ್ಬೋದು. ಆರಂಭದಲ್ಲೇ ಬರುವಂತಹ ಹಬ್ಬ ಈ ದಿನ ಅಂದ್ರೆ ಚೌತಿ ಮತ್ತು ಪಂಚಮಿಯಂದು, ಶ್ರಾವಣ ಮಾಸದಲ್ಲಿ ಬರುವಂತಹ ಚೌತಿ ಪಂಚಮಿಯಂದು ಹೆಣ್ಮಕ್ಳು ನಾಗದೇವರಿಗೆ ಹಾಲೆರೆದು ಹೊಸ್ತಿಲ ಪೂಜೆ ಮಾಡಿ ಉಪವಾಸ ವ್ರತ ಮಾಡಿ ನಂತರ ತಂಬಿಟ್ಟು ಸಿಹಿ ನೈವೇದ್ಯ ಎಲ್ಲ ಮಾಡಿ ಅಣ್ಣ ತಮ್ಮಂದಿರ ರಕ್ಷಣೆ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ ಆಚರಿಸುವಂತಹ ಹಬ್ಬ ಅಂತ ಹೇಳ್ಬೋದು.

ಶ್ರಾವಣ ಮಾಸ ತಿಂಗಳಲ್ಲಿ ಅನೇಕ ಹಬ್ಬಗಳ ಆಚರಣೆ ಮಾಡ್ತೀವಿ ನಾವು. ನಾಗರ ಪಂಚಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ, ಶ್ರಾವಣ ಸೋಮವಾರ, ಮಂಗಳ ಗೌರಿ ವ್ರತ, ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತೆ ರಕ್ಷಾಬಂಧನ, ಹೀಗೆ ಅನೇಕ ಧಾರ್ಮಿಕ ಹಬ್ಬಗಳಲ್ಲದೇ ಸ್ವಾತಂತ್ರ್ಯ ದಿನಾಚರಣೆ ಕೂಡ ರಾಷ್ಟ್ರೀಯ ಹಬ್ಬ, ಶ್ರಾವಣ ಮಾಸದಲ್ಲೇ ಆಚರಣೆ ಮಾಡ್ತೀವಿ. ಶ್ರಾವಣ ಮಾಸ ಬಂತಂದ್ರೆ ಸಂಭ್ರಮ ಸಡಗರ, ಎಲ್ಲಿಲ್ಲದ್ದು ಸಂಭ್ರಮ ಇರುತ್ತೆ ಅಂತ ಹೇಳ್ಬೋದು.

0: ಬಿ ಜಯಶ್ರೀ ಹಾಗೂ ಚಿತ್ರ ಅವರ ಕಂಠಸಿರಿಗಳಲ್ಲಿ ನಾಗದೇವತೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ಹಬ್ಬಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಶ್ರಾವಣ ಸೋಮವಾರ, ಈ ಮಾಸದ ಪ್ರತಿಯೊಂದು ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆಯನ್ನು ಮಾಡಿ, ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಸೋಮವಾರ. ಹಾಗಾಗಿ ಶಿವಭಕ್ತರು ಸೋಮವಾರದಂದು ವ್ರತ ಆಚರಿಸಿ ಬಿಲ್ವ ಪತ್ರೆ ಅರ್ಪಿಸಿ ಇಷ್ಟಾರ್ಥಗಳನ್ನೆಲ್ಲ ಕೇಳ್ಕೊಳ್ತಾರೆ, ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಪೂಜೆ ಮಾಡ್ತಾರೆ ಶಿವಲಿಂಗಕ್ಕೆ, ಗಂಗಾಜಲ, ಪಂಚಾಮೃತ ಅಭಿಷೇಕ, ಎಳೆನೀರಿನಿಂದ ಅಭಿಷೇಕ, ಗಂಧ ಹೂಗಳಿಂದ ಅಲಂಕರಿಸಿ ಶಿವನನ್ನು ಪೂಜಿಸ್ತಾರೆ.

ಶಂಕರ್ ಮಹಾದೇವನವರ ದನಿಯಲ್ಲಿ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವೇದವ್ಯಾಸರ ಕೃತಿಗೆ ಹಂಸಲೇಖ ಅವರು ಸಂಗೀತ ನೀಡಿದ್ರು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದಲ್ಲಿ ಆಚರಿಸುವ ಹಬ್ಬಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಇನ್ನು ವರಮಹಾಲಕ್ಷ್ಮಿ ವ್ರತ, ಅದರ ಬಗ್ಗೆ ನೋಡೋದಾದ್ರೆ ಶ್ರಾವಣ ಮಾಸ ಒಂದು ಅಂದ್ರೆ ಹುಣ್ಣಿಮೆಗೆ ಮುನ್ನ ಬರುವಂತ ಶುಕ್ರವಾರದಂದು ಮಹಿಳೆಯರು ಲಕ್ಷ್ಮೀದೇವಿಯನ್ನು ಪೂಜೆ ಮಾಡ್ತಾರೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಪೂಜಿಸೋದಾಗಿದೆ. ಶ್ರಾವಣ ಮಾಸದ ಎಲ್ಲಾ ಶುಕ್ರವಾರಗಳಂದು ಲಕ್ಷ್ಮೀದೇವಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಕೈಂಕರ್ಯಗಳನ್ನು ಮಾಡಿ ನೈವೇದ್ಯ ಕೊಟ್ಟು ಅಷ್ಟ ಲಕ್ಷ್ಮಿಯರನ್ನು ಪೂಜಿಸಿ ಸುಖ ಶಾಂತಿ ಸಮೃದ್ಧಿಯನ್ನು ಕೋರಿ ವಿಶೇಷ ಪೂಜೆ ವ್ರತವನ್ನು ಮಾಡಿ ಲಕ್ಷ್ಮೀದೇವಿಯನ್ನು ಆರಾಧಿಸುತ್ತಾರೆ.

ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತರಚನೆಗೆ ಸತ್ಯಂ ಅವರ ಸಂಗೀತವಿತ್ತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ರಕ್ಷಾಬಂಧನ ಕುರಿತಾಗಿ ಮಾತನಾಡೋದಾದರೆ, ಶ್ರಾವಣ ಹುಣ್ಣಿಮೆಯಂದು ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಅಣ್ಣ ತಂಗಿಯರ ಪ್ರೀತಿಯ ಸಂಕೇತವಾದ ರಾಖಿಯನ್ನು ಹೆಣ್ಮಕ್ಕಳು ತಮ್ಮ ಸಹೋದರರಿಗೆ ರಾಖಿ ಕಟ್ಟುವ ಮೂಲಕ ರಾಖಿ ಕಟ್ಟಿ ಸಿಹಿ ತಿನಿಸಿ ಆರತಿಯನ್ನು ಮಾಡಿ ಸಹೋದರರಿಂದ ಉಡುಗೊರೆಯನ್ನು ಸ್ವೀಕರಿಸಿ ಹಬ್ಬ ಆಚರಿಸುವುದು ಒಂದು ವಾಡಿಕೆಯಾಗಿದೆ. ಅಣ್ಣ ತಂಗಿಯರ ಸಹೋದರತ್ವ ಸಾರುವಂತಹ ಹಬ್ಬ ಇಲ್ಲಿ ಸಹೋದರರ ಕ್ಷೇಮಕ್ಕಾಗಿ ಸಹೋದರಿ ರಕ್ಷೆಯನ್ನು ಕಟ್ಟುವ ಮೂಲಕ ಸಹೋದರತ್ವ ಮೆರೆಯುತ್ತಿದೆ. ಅಣ್ಣ ತಂಗಿಯರ ನಡುವಿನ ಬಾಂಧವ್ಯವನ್ನು ಸಾರುತ್ತದೆ. ಪರಸ್ಪರ ಕಾಳಜಿ ಮತ್ತು ಪ್ರೀತಿಯ ಸಂಕೇತ ಅಂತ ಹೇಳಬಹುದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸರಿಗಳಲ್ಲಿ ಅಣ್ಣ ತಂಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಶ್ರಾವಣ ಮಾಸದ ಹಬ್ಬಗಳ ಕುರಿತು ಮಾತನಾಡ್ತಾ ಇದ್ದೀವಿ. ಇನ್ನು ವಿಷ್ಣುವಿನ 8ನೇ ಅವತಾರವಾದಂಥ ಶ್ರೀಕೃಷ್ಣನ ಜನ್ಮದಿನ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ, ಭಗವಾನ್ ಶ್ರೀಕೃಷ್ಣನ ಹುಟ್ಟುಹಬ್ಬವನ್ನು ರೋಹಿಣಿ ನಕ್ಷತ್ರದಂದು ಭಕ್ತಿಯಿಂದ ಆಚರಿಸಲಾಗುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ದಿನ ಉಪವಾಸ ಜಾಗರಣೆಯನ್ನು ಮಾಡಿ ಮಧ್ಯರಾತ್ರಿ ವಿಶೇಷ ಪೂಜೆಯನ್ನು ಮಾಡಿ ಆಚರಿಸಲಾಗುತ್ತೆ.

ನದೀರ ಬಾನು ಹಾಗೂ ಸಂಗಡಿಗರ ದನಿಗಳಲ್ಲಿ ಪರ್ಯಾಯ ಚಿತ್ರದ ಗೀತೆಯನ್ನು ಕೇಳಿದರೆ ಎಟಿ ರವೀಶ್ ಅವರು ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದಾರೆ.

ಶ್ರಾವಣ ಮಾಸ ಅಂದರೆ ಹಬ್ಬಗಳ ಮಾಸ. ಎಲ್ಲ ಹಬ್ಬಗಳನ್ನು ವಿಶೇಷ ಪೂಜೆ ಭಕ್ತಿಯಿಂದ ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಹಬ್ಬಗಳ ಸಡಗರ ಸಂಭ್ರಮದಿಂದ ಎಲ್ಲರೂ ಆಚರಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸಿರಿಗಂಧ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.

ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪೂತಿ ನರಸಿಂಹಾಚಾರ್ ಅವರ ಇನ್ನೊಂದು ರಚನೆಯನ್ನು ಕೇಳೋಣ. ಮಾಂದಳಿರಿನ ಚೆಂದುಟಿಯಲ್ಲಿ ಝೇಂಗರಿಸಿತು ಭೃಂಗ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಕುವೆಂಪು ಅವರ ರಚನೆಯನ್ನು ಕೇಳೋಣ. ಕೊಳಲನೂದಿ ಮೋಹಿಪುದನು ಕಲಿಸು ಎನಗೆ ಚೆನ್ನ.

ಇದುವರೆಗೆ ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಈಗ ಕೇಳೋಣ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು. ರಾಗ್ ಭಾಗೇಶ್ರೀ, ವಿಲಂಬಿತ್ ಏಕ್ತಾಲ್, ದೃತ್ ತೀನ್ ತಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ ಕಾರ್ಯಕ್ರಮದ ಮರು ಪ್ರಸಾರ. ಇದರಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಆಶಾ.

0: ಬಾಂಧವರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರೋ ಮೇಘನಾ ಕಾನೇಟ್ಕರ್ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಇದರಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೇಘನಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಹಿಂದೆ ಎಲ್ಲ ಕಂಪ್ಯೂಟರ್ ಕಲಿತರೆ ಸಾಕು, ನಿಮಗೆ ಒಂದು ಜಾಬ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಈಗ AI ಕಲಿಲೇಬೇಕು, ಆಗ್ಲೇ ನಿಮಗೆ ಕೆಲಸ ಸಿಗೋಕೆ ತುಂಬಾ ಚಾನ್ಸಸ್ ಇರೋದು ಅಂತ. ಸೊ ಈ ಬದಲಾವಣೆಯನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
1: ಖಂಡಿತವಾಗ್ಲು, ಈಗ ಎಷ್ಟೊಂದು ಆವಿಷ್ಕಾರಗಳನ್ನ ನಾವು ನೋಡ್ತಾ ಬಂದಿದೀವಿ.
0: ಕರೆಕ್ಟ್.
1: ಕಂಪ್ಯೂಟರ್ ಬಂತು. ಮುಂಚೆ ಹೇಗೆ ಅಂತ ಅಂದ್ರೆ, ಮಾನವ ಪ್ರತಿಯೊಂದನ್ನು ತನ್ನ ಕೈಯಾರೆ ಮಾಡ್ತಕ್ಕಂಥ ಕೆಲಸಗಳಿಗೆ ಒಗ್ಗಿಕೊಂಡಿದ್ದ. ಅವನ ದೈನಂದಿನ ಚಟುವಟಿಕೆಗಳಾಗಿರಬಹುದು ಅಥವಾ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಿರಬಹುದು, ಬೌದ್ಧಿಕ ಶಕ್ತಿ ಕ್ಷಮತೆಯ ಆಧಾರದ ಮೇಲೆ ಮಾಡ್ತಾ ಇದ್ದ. ಹಾಗೇನೆ ದಿನ ಕಳೆದಂತೆ ಏನಾಯ್ತು, ಕಂಪ್ಯೂಟರ್ ಒಂದು ಆವಿಷ್ಕಾರ ಆದಾಗ ಜನರು

0: ಮನಸ್ಸಲ್ಲಿ ಏನಿತ್ತು ಅಂದ್ರೆ ಕಂಪ್ಯೂಟರ್ ಬಂದ ತಕ್ಷಣ ನಮ್ ಕೆಲ್ಸ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಕ್ರಮೇಣವಾಗಿ ಕಂಪ್ಯೂಟರ್ಗೆ ಮನುಷ್ಯ ಹೇಗೆ ಒಗ್ಗಿಕೊಳ್ಳಲಾರಂಭಿಸಿದ ಅಂತಂದ್ರೆ, ನಾನ್ ಮಾಡ್ತಕ್ಕಂತ ಪ್ರತಿ ಕೆಲಸನು ಕಂಪ್ಯೂಟರ್ ಸಹಿತವಾಗಿ ಕಂಪ್ಯೂಟರ್ಸ್ ನ ಒಂದು ಸಹಾಯದಿಂದ ನಾನ್ ಮಾಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಬೆಳೀತು. ಅದೇ ರೀತಿ ಕಾಲಕ್ರಮೇಣ ಮತ್ತಷ್ಟು ಬೆಳವಣಿಗೆ ಬದಲಾವಣೆಗಳು ನಮ್ಮ ಒಂದು ಜೀವನದಲ್ಲಿ ಕಾಣ್ತಾ ನಾವಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಬಂದು ನಿಂತ್ಕೊಂಡಿದೀವಿ. ಆದ್ರೆ ಈ ಬೆಳವಣಿಗೆ ಇಲ್ಲಿ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಯಾಕಂದ್ರೆ ಹೊಸ ಆವಿಷ್ಕಾರಗಳು ಬಂದಾಗ ಯಾವಾಗ್ಲೂ ಮನುಷ್ಯನಲ್ಲಿ ಒಂದು ಭಯ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಉದಾಹರಣೆಗೆ ಈಗ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತಾಡಬೇಕಂದ್ರೆ, ಮುಂಚೆ ಆಪರೇಷನ್ಸ್ ಅಂತಂದ್ರೆ ಒಂದು ಈ ಚಾಕು ಕತ್ರಿಯ ಸಹಾಯದಿಂದ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು. ಇವಾಗ ಅಲ್ಲಿಗೂ ಕೂಡ ಏನಾಯ್ತು, ಕೀಹೋಲ್ ಸರ್ಜರಿ ಬಂತು. ಅದಾದ ನಂತರ ಅಲ್ಲಿ ಕೂಡ AI ಬಳಕೆ ಆಗ್ತಾ ಇದೆ, ಲೇಸರ್ ಥೆರಪಿ ಕೂಡ ಬಳಕೆ ಆಗ್ತಾ ಇದೆ. ಸೊ ಒಂದು ಶಸ್ತ್ರಚಿಕಿತ್ಸೆಯ ಕೋಣೆಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಭಯ ಇತ್ತು. ಆಚೆ ಬರುವಾಗ ನೋವಿಲ್ಲದೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ಬೇಗ ಚೇತರಿಕೆಯನ್ನ ಕಂಡಾಗ ಒಂದು ವಿಶ್ವಾಸ ಬಂತು. ಅದೇ ರೀತಿ AI ಅಲ್ಲೂ ಕೂಡ ಆರಂಭದಲ್ಲಿ ಭಯ ಸಹಜ, ಬಳಸ್ತಾ ಬಳಸ್ತಾ ಹೋದ ಹಾಗೆ ಭಯ ನಿರ್ಮೂಲನೆ ಆಗ್ತಾ ಹೋಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗೇನೆ ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, AI ನಮ್ಮ ಕೆಲಸವನ್ನ ಕಸಿದ್ಕೊಳ್ತಾ ಇಲ್ಲ, ನಮ್ಮಲ್ಲಿ ಇರುವಂತಹ ಕ್ಷಮತೆಯನ್ನ ಇನ್ನು ವಿಸ್ತರಿಸ್ತಾ ಇದೆ ಅಂತ ಹೇಳ್ಬಹುದು.
1: ಈಗ ನಾವು ಪ್ರತಿಯೊಂದು ದೈನಂದಿನ ಕೆಲಸಗಳಿಗೂ ಚಿಕ್ಕ ಪುಟ್ಟ ಕೆಲಸ ಇರ್ಬೋದು, ಈಗ ಪ್ರಶ್ನೆಗಳು ಪ್ರಿಪೇರ್ ಮಾಡೋದಿರ್ಬಹುದು ಅಥವಾ ಏನೋ ಒಂದು ನಮ್ಗೆ ಇನ್ಫಾರ್ಮೇಶನ್ ಬೇಕಿರುತ್ತೆ, ಅದನ್ನೆಲ್ಲ ನಾವು AI ಮೂಲಕ ಪಡ್ಕೋಬಹುದು. ಸ್ವಲ್ಪ ಈಸಿಯಾಗಿ ಬೇಗ ಬೇಗನೆ ಒಂದು ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ನಮ್ಮ ಹತ್ರ ಆ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ. ಆದ್ರೆ ನಾವು ಎಫರ್ಟ್ ಹಾಕ್ತಿಲ್ಲ, ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಿಲ್ಲ, ಆ ಕ್ಷಮತೆ ಕ್ಷೀಣಿಸ್ತಿದೆಯಾ ಮುಂದೆ ಹೋಗ್ತಾ ಆ ಕ್ಷಮತೆ ನಮ್ಮ ಬ್ರೈನ್ ಯೋಚನೆ ಮಾಡೋ ಫಂಕ್ಷನ್ ನ ಕಡಿಮೆ ಮಾಡತ್ತಂತ ನಿಮ್ಗೆ ಅನ್ಸುತ್ತಾ?
0: ಅದು ಎರಡು ರೀತಿಯಲ್ಲಿ ವಿಚಾರ ಮಾಡ್ಬೇಕಾಗತ್ತೆ. ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ವಿಚಾರ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಕ್ಷಮತೆ ಕಡಿಮೆ ಆಗ್ತಾ ಇದೆ. ನಮ್ಮ ಒಂದು ಅವಲಂಬನೆ ಏನಿದೆ ಈ AI ಅಥವಾ ಕೃತಕ ಬುದ್ಧಿಮತ್ತೆಯ ಮೇಲೆ ನಮ್ಮ ಅವಲಂಬನೆ ಎಷ್ಟು ಮಟ್ಟಿಗೆ ಇದೆ ಅನ್ನುವ ಆಧಾರದ ಮೇಲೆ ನಾವು ಹೇಳ್ಬಹುದು ಇಲ್ಲಿ ನಾವು ಕ್ಷಮತೆಯನ್ನ ಕಳೆದುಕೊಳ್ತಿದೀವಿ ಅಂತ ಹೇಳಿ. ಇಲ್ಲಿ ನಾನು ಒಂದು ಉದಾಹರಣೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಊಟದಲ್ಲಿ ಚಿತ್ರಾನ್ನ ಊಟ ಮಾಡ್ತೀವಿ. ಸೊ ಚಿತ್ರಾನ್ನ ಎಷ್ಟು ಸರಳವಾಗಿ ತಯಾರಿಸಬಹುದು. ಒಂದು ಅನ್ನ ಮಾಡಿ ಅದು ತಂಗಳನ್ನ ಆದ್ರೂ ಸರಿ, ಬಿಸಿ ಅನ್ನ ಆದ್ರೂ ಸರಿ, ಒಂದು ಹಸಿಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಅರಿಶಿನ ಹಿಂಗು ಹಾಕ್ಬಿಟ್ರೆ, ಒಗ್ಗರಣೆ ಹಾಕಿ ಕಲಸಿದ್ರೆ ಚಿತ್ರಾನ್ನ ರೆಡಿ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಆನ್ಲೈನ್ ಮೂಲಕ ಆರ್ಡರ್ನ ಮಾಡ್ಕೊಳ್ತಿದೀವಿ. ಎಷ್ಟೆಲ್ಲ ವಿಧದಲ್ಲಿ ನಾವು ಹುಡುಕಿ ಕಡೆಗೆ ಏನ್ ಮಾಡ್ತೀವಿ, ಸಾಕಷ್ಟು ಬೇರೆ ಬೇರೆ ವಿಧವಾದ ಆಹಾರಗಳು ಅಲ್ಲೆಲ್ಲ ನಮ್ಗೆ ಆಯ್ಕೆಗಳು ತೋರಿಸಿರುತ್ತೆ. ಆದ್ರೆ ಕಡೆಗೂ ನಾವು ಆಯ್ಕೆ ಮಾಡ್ಕೊಳ್ಳೋದು ಚಿತ್ರಾನ್ನನೇ. ನಾವು ಸ್ವಲ್ಪ ಪ್ರಯತ್ನ ಪಟ್ರೆ ಮನೆಯಲ್ಲಿ ಚಿತ್ರಾನ್ನ ಮಾಡೋದು ತುಂಬಾನೇ ಸರಳ ಸುಲಭ. ಆದ್ರೆ ನಾವು ಅದಕ್ಕೆ ತಯಾರಿಲ್ಲ. ಯಾಕೆ ನಾನು ಕುಳಿತ ಒಂದು ಸ್ಥಳದಿಂದ ಎದ್ದು ಹೋಗಿ ಅಡುಗೆ ಮನೆಗೆ ಹೋಗಿ ಪಾತ್ರೆ ತಗೊಂಡು ಅಕ್ಕಿನ ಬೇಯಿಸಿ ಮಾಡಬೇಕು? ನನಗೆ ಒಂದು ಸಿಂಗಲ್ ಟಿಕ್ಕಲ್ಲಿ ನನಗೆ ಸಿಗ್ತಾ ಇದೆ, ನನ್ನ ಕೈಯಲ್ಲಿ ಫೋನ್ ಇದೆ, ಅಂಗೈಯಲ್ಲೇ ವಿಶ್ವ ಇದೆ. ಸೊ ನಾನು ಅದ್ರ ಮೇಲೆ ಅವಲಂಬನೆ ಆದ್ರೆ ಸಾಕು, ಇವಾಗ ನನ್ನ ಕೈಯಲ್ಲಿ ದುಡ್ಡು ಇದೆ, ಸೊ ನನ್ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ಅದನ್ನ ತರಿಸ್ಕೊಳ್ಬಹುದು ಅಂತಂದಾಗ ನಾವು AI ಮೊರೆ ಹೋಗ್ತಾ ಇದೀವಿ.
1: ಈಗ ನಾವು AI ನ ಸ್ಪರ್ಧೆಯ ತರ ನೋಡ್ಬೇಕಾ ಅಥವಾ ಫ್ರೆಂಡ್ ತರ ನೋಡ್ಬೇಕಾ?
0: ಇಲ್ಲೂ ಕೂಡ ಅಷ್ಟೇ, ಎರಡೂ ರೀತಿಯಲ್ಲೂ ನೋಡ್ಬೇಕಾಗತ್ತೆ. ಆದ್ರೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಹೇಳೋದಾದ್ರೆ AI ನ ಫ್ರೆಂಡ್ ತರ ನೋಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಮತ್ತು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸ್ಪರ್ಧೆಯಾಗಿ ನೋಡೋದಕ್ಕೆ AI ಒಂದು ಕಂಪನಿ ಅಲ್ಲ ಅಥವಾ ಅದೊಂದು ಪ್ರತ್ಯೇಕವಾದ ತಂತ್ರಜ್ಞಾನ ಅಂತ ಅಲ್ಲ, ನಮ್ಮ ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಇವತ್ತು AI ಬಳಕೆ ಆಗ್ತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ ನೀವು ಬೆಳಗ್ಗೆ ಎದ್ದ ನಂತರ ನೀವು ಒಂದು ನಿಮ್ಮ ಮೊಬೈಲ್ ಫೋನ್ ಅನ್ನ ತೆರೆದು ನೋಡಿ, ನೀವು ಫಸ್ಟ್ ಈಗ ಹವಾಮಾನ ವಾಯುಗುಣದ ಒಂದು ಇವತ್ತಿನ ಸ್ಟೇಟಸ್ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಬಯಸಿದ್ರೆ ನೀವು ಕುಳಿತ ಸಹಾಯದಿಂದ ಏನು ಗ್ಲೋಬಲಿ ಅಂದ್ರೆ ಜಗತ್ತಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಮಳೆ ಬೀಳ್ತಾ ಇದೆ ಅಥವಾ ಬೇಸಿಗೆ ಇದೆ ಚಳಿಗಾಲ ಇದೆ ಅಂತ ಅನ್ನೋದನ್ನ ನೀವು ಒಂದು ಸೆಕೆಂಡ್ ಅಲ್ಲಿ ತಿಳಿದುಕೊಳ್ಬಹುದು. ಅದೇ ರೀತಿ ನಾನಿವತ್ತು ಒಂದು ಆಫೀಸ್ಗೋ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ನಾನು ಪ್ರಯಾಣಿಸಬೇಕಾಗ್ತದೆ.

0: ಸೊ ನನ್ನ ಗಮ್ಯ ಸ್ಥಳವನ್ನ ನಾನು ಅಂದ್ರೆ ತಲುಪೋದಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು, ಮತ್ತೆ ಯಾವ ರಸ್ತೆಯ ಮೂಲಕ ನಾನು ಹೋದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ತಲುಪೋದು ಅಂತ ನಾವು ನೋಡ್ತೀವಿ. ಇದೆಲ್ಲವೂ AI ಸಹಾಯದಿಂದ ಆಗ್ತಾ ಇದೆ. ಹಾಗಾಗಿ AI ಅನ್ನ ನಾವು ನಮ್ಮ ಫ್ರೆಂಡ್ ಆಗಿ, ನಮ್ಮ ಸ್ನೇಹಿತ ಆಗಿ, ಅಥವಾ ನಮ್ಮ ಸಹಯಾತ್ರಿಕನಾಗಿ ನಾವು ಭಾವಿಸಿದ್ರೆ ನಮ್ಗೆ ಸಹಾಯ ಆಗುತ್ತೆ. ಕಾಂಪಿಟೇಟರ್ ಅಂತ ಬಯಸಿದ್ರೆ ಸವಾಲುಗಳು ಎದುರಾಗುತ್ತೆ, ನೀವು ಅದ್ರ ಜೊತೆ ಒಗ್ಗಿಕೊಳ್ಳೋದಕ್ಕೆ ಆಗೋದಿಲ್ಲ.
1: AI ನ ಬಳಕೆ ಮಾಡೋದು ನಾವು ಮನುಷ್ಯರು. ನಮ್ಗೆ ಹೇಗೆ AI ನ ಅವಶ್ಯಕತೆ ಇದೆ, AIಗೆನೆ ನಾವಿವಾಗ ಒಬ್ಬ ಮನುಷ್ಯನಿಗೆ ಗೊತ್ತಿರ್ಬೇಕಲ್ವಾ ಪ್ರಾಂಪ್ಟ್ ಹೆಂಗ್ ಕೊಡೋದು, AI ಕೆಲಸ ಮಾಡ್ಬೇಕು.

0: ಹೌದು ಅಲ್ವಾ. ಸೊ ಈಗ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರಲಿ, ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ AI ತುಂಬಾ ಸಹಾಯ ಮಾಡುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಈಗ ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ AI ಯಾವ ರೀತಿ ಸಹಾಯ ಮಾಡುತ್ತೆ?
1: ಇದು ನಿಜಕ್ಕೂ ತುಂಬಾ ಉತ್ತಮವಾದ ಪ್ರಶ್ನೆ. ಬೇರೆ ಕ್ಷೇತ್ರಗಳಲ್ಲಿ ಅದಾಗದೆ ಅವರಿಗೆ ಅಂದ್ರೆ AI ನ ಒಂದು ಉಪಯೋಗ ಆಗ್ತಾ ಇದೆ. ಅದು ಬೇಕೋ ಬೇಡವೋ AI ಜೊತೆಗೆ ನಡೆಯಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಆದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದ್ರೆ ಕಾಮರ್ಸ್ ವಿಭಾಗದಲ್ಲಿ ನೋಡೋದಾದ್ರೆ, ಕಾಮರ್ಸ್ ವಿಷಯವನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಉದ್ಯೋಗದಲ್ಲಿ ಇರುವಂತಹವರಾಗಿರ್ಬಹುದು, ಈ ಒಂದು ಕ್ಷೇತ್ರದಲ್ಲಿ ನಾನೇನೋ ನನ್ನ ಭವಿಷ್ಯವನ್ನ ಕಟ್ಕೊಳ್ತೀನಿ ಅಂತ ಒಂದು ಆಕಾಂಕ್ಷೆಯನ್ನ ಹೊಂದಿರೋರು ಆಗಿರ್ಬಹುದು, ಖಂಡಿತವಾಗ್ಲೂ ಕೂಡ ಇಂಜಿನಿಯರಿಂಗ್ ಒಂದೇ ಅಲ್ಲದೇನೆ ಅಥವಾ ಮೆಡಿಕಲ್ ಕ್ಷೇತ್ರ ಒಂದೇ ಅಲ್ಲದೇನೆ, ಇನ್ನು ಬೇರೆ ರೀತಿಯಲ್ಲಿ ನೋಡ್ಬೇಕು ಅಂತಂದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಸಹಕಾರಿ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳ್ಬಹುದು. AI ಇಲ್ದೇನೆ ಲೆಕ್ಕಪತ್ರಗಳನ್ನ ತಯಾರಿಸೋದಾಗಿರ್ಬಹುದು, ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡೋದಾಗಿರ್ಬಹುದು, ಸಹಜವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಡೆಬಿಟ್, ಕ್ರೆಡಿಟ್, ಅಸೆಟ್, ಲಯಬಿಲಿಟಿ ಇವನ್ನೆಲ್ಲ ಹೇಳ್ತಿದ್ವಿ. ಸೊ ಇಲ್ಲಿ ಟ್ಯಾಲಿ ಮಾಡೋದು, ತಾಳೆ ಮಾಡಿ ನೋಡ್ಬೇಕಾಗ್ತಿತ್ತು ಅಂಕಿ ಅಂಶಗಳನ್ನ ಎಲ್ಲ. ಅದು ಮುಂಚೆ ಮಾನವ ತನ್ನ ಕೈಯಾರೆ ತನ್ನ ಕ್ಷಮತೆಯ ಸಹಾಯದಿಂದ ಮಾಡುವಾಗ ಸಾಕಷ್ಟು ತಪ್ಪುಗಳು ಆಗ್ತಾ ಇತ್ತು, ಸಾಕಷ್ಟು ಸಮಯವನ್ನ ಹಿಡಿತಾ ಇತ್ತು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡೋದಕ್ಕೆ. ಇವತ್ತು AI ಸಹಾಯದಿಂದ ಕಾಮರ್ಸ್ ಕಲಿತಿರುವವರಿಗೆ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಎಷ್ಟು ಉಪಕಾರಿ ಆಗಿದೆ ಅಂತ ಅಂದ್ರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಹ್ಯೂಮನ್ ಎರರ್ ಇಲ್ದೇನೆ ತಯಾರಿಸಬಹುದಾದಂತ ಸಾಧ್ಯತೆಗಳು ಸಿಕ್ಕಿದೆ.
0: ಓಕೆ, ಸೊ ಹಾಗಾದ್ರೆ ಹಣಕಾಸು ಕ್ಷೇತ್ರದಲ್ಲಿ AI ಬಳಕೆ ಮಾಡಿದ್ರೆ ಯಾವುದೇ ತಪ್ಪು ಆಗಲ್ಲ ಅನ್ನೋದು
1: ಥಿಂಕಿಂಗ್
0: ಇದೆಯಾ?
1: ಇದೆ. ಯಾಕೆ ಅಂತಂದ್ರೆ ಈಗ AI ನ ಸಿದ್ಧ ಮಾಡಿರೋದು ಯಾರು? ಮನುಷ್ಯರೇ ಅಲ್ವಾ. ಸೊ ಮನುಷ್ಯ ತಪ್ಪು ಮಾಡ್ತಾನೆ, ಅದು ಹಿರಿಯರಿಂದ ಒಂದು ನಣ್ಣುಡಿ ನಾವು ಕೇಳ್ತಾ ಬಂದಿದೀವಿ, ತಪ್ಪು ಮನುಷ್ಯ ಮಾಡದೆ ಮರ ಮಾಡುತ್ತಾ ಅಂತ. ನಿಜ ಅಲ್ವಾ? ಸೊ ಮನುಷ್ಯ ತಪ್ಪು ಮಾಡ್ತಾನೆ ಅಂತಂದ್ರೆ AI ನ ಸಿದ್ಧ ಮಾಡಿರೋದು ಕೂಡ, ಅದನ್ನ AI ನ ಕಂಡು ಹಿಡಿದಿರೋದು ಮನುಷ್ಯ ಆಗಿರೋದ್ರಿಂದ AI ತನ್ನಿಂದ ತಾನೇ ವಿಷಯಗಳನ್ನ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಮ್ಗೆ ಏನು ಅಂದ್ರೆ ರಿಸಲ್ಟ್ ನ ಕೊಡೋದಿಲ್ಲ. AIಗೆ ನಾವು ಹಲವಾರು ಅಂದ್ರೆ ಅದು 100,000 ಅಲ್ಲ, ನಮಗೆ ಲೆಕ್ಕಕ್ಕೆ ಸಿಗದಂತ ಅಗಣಿತ ವಿಚಾರಗಳನ್ನ, ಉದಾಹರಣೆಗಳನ್ನ, ಮಾಹಿತಿಗಳನ್ನ ನಾವು AIಗೆ ಮುಂಚಿತವಾಗಿ ಅದನ್ನ ಸಿದ್ಧಪಡಿಸುವಾಗ್ಲೇನೆ ಕೊಟ್ಟಿರ್ತೀವಿ. ಹಾಗಾಗಿ ನಾವು ದೈನಂದಿನ ನಮ್ಮ ಬಳಕೆಯಲ್ಲಿ AI ನ ಆಧರಿಸ್ಬೇಕು, ಅವಲಂಬಿಸಬೇಕು ಅಂದಾಗ ನಾವು ಕೊಡ್ತಕ್ಕಂತ ಪ್ರಾಂಪ್ಟ್ ಅದು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅದು ಕೊಡ್ತಕ್ಕಂತ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಹಾಗೇನೆ ವಾಣಿಜ್ಯ ಕ್ಷೇತ್ರದಲ್ಲಿ ನಾನು ಹೇಳಿದ ಹಾಗೆ ಅಂಕಿ ಅಂಶಗಳು, ನಾವು ಪ್ರಾಂಪ್ಟ್ ಯಾವ ರೀತಿ ಕೊಡ್ತೀವಿ ಅದರ ಆಧಾರದ ಮೇಲೆ AI ಔಟ್ಪುಟ್ ಕೊಡುತ್ತೆ. ಅದು 100ಕ್ಕೆ 100ರಷ್ಟು ಸರಿಯಾಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಮನುಷ್ಯನಲ್ಲಿ ತಪ್ಪಾಗುತ್ತೆ ಅಂದ್ರೆ AI ನಿಂದ ತಪ್ಪಾಗೋದು ಸಹಜ.
0: ಈಗ ಮೇಘನಾ ಅವರೇ, ಈಗ ಪ್ರಾಂಪ್ಟ್ ಕೊಡೋದು ಅಂತ ಹೇಳಿದ್ರೆ, ಈಗ ನಾವು ಪ್ರಾಂಪ್ಟ್ ಕೊಟ್ಟಾಗ್ಲೂ ಗಮನಿಸಬೇಕು ನಾವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಕೊಟ್ಟಿದೀವ ಅಂತ ಹೇಳಿ, ಅಂಡ್ ಒಂದ್ಸಲ AI ಇಂದ ನಮ್ಗೆ ರಿಸಲ್ಟ್ ಜನರೇಟ್ ಆದ್ಮೇಲೂ ನಾವು ಯೋಚನೆ ಮಾಡ್ಬೇಕು ಅಂಡ್ ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತೆ ಅಲ್ಲಿ ಅಲ್ವಾ. ಸೊ ಅಲ್ಲಿಂದ ಅಲ್ಲಿಗೆ ಟೈಮ್ ಕರೆಕ್ಟ್ ಆಗತ್ತೆ ಅಂತ ಅನ್ಕೊಂಡಿದೀನಿ.
1: ಹೌದು,
0: ದ ಪ್ರಾಸೆಸ್ ಮೇ ಲೈಕ್ ದ ಪ್ರಾಸೆಸ್ ಮೇ ಬಿ ವೆರಿ ಶಾರ್ಟ್, ನಮ್ಗೆ ಆನ್ಸರ್ ಸಿಗೋದು, ಬಟ್ ನಮ್ಮ ಕೆಲಸ ಅಷ್ಟೇ ಉಳ್ಕೊಂಡಿರತ್ತಲ್ವಾ? ಮತ್ತೆ AI ಕೊಟ್ಟಿರೋದು ಕ್ರಾಸ್ ಚೆಕ್ ಮಾಡೋದು ಏನು ಸರಿ ಇದೆಯಾ ಇಲ್ವಾ, ಕ್ರಾಸ್ ಚೆಕ್ ಮಾಡ್ಬೇಕಾದ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ. ಈಗ ಒಂದು ಕಂಪನಿಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ AI ಬಂದ ನಂತರ ಉದ್ಯೋಗಿಗಳ ಪಾತ್ರ ಹೇಗೆ ಬದಲಾಗಬಹುದು? ಈಗ ಮುಂಚೆ ಎಲ್ಲ ಏನು ನೀವು ಲೆಕ್ಕಪತ್ರ ತಯಾರು ಮಾಡ್ಬೇಕು, ಆಡಿಟಿಂಗ್ ಮಾಡ್ಬೇಕು, ಅದೆಲ್ಲ ಇತ್ತು. ಈಗ ಏನಂದ್ರೆ ನಾವು AI ಕಲ್ತ್ರೆ ಸಾಕು, ನಮ್ಮ ಆಡಿಟಿಂಗ್ ಲೆಕ್ಕಪತ್ರ ತಯಾರಿಕೆ ಎಲ್ಲ ಅದೇ ಮಾಡುತ್ತೆ, ಬಟ್ ನಾವ್ ಏನ್ ಕಲ್ತ್ಕೋಬೇಕು, ಅಪ್ಡೇಟ್ ಆಗ್ಬೇಕು, ನಾವ್ AI ನ ಕಲ್ತ್ಕೊಂಡಿರ್ಬೇಕು ಅಲ್ವಾ. ಯಾವ ರೀತಿ ಉದ್ಯೋಗ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಚೇಂಜಸ್ ಉಂಟಾಗಬಹುದು?
1: ಮುಂಚೆ ಕಂಪ್ಯೂಟರ್ ಬಂದಂತಹ ಒಂದು ಕಾಲಘಟ್ಟದಲ್ಲಿ ಎಕ್ಸೆಲ್ ಇತ್ತು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳಿ, ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಈ ಪುಸ್ತಕಗಳಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದಕ್ಕೆ ಅದರದ್ದೇ ಆದಂತಹ ಒಂದು ಏನು ಒಂದು ಮಾಡ್ಯೂಲ್ ಇದೆ, ಒಂದು ಫಾರ್ಮ್ಯಾಟ್ ಅಂತ ಇದೆ. ಸೊ ಹಾಗೆ ನಾವು ಲೈನ್ಸ್ ಹಾಕ್ಬಿಟ್ಟು ಬಾಕ್ಸ್ ಹಾಕ್ಬಿಟ್ಟು ಅದರಲ್ಲಿ ನಾವು ಅಂಕಿಅಂಶಗಳನ್ನ ನಾವು ನಮೂದಿಸ್ತಿರ್ತಿದ್ವಿ. ಕಡೆಗೆ ಕಂಪ್ಯೂಟರ್ ಬಂದ್ಮೇಲೆ ಎಕ್ಸ್

0: ಎಲ್ಲ ಮೊರೆ ಹೋದ್ವಿ. ಅಲ್ಲಿ ಎಕ್ಸೆಲ್ ಕೂಡ ತನ್ನಿಂದ ತಾನೇ ಯಾವುದೇ ಡೇಟಾನ ತಗೊಳ್ತಿರ್ಲಿಲ್ಲ, ನಾವೇ ಹಾಕ್ತಾ ಇದ್ವಿ. ಕ್ರಮೇಣ ಏನಾಯ್ತು, AI ಸಹಾಯದಿಂದ ಈಗ್ಲೂ ಕೂಡ ಅಷ್ಟೇ, ಸಮಯ ಕಡಿಮೆ ತಗೊಳ್ತಾ ಇದೆ, ಆದ್ರೆ ನಾವು ವಹಿಸ್ತಕ್ಕಂತ ಪರಿಶ್ರಮ ಅಷ್ಟೇ ಇದೆ.
1: ಹೌದು
0: ಅಷ್ಟೇ. ಆದ್ರೆ ಆ ಪರಿಶ್ರಮದಲ್ಲಿ ಮುಂಚೆ ಒತ್ತಡ ಜಾಸ್ತಿ ಇರ್ತಿತ್ತು. ಪ್ರತಿಯೊಂದನ್ನು ನಾವು ಒಂದು ಡೇಟಾನ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡುವವರೆಗೂ ಕೂಡ, ಮತ್ತೆ ಆ ಅಂಕಿಅಂಶಗಳು ಸರಿಯಾಗಿದೆಯಾ ಅಂತ ಹೇಳಿ ಅನಲೈಸ್ ಅಂದ್ರೆ ಅದನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಅಥವಾ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಅನ್ನೋದನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಮೇಲೆನೆ ಅವಲಂಬನೆ ಆಗಿತ್ತು. ಆದ್ರೆ ಈಗ AI ಸಹಾಯದಿಂದ ಕಡಿಮೆ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ, ಪರಿಶ್ರಮದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಆಗಿಲ್ಲ, ಒತ್ತಡ ಕಡಿಮೆ ಆಗಿದೆ.
1: ಹೌದು, ಈ ಏಜ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಅಂಕಗಳಿಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ?
0: ಖಂಡಿತವಾಗ್ಲು.
1: ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ ನ ಅವ್ರು ಕಲ್ತ್ಕೋಬೇಕು ಅಂದ್ರೆ ಡೌನ್ ದ ಲೈನ್ ಅವ್ರದ್ದು ಏನು ವೃತ್ತಿ ಜೀವನ ಚೆನ್ನಾಗಿರುತ್ತೆ, ವೃತ್ತಿ ಜೀವನದಲ್ಲಿ ಒಳ್ಳೆ ಪ್ರೋಗ್ರೆಸ್ ಕಾಣ್ತಾರೆ ಅಂದ್ರೆ ಯಾವ ಕೌಶಲ್ಯನ ನೀವು ಸಜೆಸ್ಟ್ ಮಾಡ್ತೀರಾ?
0: ಇದು ನಿಜಕ್ಕೂ ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನಾನು ನನ್ನ ವಿದ್ಯಾಭ್ಯಾಸ ವ್ಯಾಸಂಗವನ್ನ ಮುಗಿಸಿ ದಶಕಗಳಿಗೂ ಜಾಸ್ತಿ ವರ್ಷಗಳು ಕಳೆದು ಹೋಯಿತು. ಆವಾಗ ನಮ್ಮ ಸಮಯದಲ್ಲಿ ಇವಾಗ ಒಂದು ಕಾಮರ್ಸ್ ಕ್ಷೇತ್ರದಲ್ಲಿ ಅಂದ್ರೆ BCOM ಅಥವಾ BBA ಏನೊಂದು ಸ್ವಲ್ಪ ಉನ್ನತವಾಗಿ ಏನಾದ್ರು ಮಾಡ್ಬೇಕು ಅಂತಂದ್ರೆ MBA ಅಥವಾ MCOM ಮಾಡಿದ್ರೆ ಸಾಕು ಅನ್ನಿಸೋಷ್ಟು ಮಟ್ಟಿಗೆ ಇತ್ತು. ಅವಾಗ ಡಿಗ್ರಿ ಮಾತ್ರ ಮುಖ್ಯವಾಗಿತ್ತು. ಈಗ ಕೌಶಲ್ಯಗಳು ಎಷ್ಟು ಮಟ್ಟಿಗೆ ನಮ್ಗೆ ಅಗತ್ಯವಾಗಿದೆ ಅಂತ ಅಂದ್ರೆ, ಇವತ್ತು ನಾನು ಕೆಲಸ ಮಾಡತಕ್ಕಂಥದ್ರಲ್ಲಿ ನನ್ನ ಜೊತೆ ನನಗಿಂತಲೂ ಒಂದು 10-12 ವರ್ಷ ವಯಸ್ಸಿನಲ್ಲಿ ಕಡಿಮೆ ಇರೋರಿಗೆ ಅವರಿಗೆ ಡಿಗ್ರಿ ಅವಶ್ಯಕತೆ ಇಲ್ಲ, ಸುಮ್ನೆ ಒಂದು ಸರ್ಟಿಫಿಕೇಟ್ ಅಲ್ಲಿ ತೋರಿಸಬಹುದು ಅಂತ. ಆದ್ರೆ ಕೌಶಲ್ಯಗಳೇ ಅತ್ಯಂತ ಮುಖ್ಯವಾಗಿದೆ ಇವತ್ತು. ಹಾಗಾಗಿ ಕಾಮರ್ಸ್ ನವರಿಗೆ ನಮ್ಮ ಕಾಲದಲ್ಲಿ ಏನಿತ್ತು, ಟ್ಯಾಲಿ ಅಂತ ಇತ್ತು ಒಂದು ಸಾಫ್ಟ್ವೇರ್, ಅಕೌಂಟಿಂಗ್ ಸಾಫ್ಟ್ವೇರ್, ಅದನ್ನ ಕಲ್ತ್ರೆ ಸಾಕು ಅಂತ ಇತ್ತು. ಆದ್ರೆ ಈಗ ಅಷ್ಟೇ ಸಾಕಾಗೋದಿಲ್ಲ, AI ನಲ್ಲಿ Power BI ಅಂತ ಇದೆ, ಆಮೇಲೆ ಸಾಕಷ್ಟು ಇವಾಗ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್, ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಗಳು ಅಂತ ಇದೆ. ಮುಂಚೆ ERP ಸಾಫ್ಟ್ವೇರ್ ಅಷ್ಟೇ ಕಲ್ತ್ರೆ ಸಾಕಾಗ್ತಿತ್ತು, ಇವಾಗ ಅದೇ ERP ಅಲ್ಲಿ ಮುಂದುವರಿದ ಭಾಗವಾಗಿ AI ನ ಆಧರಿಸಿ ತಯಾರಿಸಿದಂತ ಭಾಗವಾಗಿ ಹೇಳೋದಾದ್ರೆ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಮತ್ತು ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಗಳನ್ನ ನಾವು ಬಳಸಬೇಕಾಗುತ್ತೆ.
1: ಹಣಕಾಸಿನ ವಿಷಯ ಅಂದ್ರೇನೆ ಒಂಥರ ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಇರುತ್ತೆ, ಸೊ ಅದರಲ್ಲೆಲ್ಲ ಕರೆಕ್ಟ್ ಆಗಿರಬೇಕು. ಒಂದು ಕಂಪನಿಯ ಹಣಕಾಸು ವಿಭಾಗನ ಮ್ಯಾನೇಜ್ ಮಾಡೋದು ಅಂದ್ರೆ ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಎಸ್ಪೆಷಲಿ ನಮ್ಮ ಮಹಿಳೆಯರಿಗೆ ಈಗ ಬ್ರೇಕ್ ತಗೊಂಡಿರ್ತಾರಲ್ಲ, ಮೆಟರ್ನಿಟಿ ಲೀವ್ ತಗೊಂಡಿರ್ತಾರ, ಅಥವಾ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ಕೆಲ್ಸಕ್ಕೆ ಹೋಗಕ್ ಅವರಿಗೆ ಸಾಧ್ಯ ಆಗಲ್ಲ, ಅವರಿಗೆ AI ಸಹಾಯದಿಂದ ಅವರು ಮತ್ತೆ ಉದ್ಯೋಗ ಕ್ಷೇತ್ರಕ್ಕೆ ಮರಳೋಕೆ ಏನಾದ್ರು ಚಾನ್ಸ್ ಇದೆಯಾ?
0: 100% ಚಾನ್ಸ್ ಇದೆ ಅಂತ ಹೇಳ್ಬಹುದು. ಏನ್ ಹೇಳ್ಬೇಕು ಅಂದ್ರೆ ದೃಢೀಕೃತ ಪ್ರಮಾಣ ಪತ್ರವನ್ನ ನೀಡುವಂತಹ ಹಲವಾರು ತರಬೇತಿಗಳು ಲಭ್ಯ ಇದೆ ಇವತ್ತು. ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲೇ ಕುತ್ಕೊಂಡು, ನಮ್ಗೆ ಇವತ್ತು ಫೋನ್ ಇಲ್ಲದೆ ಇರುವಂತಹ ಮನುಷ್ಯರೇ ಇಲ್ಲ. ಈಗ ಬುದ್ಧ ಒಂದು ಮಾತು ಹೇಳಿದ್ದ, ಒಂದು ಮನೆ ಅಂದ್ರೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ ಅಂತ ಹೇಳಿ, ಹಾಗೆ ಇವತ್ತು ಮೊಬೈಲ್ ಇಲ್ಲದ ಮನೆ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊಬೈಲ್ ಒಂದು ಸಹಾಯದಿಂದ AI ನ ತರಬೇತಿಗಳನ್ನ ಪಡೆದುಕೊಳ್ಬಹುದು, ನಮ್ಮ ಕೌಶಲ್ಯಗಳನ್ನ ಹೆಚ್ಚಿಸ್ಕೊಳ್ಬಹುದು. ನಾನು ಹೇಳಿದ ಹಾಗೆ Power BI ಅಂತ ಇದೆ, ಕ್ವಿಕ್ ಬುಕ್ಸ್ ಆನ್ಲೈನ್ ಅಂತ ಇದೆ, ಎಕ್ಸೆರೋ ಬುಕ್ಸ್ ಅಂತ ಇದೆ, ಜೋಹೋ ಬುಕ್ಸ್, ಈ ರೀತಿ ಇವೆಲ್ಲವೂ ಕಾಮರ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯಗಳು ಆಗಿದೆ. ಮತ್ತು ಇದರಲ್ಲಿ ನಾವು ಆನ್ಲೈನ್ ಸಹಾಯದಿಂದ ಅಥವಾ ಈಗ ದೂರ ಶಿಕ್ಷಣ ಅಂತ ಮುಂಚೆ ಹೇಳ್ತಿದ್ವಿ, ಇವಾಗ ಎಷ್ಟು ಮಟ್ಟಿಗೆ ಅದು ಒಂದು ಬೆಳವಣಿಗೆ ಬದಲಾವಣೆಯನ್ನ ಕಂಡಿದೆ ಅಂತ ಅಂದ್ರೆ, ಕುತ್ಕೊಂಡಲ್ಲೇನೆ ದಿನಕ್ಕೆ ತುಂಬಾ ಅಲ್ಲ 1 ಗಂಟೆ ನಾವು ವ್ಯಯಿಸಿದ್ರೆ ಸಾಕು. ಏನೆಲ್ಲ ಮಾಡ್ತಾ ಇರ್ತೀವಿ ದಿನದ 24 ಗಂಟೆಗಳಲ್ಲಿ ಅಲ್ವಾ? ಸೊ ಇದರಲ್ಲಿ ನಾವು ಒಂದೇ 1 ಗಂಟೆ ನಮಗೋಸ್ಕರ ಮೀಸಲಿಟ್ರೆ, ಬೇಡ 1 ಗಂಟೆ ಜಾಸ್ತಿ ಆಗುತ್ತಂದ್ರೆ 1/2 ಗಂಟೆ, ಅದು ಜಾಸ್ತಿ ಆಗುತ್ತಂದ್ರೆ ಕಡೆಯ ಪಕ್ಷ ನಾವು 15 ನಿಮಿಷ ನಾವು ನಮಗೋಸ್ಕರ ನಾವು ವ್ಯಯಿಸ್ಕೊಂಡ್ರೆ, ನಾವು ಎಷ್ಟೇ ಒಂದು ನಾವು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಕರಿಯರ್ನ ರೀಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು, ಇದು ದಿವಸಕ್ಕೆ ನಮಗೋಸ್ಕರ 15 ನಿಮಿಷವನ್ನ ವ್ಯಯಿಸಿ ಈ ಎಲ್ಲ ತರಬೇತಿಗಳನ್ನ ಕೌಶಲ್ಯಗಳನ್ನ ನಾವು ಕಲ್ತ್ರೆ ಖಂಡಿತವಾಗ್ಲೂ ನಾವು ಮತ್ತೆ ಈ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಮರಳೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ.
1: ಮೇಘನಾ ಅವರೇ, ನಾವೆಲ್ಲ ಕಂಪ್ಯೂಟರ್ ಯುಗದವರು, AI ಯುಗದವರು ಅಲ್ಲ ಅಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ನಮ್ ಸುತ್ತ ಇದ್ದಿದ್ದು ಕಂಪ್ಯೂಟರ್ಗಳೇ ಅಲ್ವಾ? ಸೊ ನಿಮ್ಗೆ ಈ ಹೊಸ ಕೌಶಲ್ಯವನ್ನ ಕಲಿಯೋದಿಕ್ಕೆ

0: ಎಷ್ಟು ಶ್ರಮ ವಹಿಸಿದ್ರಿ ನೀವು, ಅಥವಾ ನಿಮ್ಗೆ ಇದು ತುಂಬಾ ಕಷ್ಟ ಅಂತ ಅನಿಸ್ತಾ ಮೇಘ್ನಾ ಅವ್ರೆ?
1: ನನ್ನ ಮಟ್ಟಿಗೆ ಹೇಳೋದಾಗಿದ್ರೆ ನಾನ್ ಸ್ವಲ್ಪ ಕಷ್ಟ ಅನ್ಬಳ್ಸಿದ್ದು ನಿಜ. ನಾನು ಈಗಾಗ್ಲೇ ಹೇಳದ ಹಾಗೆ ನನ್ನ ಒಂದು ಪದವಿ ವ್ಯಾಸಂಗ ಮುಗಿಸಿ ದಶಕಗಳಕ್ಕಿಂತ ಜಾಸ್ತಿ ಕಳೆದು ಹೋಗಿದೆ. ಹಾಗಾಗಿ ನನಗೆ ಇದು ಅತ್ಯಂತ ಸವಾಲಿನ ವಿಷಯ ಆಗಿತ್ತು ನಾನು ಕಲಿಬೇಕಾದಂತಹ ಸಮಯದಲ್ಲಿ. ಆದ್ರೆ ಯಾಕಂದ್ರೆ ನಾವು ಕಾಲೇಜಲ್ಲೂ ಕೂಡ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮಾತ್ರ ಕೊಡ್ತಿದ್ರು, ಅದಕ್ಕೂ ಮೀರಿ ಯಾವುದೇ ಒಂದು ವಿಷಯವನ್ನ ಕರಗತ ಮಾಡ್ಕೊಳ್ಳೋದಿಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇತ್ತು.
0: ಓಕೆ, ನಿಮ್ಮ ವೃತ್ತಿ ಜೀವನದಲ್ಲಿ ಎಐ ಸಹಾಯದಿಂದ ನಿಮ್ಮ ಕೆಲಸವನ್ನ ಈಸಿ ಮಾಡಿರೋದು ಅಥವಾ ನಿಮ್ಮ ಶ್ರಮವನ್ನ ಕಡಿಮೆ ಮಾಡಿರೋ ಯಾವ್ದಾದ್ರು ಘಟನೆ ಇದೆಯಾ?
1: ನಿಜವಾಗ್ಲೂ ಇದೆ. ಈ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನೋಡಿ ಅತ್ಯಂತ ಏನು ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಮೊನ್ನೆ ತಾನೇ ಅಂದ್ರೆ July 31st ನಾವು ತೆರಿಗೆಯನ್ನ ಪಾವತಿಸಿದ್ವಿ ಅಲ್ವಾ, ITR ಫೈಲಿಂಗ್ ಮಾಡಿದ್ವಿ. ITR ಫೈಲಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಅಂಕಿ ಅಂಶಗಳನ್ನ, ನಾವು ಒಂದು ವರ್ಷ ಪೂರ್ತಿ ನಾವು ಮಾಡಿರ್ತಕ್ಕಂತ ಖರ್ಚುಗಳನ್ನ, ಇನ್ಕಮ್, ನಮ್ಮ ಹೂಡಿಕೆ, ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ತಪ್ಪುಗಳಾಗೋದಿಕ್ಕೆ ಸಾಧ್ಯ ಇರುತ್ತೆ ಕಂಪ್ಯೂಟರ್ ಯುಗದಲ್ಲಿ ಹೇಳ್ಬೇಕಾದ್ರೆ. ಆದ್ರೆ AI ಬಂದು ಎಷ್ಟು ಮಟ್ಟಿಗೆ ನಮ್ಗೆ ಸಹಕಾರಿಯಾಗಿದೆ ಅಂತ ಅನ್ನೋದನ್ನ ನಾನು ಕೆಲಸ ಮಾಡ್ತಾ ನನ್ನ ಅನುಭವದ ಪ್ರಕಾರ ಅದನ್ನು ಕಂಡುಕೊಂಡೆ. ಇದರಿಂದ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ, ನಾನು AI ಕಲ್ತಿರೋದ್ರಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ.
0: ನಿಮ್ಮ ಜೂನಿಯರ್ಸ್ ನಿಮ್ಮ ಆಫೀಸ್ ಅಲ್ಲಿ ಇರಬಹುದು, ಸೊ ಹೂ ಆರ್ ವೆರಿ ವೆಲ್ ವರ್ಸ್ಡ್ ವಿತ್ AI, ಈಗಿನ ಜನರೇಷನ್ ಮಕ್ಕಳು, ಸೊ ಅವರಿಂದ ಏನಾದ್ರೂ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ತಗೊಳಕ್ಕೆ ನೀವು ರೆಡಿ ಇರ್ತೀರಾ? ಅಂದ್ರೆ ಲೈಕ್ ಅವರು ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರಾ?
1: ಖಂಡಿತ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಜನರೇಷನ್ ಗ್ಯಾಪ್ ತುಂಬಾ ಇದೆ. ಸೊ ಇವಾಗ ಅತ್ಯಂತ ಪ್ರಚಲಿತದಲ್ಲಿ ಇರುವಂತಹ ಒಂದು ಶಬ್ದ ಹೇಳ್ಬೇಕಂದ್ರೆ ಜೆನ್ಜೀಸ್ ಅಂತ ಹೇಳಿ. ಸೊ ಹಾಗಾಗಿ ಈ ಜೆನ್ಜೀಸ್ ಒಂದು ಆ ವಿಚಾರ ಮಟ್ಟ ಹೇಗಿದೆ ಅಂತಂದ್ರೆ, ನಮ್ಗೆ ನಾವ್ ಎಷ್ಟೇ ಕಲಿತಿದೀವಿ, ಎಷ್ಟೇ ಕೌಶಲ್ಯಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಿದೀವಿ ಅಂತಂದ್ರು, ನಮ್ಮ ನೆಕ್ಸ್ಟ್ ಜನರೇಷನ್ ಅವರ ಸಹಾಯ ನಮಗೆ ಬೇಕಾಗುತ್ತೆ. ಹಾಗಾಗಿ ನನಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವರನ್ನ ನಾನು ಕೇಳಿ ತಿಳ್ಕೊಳ್ತೀನಿ. ಅವರಿಂದಲೂ ನಾನು ಹೇಗೆ ಅವರನ್ನ ಟ್ರೈನ್ ಮಾಡ್ತೀನೋ ಅದೇ ರೀತಿ ಅವರಿಂದ ನಾನು ಕೂಡ ಟ್ರೈನಿಂಗ್ ನ ತಗೊಳ್ತಿರ್ತೀನಿ.
0: ಓಕೆ, ಮೇಘ್ನಾ ಅವರೇ, ಈಗಿನ ಕಾಲದ ಅಲ್ಲ, ಈಗ BCOM ಅಥವಾ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಕಲಿತಿರೋ ವಿದ್ಯಾರ್ಥಿಗಳಿಗೆ AI ಅವರ ಪಠ್ಯಕ್ರಮದಲ್ಲಿ ಅಥವಾ ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆನಾ?
1: ಈಗಾಗಲೇ ಕೆಲವೊಂದು ಕಾಲೇಜ್ಗಳು, ಕೆಲವೊಂದು ಯೂನಿವರ್ಸಿಟಿಗಳು, ಈಗ ಅಟೋನಮಸ್ ಅಂತ ಇರೋದು, ಅಟೋನಮಸ್ನವ್ರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಅಂದ್ರೆ ಹೊಸ ಹೊಸ ಪಠ್ಯಕ್ರಮಗಳನ್ನ ತಮ್ಮ ಕಾಲೇಜ್ಗೆ ಅಗತ್ಯ ಇರುವಂತೆ ಸಿದ್ಧಪಡಿಸೋದಿಕ್ಕೆ. ಆದ್ರೆ ಕೆಲವೊಂದು ಯೂನಿವರ್ಸಿಟಿ ಅಂಡರ್ ಹೋಗೋದಿದ್ರೆ ಅಲ್ಲಿ ಈಗಾಗಲೇ ಒಂದು ಏನ್ ಹೇಳ್ಬೇಕು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಅಲ್ಲೆಲ್ಲ ಚರ್ಚೆ ಆಗ್ತಾ ಆಗ್ತಾ ಈಗ AI ನ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಕ್ರಮೇಣವಾಗಿ ಬರ್ತಾ ಇದ್ದಾರೆ. ಕೆಲವರು ಅಧಿಕೃತವಾಗಿ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳದೆ ಹೋದ್ರೂ ಸಹ ತಮ್ಮ ದೈನಂದಿನ ಈಗ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಟೀಚ್ ಮಾಡುವಾಗ, ಇವಾಗ ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಸ್ಟಾಟಿಸ್ಟಿಕ್ಸ್, ಹೀಗೆ ಟೀಚ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ತಮ್ಮ ಒಂದು ಏನು ಲೆಕ್ಚರ್ ಅಲ್ಲಿ ಹೇಳ್ತಾರೆ, ಈಗಿನ ಮಕ್ಕಳು ಈಗಿನ ಕಾಲದಲ್ಲಿ ನೀವೆಲ್ಲರೂ ಸುಮ್ನೆ ಫೋನ್ ಇಟ್ಕೊಂಡು ಏನೋ ಗೇಮ್ಸ್ ಈ ತರ ಮಾಡುವ ಬದಲು ಸಾಕಷ್ಟು ಕೌಶಲ್ಯಗಳೆಲ್ಲ ಸಿಗ್ತಾ ಇದೆ, ಕಲಿತಾ ಹೋಗಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪಠ್ಯಕ್ರಮದಲ್ಲೂ ಕೂಡ ಅಳವಡಿಕೆ ಆಗುತ್ತೆ, ಹಾಗಾಗಿ ಈಗಿಂದಲೇ ನೀವು ರೂಢಿಸ್ಕೊಳ್ಳೋದಿಕ್ಕೆ ಆರಂಭಿಸಿದ್ರೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನ್ ಹೇಳೋದು, ನಾವು ನಮಗಿದ್ದಂತಹ ಸವಾಲುಗಳನ್ನ ಗಮನಿಸಿದಾಗ ಇದು ತುಂಬಾ ಅವಶ್ಯಕವಾಗಿದೆ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಈಗ ಉಚಿತವಾಗಿ AI ಕಲಿಯೋದಿಕ್ಕೆ ಯಾವ ರೀತಿಯ ರಿಸೋರ್ಸಸ್ ನ ಮಕ್ಕಳು ಯೂಸ್ ಮಾಡಬಹುದು ಅಂತ ನಿಮ್ಮ ಭಾವನೆ? ಈಗ ಮೋಸ್ಟ್ ಆಫ್ ದಿ ಟೈಮ್ ರೂರಲ್ ಏರಿಯಾಸ್ ಅವರಿಗೆ ಆಕ್ಸೆಸಿಬಿಲಿಟಿ ಇರ್ಲಿಕ್ಕಿಲ್ಲ, ಕ್ಲಾಸ್ AI ಕಲೀಲಿಕ್ಕಂತಲೇ ಕ್ಲಾಸಿಗೆ ಹೋಗ್ಬೇಕು ಅನ್ನೋದು ಅವ್ರ ಹತ್ರ ಏನೂ ಇರಲ್ಲ. ಅಂಡ್ ಕೆಲವರಿಗೆ ಯಾವ್ದನ್ ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಉಚಿತವಾಗಿ ಈಗ ಎಲ್ಲ ಫ್ರೀ ಸಾಫ್ಟ್ವೇರ್ಸ್ ಇದೆ, ಫ್ರೀ ಆಗೂ ಕಲಿಬಹುದು. ಸೊ ನಿಮ್ಮ ಪ್ರಕಾರ ಏನಾದ್ರೂ ಅದಕ್ಕೆ ಸಲಹೆಗಳಿದಾವ? ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಅವ್ರು ಯಾವ್ದನ್ನೆಲ್ಲ ಗಣನೆಗೆ ತಗೋಬಹುದು?
1: ಹೌದು, ಯಾಕಂದ್ರೆ ಇವಾಗ ರೂರಲ್ ಇದರಲ್ಲಿ ವಿಚಾರ ಮಾಡೋದಾದ್ರೆ ಹೌದು, ಎಲ್ಲರ ಕೈಯಲ್ಲೂ ಕೂಡ

0: ಮೊಬೈಲ್ ಫೋನ್ಸ್ ಇದೆ. ಸೊ ನಾವು ಎಷ್ಟು ವೆಚ್ಚದ ಒಂದು ಮೊಬೈಲ್ ಫೋನ್ ನ ನಾವು ಯೂಸ್ ಮಾಡ್ತಾ ಇದೀವಿ, ಎಂತೆಂತಹ ಬ್ರ್ಯಾಂಡ್ಗಳದ್ದನ್ನ ನಾವು ಯೂಸ್ ಮಾಡ್ತಾ ಇದೀವಿ, ಅದೇ ಬ್ರ್ಯಾಂಡು ಅದಷ್ಟೇ ವೆಚ್ಚದ ಫೋನ್ಗಳನ್ನ ಅವರು ಕೂಡ ಬಳಸ್ತಾ ಇದ್ದಾರೆ. ವ್ಯತ್ಯಾಸ ಏನಂದ್ರೆ ನಮ್ಗೆ ಅನಿಯಮಿತ ಒಂದು ಇಂಟರ್ನೆಟ್ ಸೌಲಭ್ಯ ಇದೆ, ಎಲ್ಲೂ ಕೂಡ ಅಂದ್ರೆ ಅಡಚಣೆ ಉಂಟಾಗೋದಿಲ್ಲ. ಆದ್ರೆ ಅವರಿಗೆ ರೂರಲ್ ಇರೋದ್ರಿಂದ ಸೆಟಲೈಟ್ ಆಧಾರದ ಮೇಲೆ ಅವರಿಗೆ ಸ್ವಲ್ಪ ಅಡಚಣೆಗಳು ಆಗ್ತಾ ಇರುತ್ತೆ. ಇಲ್ಲಿ ನಮ್ಗೆ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ. ಸೊ ಅಲ್ಲಿ ಅಂದ್ರೆ ಎಲ್ಲದಕ್ಕೂ ಮನೆಯಿಂದ ಆಚೆ ಬಂದು ಕಲಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಏನ್ ಮಾಡ್ಬೋದು ಅಂತಂದ್ರೆ ಉಚಿತವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದು ಕೂಡ ಉಚಿತವಾಗಿ ಕಲಿತೀವಿ ಅಂದ್ರೆ ಆಗಲ್ಲ. ಯಾಕಂದ್ರೆ ದ್ರೋಣಾಚಾರ್ಯರು ಕೂಡ ಏಕಲವ್ಯನಿಂದ ಗುರುದಕ್ಷಿಣೆಯನ್ನ ತಗೊಳ್ಳೇಬೇಕಾಯ್ತು ಅಲ್ವಾ. ಸೊ ಹಾಗಾಗಿ ಈ ಒಂದು ಜ್ವಲಂತ ಉದಾಹರಣೆಯನ್ನು ಇಟ್ಕೊಂಡು ಹೇಳೋದಾದ್ರೆ ಉಚಿತವಾಗಿ ಸಿಕ್ಕಿದ್ದು ಯಾವುದಕ್ಕೂ ಮಹತ್ವ ಇರೋದಿಲ್ಲ, ಒಂದು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಮಟ್ಟಿಗೆ ಉಚಿತವಾಗಿ ಕಲಿಯೋ ಅಂತ ಸಾಧ್ಯತೆಗಳಿದೆ ಇದೆ. ಹೇಗೆ ಅಂದ್ರೆ ಚಾಟ್ ಜಿಪಿಟಿ ಅಂತ ಇದೆ. ಸೊ ಚಾಟ್ ಜಿಪಿಟಿ ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೇಗೆ ಅದೇ ರೀತಿ ಮೈಕ್ರೋಸಾಫ್ಟ್ ಕ್ಯಾಪ್ಲೋಟ್ ಅಂತ ಇದೆ, ಜೆಮಿನಿ ಅಂತ ಇದೆ, ಮೆಟಾ AI ಅಂತ ಇದೆ. ಈ ರೀತಿ ನಾವು ಒಂದು ಅಪ್ಗ್ರೇಡ್ ಆಗ್ದೇನೆ ಫ್ರೀ ವರ್ಷನ್ ಅಲ್ಲಿ ಕಲಿತಕ್ಕಂತ ಸಾಧ್ಯತೆಗಳು ಅವಕಾಶಗಳು ನಮ್ಗಿದೆ.
1: ಮೇಘನಾ ಅವರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಇದರಲ್ಲಿ ಇರೋ ಸಾಕಷ್ಟು ಅಪಾರ್ಚುನಿಟೀಸ್ ಮತ್ತೆ ಯಾವೆಲ್ಲ AI ತಂತ್ರಜ್ಞಾನಗಳನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ, ಹೇಗೆಲ್ಲ ಅಪ್ಗ್ರೇಡ್ ಆಗಿದೆ ಅನ್ನೋ ವಿಷಯಗಳನ್ನ, ಅಂಡ್ ಕಾಮರ್ಸ್ ವಿಭಾಗದಲ್ಲಿ ಕಲಿತಿರೋ ಮಕ್ಕಳಿಗೆ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.

ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು.
1: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
0: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
2: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
0: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

0: ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 10:30. ಈಗ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸರಿಗಳಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: സർവജീവികളെ പ്രാണസ്വരൂപ ഗാളി. ശരീരം ഹി വിനാവായും സമതാം യാതി ദാരുഭി. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಮುಂದಿನ ಗೀತೆ ಈ ಬಂಧನ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಮನುಮೂರ್ತಿ.

ಶ್ರೇಯಾ ಘೋಷಲ್ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ದೇವದಾಸ್ ಚಿತ್ರದ ಗೀತೆಯನ್ನು. ನುಸ್ರತ್ ಬದರ್ ಅವರ ಗೀತ ರಚನೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದಂಡಿದೆ ಕೇಳೋಣ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವೀರದಾರ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಗಳಲ್ಲಿ.

ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ.

ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ದಿವಾಕರ್ ಹೆಗಡೆ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, 6:35 ಮತ್ತು ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಬಿಎನ್ ವಿನಯ್ ಕುಮಾರ್ ಮತ್ತು ವಂದನಾ ಮೂರ್ತಿ ಅವರಿಂದ, ಬೆಳಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನೇರೆ ಪಲ್, 11:00 ಸವಿ ನೆನಪು, ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೆ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ, ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ, ಈ ಕುರಿತು ಡಾ ಕೆವಿ ಸತ್ಯಮೂರ್ತಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು, ನಂತರ ಅಂಗಾಂಗದಾನದ ಮಹತ್ವ ಕುರಿತು ಡಾ ವೀಣಾ ಕಾಟಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ, ಸಂದರ್ಶಕರು ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ, ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ, ಮಧ್ಯಾಹ್ನ 1:20 ಚಿತ್ರಗೀತೆಗಳು, ಚೈತ್ರವನ ಕಾರ್ಯಕ್ರಮ 1:30 ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರ ನಾರಾಯಣ, ಮಧ್ಯಾಹ್ನ 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯಬಾಗಿ.

ಸಂಜೆ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30ಕ್ಕೆ ಅವಲೋಕನ. ಸಂಜೆ 6:50ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಮರಗೆಣಸು ಬೇಸಾಯದ ಕ್ರಮಗಳ ಕುರಿತು ಡಾ ಪ್ರವೀಣ್

ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20 ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿದೆ. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. ರಾತ್ರಿ 8:00 ಸಿರಿಗಂಧ. 9:15 ವಾಣಿ ಮರಡೂರು ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರ.

ರಾತ್ರಿ 9:30ಕ್ಕೆ ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮ್ಯಾಂಡೋಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ವಾಯೊಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. ರಾತ್ರಿ 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.